ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಇಂದು ಶನಿವಾರ, ಜುಲೈ ತಿಂಗಳ 25ನೇ ತಾರೀಕು, 2026ನೇ ಇಸ್ವಿ. ರಾಷ್ಟ್ರೀಯ ಪಂಚಾಂಗದಂತೆ 1948ನೇ ಶಕವರ್ಷದ ಶ್ರಾವಣ ಮಾಸದ 3ನೇ ದಿನ. ಕೇಳುಗ ಸ್ನೇಹಿತರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶ್ವರನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:59 ಆಗಿದ್ದು, ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಶ್ರೋತೃ ಬಂಧವರೇ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ವಂದನಾ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. 6:35 ದೇಶಭಕ್ತಿ ಗೀತೆ, ವಸಂತ್ ಕುಮಾರ್ ಪೆರ್ಲ ಅವರ ರಚಿತ ದೇಶಭಕ್ತಿ ಗೀತೆಯನ್ನು ಕೇಳಲಿದ್ದೀರಿ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಹಾಸಿಯಾಳ್ ಅವರಿಂದ. 6:45 ಜನಪದ ಗೀತೆಗಳಲ್ಲಿ ಕೆ ಯುವರಾಜ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು ಮೂಡಿಬರಲಿವೆ. ಇನ್ನು 7:15 ಹಾಗೂ 9:05 ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. ಹಾಗೆ 7:45 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 8:30 ಗುಡಿಯ ಬೆರಗು, ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಿ ರಾಂಪುರ್ ಗ್ರಾಮದ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳಲಿದ್ದೀರಿ. ನಿರೂಪಣಾ ಧ್ವನಿಗಳು ಶ್ರೀದೇವಿ ಮತ್ತು ತಿಮ್ಮಪ್ಪ ಗಂಜಾಳೆ. ಪ್ರಸ್ತುತಿ ತಿಮ್ಮಪ್ಪ ಗಂಜಾಳೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಇನ್ನು 9:00 ಪ್ರಕಟಣೆಗಳು, 9:05 ಭಾವಗೀತೆಗಳು ಮೂಡಿಬರಲಿವೆ. ಹಾಗೆ 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಮಧ್ಯಾಹ್ನ 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳ ಕೆಜಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬಿಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಇನ್ನು 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕುರಿತಾದ ಪ್ರಗತಿ ಕಾರ್ಯಕ್ರಮದಲ್ಲಿ ಪಿಎಂ ಕ್ವಾಲಿಟಿ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್, ಈ ವಿಷಯ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ, ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮ, 3:00 FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳಿವೆ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ಇನ್ನು ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿಬರುವುದು. ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಕರೆಂಟ್ ಅಫೇರ್ಸ್ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚೆ. 6:10 ಪ್ರಕಟಣೆಗಳು, 6:15 ಮಕ್ಕಳ ಕಾರ್ಯಕ್ರಮ ಗೋತೂಳಿಯಲ್ಲಿ ರಾಯಚೂರಿನ ನಾದಲೋಕ ಕಲಾ ಬಳಗದ ಸಂಗೀತ ಪಾಠಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚೆ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ತತ್ವಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಡನೆ ಸಂದರ್ಶನವಿದೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ದಾಣೆ ಇದೆ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಆಲಿಸಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಹಾಗೂ 10:30 ಚಿತ್ರಗೀತೆಗಳಿವೆ. 8:30 ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್, ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಆಲಿಸಬಹುದು. 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜ್ ಟಿಎನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: The Union Cabinet has approved a draft bill to set up fast-track courts to ensure stricter punishment in cases of paper leaks and exam malpractices. The Cabinet meeting chaired by Prime Minister Narendra Modi at the Parliament House complex approved the draft bill. Sources told Akashvani News that the proposed legislation is expected to be introduced in the Parliament next week. In a video message yesterday, Prime Minister Modi had announced about bringing a bill with provisions of strong action in cases of paper leaks. Meanwhile, in a major bid to bring out serious examination reforms, the National Testing Agency has terminated 47 officials from service. According to sources, legal and criminal actions will also be taken against some of these officials. This is part of a complete overhaul of NTA that has been in controversy over paper leaks. The National Testing Agency, NTA, has announced advertisements for a set of senior professionals' appointments at the level of general manager. It has also opened the engagement of 16 young professionals through

0: ಶ್ರೋತೃ ಬಾಂಧವರು, ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ ಸರಿಯಾ ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತನ ಮೂಡಿ ಬರುವುದು ಬೆಂಗಳೂರು ಕೇಂದ್ರದಿಂದ.
1: ಗುರುರಾಜ್ ಪಾಟೀಲ್ ಅವರಿಂದ,
2: ಆಟ ಎನ್ನುವುದು ಮಕ್ಕಳ ಜೀವನದ ಅತ್ಯಂತ ಮುಖ್ಯ ಭಾಗ. ಆಟದಿಂದ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಸಂತೋಷ ಮತ್ತು ಜೀವನಕ್ಕೆ ಉತ್ಸಾಹ ಸಿಗುತ್ತದೆ. ಹಳೆಯ ಕಾಲದಲ್ಲಿ ಮಕ್ಕಳು ಮೈದಾನದಲ್ಲಿ ಓಡಾಡಿ ಆಟವಾಡುತ್ತಿದ್ದರು. ಕಬಡ್ಡಿ, ಲಗೋರಿ, ಕುಂಟೆಬಿಲ್ಲಿ, ಚಿನ್ನಿದಾಂಡು, ಗಿಲ್ಲಿದಾಂಡು, ಕಣ್ಣುಮುಚ್ಚಾಲೆ, ಖೋಖೋ, ಗುಂಡಾ, ಇಂತಹ ಆಟಗಳು ಮಕ್ಕಳ ಬಾಲ್ಯವನ್ನು ಸುಂದರವಾಗಿಸಿದ್ದವು. ಆದರೆ ಇಂದಿನ ಕಾಲದಲ್ಲಿ ಆಟಗಳ ರೂಪವೇ ಬದಲಾಗಿದೆ. ಈಗಿನ ಮಕ್ಕಳ ಆಟಗಳಲ್ಲಿ ಮೊಬೈಲ್, ವಿಡಿಯೋ ಗೇಮ್, ಆನ್ಲೈನ್ ಆಟಗಳು ಮತ್ತು ಡಿಜಿಟಲ್ ಜಗತ್ತು ಹೆಚ್ಚು ಕಾಣಿಸುತ್ತಿದೆ. ಮಕ್ಕಳು ಹೊರಗೆ ಓಡುವುದಕ್ಕಿಂತ ಮೊಬೈಲ್ ಪರದೆಯ ಮುಂದೆ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೇಹದ ಚಟುವಟಿಕೆ ಕಡಿಮೆಯಾಗಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆಟ ಎಂದರೆ ಕೇವಲ ಸಮಯ ಕಳೆಯುವುದಲ್ಲ, ಅದು ಕಲಿಕೆಯ ಒಂದು ಭಾಗ. ಆಟದಿಂದ ಮಕ್ಕಳಲ್ಲಿ ನಾಯಕತ್ವ, ಸ್ನೇಹ, ಸಹಕಾರ, ತಾಳ್ಮೆ ಮತ್ತು ಸಮಸ್ಯೆ ಪರಿಹಾರ ಮಾಡುವ ಗುಣಗಳು ಬೆಳೆಯುತ್ತವೆ. ಆದರೆ ಇಂದಿನ ಅನೇಕ ಡಿಜಿಟಲ್ ಆಟಗಳು ಮಕ್ಕಳನ್ನು ಒಂಟಿತನದ ಕಡೆಗೆ ಕರೆದೊಯ್ಯುತ್ತಿವೆ. ಒಬ್ಬ ಬಾಲಕ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡಿದು ಗೇಮ್ ಆಡಲು ಕುಳಿತುಕೊಳ್ಳುತ್ತಿದ್ದ. ತಾಯಿ ಹಲವು ಬಾರಿ ಹೊರಗೆ ಹೋಗಿ ಆಟವಾಡು ಎಂದು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಒಂದು ದಿನ ಅವನ ಓಣಿಯ ಸ್ನೇಹಿತ ಬಂದು, ಬಾರೋ ಆಟವಾಡೋಣ ಎಂದಾಗ ಮೊದಲಿಗೆ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತ ಆ ಬಾಲಕ ಆಮೇಲೆ ಗೆಳೆಯನ ಮಾತಿಗೆ ಹೋಗೊಟ್ಟು ಮತ್ತೆ ಬಾ ನಾನು ನಿನಗೆ ಒಂದು ಆಟ ಕಲಿಸುತ್ತೇನೆ ಎಂದಾಗ ಅವರು ಮನೆಯವರೆಗೆ ಕರೆದುಕೊಂಡು ಹೋಗಿ 4 ಸ್ನೇಹಿತರು ಸೇರಿ ಲಗೋರಿ ಆಟ ಆಡಿದರು. ಮೊದಲಿಗೆ ಬಾಲಕ ಆಸಕ್ತಿ ತೋರಿಸಲಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವನು ಓಡಾಡಿ ಸಂತೋಷದಿಂದ ಆಟವಾಡಲು ಶುರು ಮಾಡಿದ. ಆಸಕ್ತಿ ಇಲ್ಲದವರಿಗೂ ಆಟ ಆಸಕ್ತಿ ತುಂಬುತ್ತದೆ. ಮಕ್ಕಳಿಗೆ ನಿಜವಾದ ಆಟದ ಅನುಭವ ಸಿಕ್ಕರೆ ಅವರು ಸಂತೋಷದಿಂದ ಅದರಲ್ಲಿ ತೊಡಗುತ್ತಾರೆ. ಇಂದಿನ ಆಟಗಳಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಕೆಲವು ಡಿಜಿಟಲ್ ಆಟಗಳು ಮಕ್ಕಳಲ್ಲಿ ಚಿಂತನೆ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹೆಚ್ಚಿಸಬಹುದು. ಆದರೆ ಅವು ಮಿತಿಯಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಹೆಚ್ಚು ಸಮಯ ಮೊಬೈಲ್ ಆಟಗಳಲ್ಲಿ ಕಳೆಯೋದರಿಂದ ಕಣ್ಣಿನ ಸಮಸ್ಯೆ, ಕೋಪ, ನಿದ್ರಾ ಕೊರತೆ ಮತ್ತು ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಜೊತೆ ಆಟವಾಡುವುದು ಬಹಳ ಮುಖ್ಯ. ಮಕ್ಕಳಿಗೆ ಕೇವಲ ಮೊಬೈಲ್ ಬೇಡ ಎಂದು ಹೇಳುವುದರಿಂದ ಸಾಲದು. ಅವರಿಗೆ ಪರ್ಯಾಯವಾಗಿ ಒಳ್ಳೆಯ ಆಟಗಳನ್ನು ಪರಿಚಯಿಸಬೇಕು. ವಾರಕ್ಕೆ ಒಂದು ದಿನ ಕುಟುಂಬದ ಜೊತೆ ಹೊರಾಂಗಣ ಆಟ, ಸೈಕಲ್ ಸವಾರಿ ಅಥವಾ ಪಾರ್ಕಿಗೆ ಹೋಗುವ ಅಭ್ಯಾಸ ಬೆಳೆಸಬಹುದು. ಶಾಲೆಗಳಲ್ಲಿಯೂ ಆಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಇಂದಿನ ಅನೇಕ ಮಕ್ಕಳು ಅಂಕಗಳಿಗೆ ಮಾತ್ರ ಓಡಾಡುತ್ತಿದ್ದಾರೆ. ಆದರೆ ಆಟವಿಲ್ಲದ ಬಾಲ್ಯ ಸಂಪೂರ್ಣವಾಗುವುದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಳೆಯ ಆಟಗಳಲ್ಲಿ ಮಕ್ಕಳಿಗೆ ಪ್ರಕೃತಿಯ ಸಂಪರ್ಕ ಇತ್ತು. ಮಣ್ಣಿನಲ್ಲಿ ಓಡಾಡುವುದು, ಮರ ಹತ್ತುವುದು, ಸ್ನೇಹಿತರ ಜೊತೆ ಜಗಳ ಮಾಡಿ ಮತ್ತೆ ಒಂದಾಗುವುದು, ಇವೆಲ್ಲ ಜೀವನ ಪಾಠಗಳಾಗಿದ್ದವು. ಈಗಿನ ಮಕ್ಕಳಿಗೆ ಈ ಅನುಭವಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ನಾವು ಹಳೆಯ ಆಟಗಳ ಸೌಂದರ್ಯವನ್ನು ಮತ್ತೆ ಮಕ್ಕಳಿಗೆ ಪರಿಚಯಿಸಬೇಕು. ಡಿಜಿಟಲ್ ಜಗತ್ತು ಬೇಕು, ಆದರೆ ಅದರ ಜೊತೆ ನಿಜವಾದ ಜೀವನದ ಆಟಗಳು ಅಗತ್ಯ. ಕೊನೆಗೆ ಹೇಳುವುದಾದರೆ, ಆಟ ಎನ್ನುವುದು ಮಕ್ಕಳ ಹಕ್ಕು. ಅದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಆಧಾರ. ಈಗಿನ ಆಟಗಳಲ್ಲಿ ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಮತ್ತು ಸಂತೋಷ ಕಳೆದು ಹೋಗಬಾರದು. ಮೊಬೈಲ್ ಆಟಗಳು ಸಮಯ ಕಳೆಯಬಹುದು, ಆದರೆ ನಿಜವಾದ ಆಟಗಳು ಜೀವನ ಕಟ್ಟುತ್ತವೆ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಂಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಸಮಯ 6:35. ಈಗ ದೇಶಭಕ್ತಿ ಗೀತೆಯನ್ನು ಆಲಿಸೋಣ. ವಸಂತ್ ಕುಮಾರ್ ಪೆರ್ಲಾ ಅವರ ರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲೇ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40:35. ಕೇಳೋಣ ರೈತರಿಗೆ ಸಲಹೆಯನ್ನು ಅಮರೇಶ್ ಆಸಿಯಾಳ್ ಅವರಿಂದ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೈತ ಬಾಂಧವರೇ, ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31 ತಾರೀಖು ಕೊನೆಯ ದಿನ.
2: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೇ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ

0: ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ ಎರಡು ಪಟ್ಟು ಸಸಾರಜನಕವನ್ನು ಹೊಂದಿದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ. ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ, ದೇಶದ, ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂತಹ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20% ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸುತ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ, ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ್ಯ ಪೋಷಣೆಯುಕ್ತವಾದಂತಹ ಒಂದು ಜನರಿಗೆ ನೀಡುವುದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಿಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನು ಆಲಿಸಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 6:45:55. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.

0: gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕೇಳೋಣ ಕೆ ಯುವರಾಜ್ ಮತ್ತು ಸಂಗಡಕರಿಂದ ಜನಪದ ಗೀತೆಯನ್ನ.

0: ಕೆ ಯುವರಾಜ್ ಮಂಜುಳ ಗುರುರಾಜ್ ಮತ್ತು ಸಂಗಡಗರಿಂದ ಜನಪದ ಗೀತೆಗಳನ್ನು ಆಲಿಸಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದಿಂದ
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಕೇಂದ್ರೀಯ ಮಂತ್ರಿಮಂಡಲಿನ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗ ಪ್ರಕರಣೇಷು ಪರೀಕ್ಷಾಸು ಅನುಚಿತ ಸಾಧನ ಪ್ರಯೋಗಸ್ಯ ಚ ಪ್ರಕರಣೇಷು ಚ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ಸಹೈವ ದೋಷೇಭ್ಯಃ ಕಠೋರ ದಂಡ ವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸಂಸತ್ ಭವನ ಪರಿಸರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೆ ಮಂತ್ರಿಮಂಡಲೀಯೋಪವೇಶನೆ ಏತತ್ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಸೂತ್ರಣಾಂ ಅನುಸಾರೇಣ ಪ್ರಸ್ತಾವಿತಂ ವಿಧೇಯಕಂ ಆಗಾಮಿ ಸಪ್ತಾಹೆ ಸಂಸದಿ ಪ್ರಸ್ತುತಂ ಭವಿಷ್ಯತಿ. ಅಸ್ಮಿನ್ ಮಧ್ಯೆ ಪರೀಕ್ಷಾ ಪರಿಷ್ಕಾರಾಣಾಂ ದಿಶಿ ಮಹತ್ವಪೂರ್ಣ ಪದಕ್ಷೇಪೇಣ ರಾಷ್ಟ್ರೀಯ ಪರೀಕ್ಷಾಭಿಕರಣೇನ ಸಪ್ತಚತ್ವಾರಿಂಶತ್ ಅಧಿಕಾರಿಣಃ ಸೇವಾತಃ ನಿಷ್ಕಾಸಿತಃ. ಅಭಿಕರಣೇನ ಮಹಾಪ್ರಬಂಧಕ ಸ್ತರಸ್ಯ ವರಿಷ್ಠ ವ್ಯಾವಸಾಯಿಕ ಪದಾನಾಂ ತಥಾ ಸಂಘಲೋಕ ಸೇವಾಯೋಗಸ್ಯ ಪ್ರತಿಭಾಸೇತು ಇತಿ ಪಟಲ ಮಾಧ್ಯಮೇನ ಷೋಡಶ ಯುವ ವ್ಯಾವಸಾಯಿಕಾನಾಂ ನಿಯುಕ್ತಿಯೈ ಆವೇದನಾನಿ ಆಮಂತ್ರಿತಾನಿ ವಿಜ್ಞಾಪನಾನಿ ಅಪಿ ಪ್ರಕಾಶಿತಾನಿ. ಅಭಿಕರಣೇನ ವಿಜ್ಞಪ್ತೌ ಉಕ್ತಂ ಯತ್ ಏತಾನಿ ಸರ್ವಾಣಿ ಉಪಾಯಾನಿ ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಇತ್ಯೇತಸ್ಯ ಅಧ್ಯಕ್ಷತಾಯಾಂ ನಿರ್ಮಿತೋಚ್ಚಸ್ತರೀಯ ವಿಶೇಷಜ್ಞ ಸಮಿತೇಃ ಅನುಶಂಸಾನುಸಾರಂ ಕ್ರಿಯಮಾಣಾನಿ ಸಂತಿ. ಕೇಂದ್ರೀಯ ಮಂತ್ರಿಣೌ ಜೆಪಿ ನಡ್ಡಾ ಡಾಕ್ಟರ್ ಜಿತೇಂದ್ರ ಸಿಂಹಃ ಚ ನವದಿಲ್ಲ್ಯಾಂ ಸಿಜೆಪಿ ಇತ್ಯೇತಸ್ಯ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಉಪವೇಶನಾನಂತರಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ನಡ್ಡಾ ಅವದತ್ ಯತ್ ಪರೀಕ್ಷಾ ವ್ಯವಸ್ಥಾ ಪರಿಷ್ಕಾರ ಸಂಬದ್ಧಾಃ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಪ್ರಶಾಸನೇನ ಧೈರ್ಯೇಣ ಗಂಭೀರತಯಾ ಚ ಶ್ರುತಾಃ. ತೇನೋಕ್ತಂ ಯತ್ ಪ್ರತಿನಿಧಿಮಂಡಲೇನ ತ್ರಯಃ ಪ್ರಮುಖಾಃ ಪ್ರಸ್ತಾವಾಃ ಪ್ರಸ್ತುತಾಃ ಪ್ರಶ್ನಪತ್ರಸ್ಯ ಗೋಪ್ಯತಾಭಂಗಸ್ಯ ನಿವಾರಣಾಯ ಕತಿಪಯಃ ಪರಿಷ್ಕಾರೋಪಾಯಾಶ್ಚ ಪ್ರತಿಪಾದಿತಾಃ. ಶ್ರೀ ನಡ್ಡಾ ಅವದತ್ ಯತ್ ಪ್ರಶಾಸನಂ ಪ್ರತಿನಿಧಿಮಂಡಲೇನ ಸಹ ಅದ್ಯ ಪುನರೇಕವಾರಂ ವಿಚಾರ ವಿಮರ್ಶಂ ಕರಿಷ್ಯತಿ. ನೀಟ್ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗ ಪ್ರಕರಣಮಾಧೃತ್ಯ ಛಾತ್ರಾಣಾಂ ವಿರೋಧ ಪ್ರದರ್ಶನಾನಿ ಚ ಅಧಿಕೃತ್ಯ ಪಂಚಮದಿವಸೆ ಅಪಿ ನಿರಂತರಂ ಜಾತೇನ ಕೋಲಾಹಲೇನ ಸಂಸದಃ ಉಭಯೋಃ ಸದನಯೋಃ ಲೋಕಸಭಾ ರಾಜ್ಯಸಭಯೋಃ ಕಾರ್ಯಾಚರಣಂ ಸೋಮವಾಸರ ಪರ್ಯಂತಂ ಸ್ಥಗಿತಂ. ಪ್ರಶಾಸನೇನ ಪುನಃ ಪುನಃ ಆಶ್ವಾಸನಂ ಪ್ರದತ್ತಂ ಯತ್ ತತ್ ನೀಟ್ ಪ್ರಕರಣೇ ಸಾರ್ಥಕ ಚರ್ಚಾಯೈ ಸಜ್ಜಮಸ್ತಿ. ತಥಾಪಿ ವಿಪಕ್ಷೇಣ ಕೇಂದ್ರೀಯ ಶಿಕ್ಷಾ ಮಂತ್ರಿಣಃ ತ್ಯಾಗಪತ್ರಸ್ಯ ಆಗ್ರಹಂ ಕುರ್ವನ್ ಸ್ವವಿರೋಧಂ ನಿರಂತರಂ ಪ್ರದರ್ಶಿತಂ. ಆರ್ಥಿಕ ಪ್ರಕರಣಾನಾಂ ಮಂತ್ರಿಮಂಡಲೀಯ ಸಮಿತ್ಯ ಕರ್ನಾಟಕಾಂಧ್ರ ಪ್ರದೇಶಯೋಃ ಬಳ್ಳಾರಿ ಗುಂಟಕಲ ರೇಲಖಂಡಸ್ಯ ತೃತೀಯ ಚತುರ್ಥ ರೇಲಮಾರ್ಗಯೋಃ ನಿರ್ಮಾಣಾಯ ಆಹತ್ಯ ಚತುಷ್ಷಷ್ಟ್ಯಧಿಕ ದ್ವಾದಶಶತಕೋಟಿ ರೂಪ್ಯಕಾಣಾಂ ಅನುಮೋದನಂ ಪ್ರದತ್ತಂ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನಯಾ ಪರಿಯೋಜನಯಾ ಆಂಧ್ರಪ್ರದೇಶ ಕರ್ನಾಟಕಯೋಃ ಮಧ್ಯೆ ರೇಲ ಸಂಪರ್ಕಃ ಅಧಿಕಃ ಸುದೃಢಃ ಭವಿಷ್ಯತಿ.
2: आज अप्रूवल हुआ है गुंतकल से बिल्लारी थर्ड एंड फोर्थ लाइन और उसके आगे फिर होसपेट से हुबली थर्ड एंड फोर्थ लाइन का ऑलरेडी डीपीआर अंडर प्रिपरेशन है. ये करने से नॉर्थ कर्नाटका का एक कंप्लीट इकोनॉमिक कॉरिडोर बनता है. कर्नाटक आंध्र प्रदेश दोनों को जोड़ेगा. ये एक बड़ा मेजर ब्रिज है वेदावती रिवर पे और उसके अलावा 7 मेजर ब्रिजेस है 52 माइनर ब्रिजेस है और 3 साल का ये प्रोजेक्ट का ड्यूरेशन है.
1: ತೇನ ಏತದಪಿ ಸೂಚಿತಂ ಯತ್ ದೇಶೇ ತ್ರಯಾಣಾಂ ರಸಾಯನೋದ್ಯೋಗಿಕ ಸಂಕುಲಾನಾಂ ಸ್ಥಾಪನಾಯ ಭವ್ಯ ಇತಿ ಭಾರತೋದ್ಯೋಗಿಕ ವಿಕಾಸ ಯೋಜನಾ ರಸಾಯನ್ ಇತ್ಯೇಷಾ ಯೋಜನಾ ಮಂತ್ರಿಮಂಡಲೇನ ಅನುಮೋದಿತಾ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹ ರುಮಾನಿಯಾ ದೇಶಸ್ಯ ಬುಖಾರೆಸ್ಟ್ ಯೂನಿವರ್ಸಿಟಿ ಆಫ್ ಇಕಾನಮಿಕ್ ಸ್ಟಡೀಸ್ ಇತ್ಯನೇನ ವಿಶ್ವವಿದ್ಯಾಲಯೇನ ಡಾಕ್ಟರ್ ಆನರೀಸ್ ಕೌಸಾ ಇತಿ ಮಾನದ ವಿದ್ಯಾ ವಾಚಸ್ಪತಿ ಉಪಾಧಿನಾ ಸಮ್ಮಾನಿತಾ. ಅಯಂ ಸಮ್ಮಾನಃ ತಸ್ಯಾಃ ಲೋಕಸೇವಾಯಾಂ ಶಿಕ್ಷಾ ಕ್ಷೇತ್ರೆ ಸಾಮಾಜಿಕ ಸಮಾವೇಶೆ ಚ ವಿಶಿಷ್ಟ ಯೋಗದಾನಸ್ಯ ಭಾರತ ರುಮಾನಿಯಾ ದೇಶಯೋಃ ಸಂಬಂಧ ಸುದೃಢೀಕರಣೆ ಚ ಮಾನ್ಯತಾ ಸ್ವರೂಪಃ ಪ್ರದತ್ತಃ. ಸಮ್ಮಾನಂ ಅಂಗೀಕುರ್ವತಿ राष्ट्रपतिः एतत् सम्माननं भारतस्य एकदशांशोत्तर चतुर् अर्बुदजनेभ्यः समर्पितवती इति वार्ताः।
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಶ್ರೋತೃ ಬಂಧವರ ಈಗ ಸಮಯ ಸರಿಯಾಗಿ 7 ಗಂಟೆ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶ್ರೋತೃ ಬಾಂಧವರೇ ಗಮನಿಸಿ, ಇಂದು ಬೆಳಗ್ಗೆ 8:30 ತಪ್ಪದೆ ಆಲಿಸಿ ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮವನ್ನು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಿ ರಾಂಪುರ್ ಗ್ರಾಮದ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳಲಿದ್ದಾರೆ. ನಿರೂಪಣಾ ಧ್ವನಿಗಳು ಶ್ರೀದೇವಿ ಮತ್ತು ತಿಮ್ಮಪ್ಪ ಗಂಜಳಿ, ಪ್ರಸ್ತುತಿ ತಿಮ್ಮಪ್ಪ ಗಂಜಳಿ, ನಿರ್ವಹಣೆ ವೆಂಕಟೇಶ್ ಬೇವೆನಬೆಂಚಿ. ಆಲಿಸಿ 8:30 ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ವಿಷಯ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಬೇವನಬಿಂಚಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಕೇಳುಗರೆ, ಸಮಯ

0: ಗಂಟೆ 2 ನಿಮಿಷ ಆಗುತ್ತಲಿದೆ ಮೊದಲಿಗೆ ಪ್ರಕಟಣೆಗಳು, ನಂತರ 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯಿನಿ ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠ್ಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ತಮ್ಮ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಇಂದು ಬೆಳಗ್ಗೆ ಭೇಟಿ ನೀಡಿ ಖುದ್ದು ಅವಲೋಕಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸೆಮಿಕಾನ್ ಯೋಜನೆಗೆ 1,27,000 ಕೋಟಿ ರೂಪಾಯಿ ಮೊತ್ತದ ಅನುದಾನ ಲಭಿಸಿದ್ದು, ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ನಿರ್ಮಾಣಕ್ಕೆ ಹೊಸ ವೇಗ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ 2.0 ಅಡಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಅಭಿವೃದ್ದಿಪಡಿಸಲಾಗುವುದು ಎಂದಿದ್ದಾರೆ. ಕೌಶಲ್ಯಯುತ ಮಾನವ ಸಂಪನ್ಮೂಲದ ಬಲದೊಂದಿಗೆ ಕರ್ನಾಟಕ ಇಂದು ಜಾಗತಿಕ ಹೂಡಿಕೆದಾರರ ಮೊದಲ ಆಯ್ಕೆಯಾಗಿದೆ.

0: 7 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ರೈಲ್ವೆ ಜಾಲ 46 ಕಿಲೋಮೀಟರ್ ವಿಸ್ತರಣೆಯಾಗಲಿದ್ದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಾಗಿ ಮೈ ಭಾರತ್ ಉಪಕ್ರಮದಡಿ ಪ್ರಸಕ್ತ ಸಾಲಿಗೆ ಕ್ರಿಯಾ ಯೋಜನೆ ಸಿದ್ದಗೊಂಡಿದೆ. ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಧ್ಯಕ್ಷತೆಯಲ್ಲಿ ಜರುಗಿದ ಮೈ ಭಾರತ್ ಸಲಹಾ ಕೇಂದ್ರದ ಸಭೆಯಲ್ಲಿ ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಈ ವಿಷಯ ತಿಳಿಸಿದರು. ವಿಕಸಿತ ಭಾರತ ಪಾದಯಾತ್ರೆ, ನಶೆ ಮುಕ್ತ ಭಾರತ್ ಅಭಿಯಾನ, ನಾಯಕತ್ವ ಶಿಬಿರಗಳು, ಜನಜಾಗೃತಿ ಕಾರ್ಯಕ್ರಮಗಳು, ಸ್ವಚ್ಛತಾ ಅಭಿಯಾನ, ಸ್ವ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯ ಯುವ ಜನರಿಗೆ ಭಾರತ್ ಡಿಜಿಟಲ್ ವೇದಿಕೆಯಡಿ ಯುವ ಕಲ್ಯಾಣ ಯೋಜನೆಗಳು, ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ತಿಳಿಸಿದ್ದಾರೆ. ಮಾದಕ ದ್ರವ್ಯ ವ್ಯಸನದಿಂದ ಯುವ ಸಮುದಾಯ ದೂರವಿರಬೇಕು. ಅವುಗಳ ಸರಬರಾಜು ತಡೆಗೆ ಶಾಸನಬದ್ಧ ವ್ಯವಸ್ಥೆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಬೆಳಗಾವಿ ಜಿಲ್ಲೆ ಪ್ರಧಾನ ಸತ್ರ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾದಕ ದ್ರವ್ಯ ಸಾಗಣೆ ಹಾಗೂ ಬಳಕೆ ತಡೆಗಟ್ಟುವಿಕೆ ಸಮಾಲೋಚನಾ ಸಭೆ ಉದ್ಘಾಟಿಸಿ ಮಾತನಾಡಿದರು.
1: ವ್ಯಸನಕ್ಕೆ ಮಕ್ಕಳು ಒಳಗಾಗದೇ ಇರುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೆಲವು ಅಂಗಗಳು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನರನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗಿದೆ. ಜಿಲ್ಲೆಯ ಹೈಸ್ಕೂಲು ಮತ್ತು ಪಿಯು ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾದಕದ್ರವ್ಯ ವ್ಯಸನದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕ್ರಮಗಳನ್ನ ಏರ್ಪಡಿಸುವರಿದ್ದೇವೆ. ಮುಂದಿನ ದಿನಗಳಲ್ಲಿ NDPS ಕಾಯ್ದೆಯಲ್ಲಿ ಕಲಂ 35 ಮತ್ತು ಕಲಂ 54 ಅಡಿಯಲ್ಲಿ ಪೂರ್ವ ಭಾವನೆ ಇದೆ. ಇದರ ದುರುಪಯೋಗ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆ ಕಾಯ್ದೆಯಲ್ಲಿ ಹಲವಾರು ತಾಂತ್ರಿಕ ವಿಚಾರಗಳನ್ನು.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅರ್ಜಿ ನಮೂನೆ ವಿತರಣೆ ಕಾರ್ಯ ಶೇಕಡ 100ರಷ್ಟು ಪೂರ್ಣಗೊಂಡಿದ್ದು ಶೇಕಡ 69.74% ನಮೂನೆಗಳ ಗಣಕೀಕರಣ ಸಂಪನ್ನಗೊಂಡಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರ ಅರ್ಜಿಗಳನ್ನು ವಿತರಿಸಲಾಗಿದೆ. ಈ ಪೈಕಿ 11,62,000 ಅರ್ಜಿಗಳು ಶೇಕಡ 87.09% ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಆಷಾಢ ಏಕಾದಶಿ. ಪಂಢರಪುರದಲ್ಲಿ ದೇವಶಯನಿ ಆಷಾಢ ಏಕಾದಶಿ ಪ್ರಯುಕ್ತ ಇಂದಿನಿಂದ 4 ತಿಂಗಳು ವಿಶೇಷ ಪೂಜೆ ಉತ್ಸವಗಳು ನಡೆಯಲಿವೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ವಾರಕರಿ ಸಂತರು ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳನ್ನು ಹೊತ್ತ ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಮಿಂದು ಶ್ರೀ ವಿಠಲ ರುಕ್ಮಾಯಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡ ಹಾಗೂ ಶಿವಮೊಗ್ಗದ ಸಂತ ನಾಮದೇವ ಸಿಂಪಿ ಸಮಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಆಷಾಢ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಿದೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ದೂರದರ್ಶನದ ಎಲ್ಲಾ ವಾಹಿನಿ ಸೇರಿದಂತೆ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್, MyGov.in ಮೂಲಕ ಮನದ ಮಾತು ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದ್ದು ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಅವತರಣಿಕೆ ಮರು ಪ್ರಸಾರವಾಗಲಿದೆ. ಗ್ಲಾಸ್ಕೋದಲ್ಲಿ ಆರಂಭಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಉದ್ದ ಜಿಗಿತ ವಿಭಾಗದಲ್ಲಿ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಪಾಲ್ಗೊಂಡಿದ್ದಾರೆ. ವಿಶೇಷ ಚೇತನ ಕ್ರೀಡಾಪಟುಗಳ ವಿಭಾಗದಲ್ಲಿ ಒಟ್ಟು 4 ಜನ ಕ್ರೀಡಾಪಟುಗಳು ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ರಾಜ್ಯ ವಿಶೇಷ ಚೇತನರ ಕ್ರೀಡಾ ಸಂಸ್ಥೆ ಉಪಾಧ್ಯಕ್ಷ ಪದ್ಮಶ್ರೀ

0: ವೈ ವೆಂಕಟೇಶ್ ತಿಳಿಸಿದ್ದಾರೆ.
1: ಕಾಮನ್ವೆಲ್ತ್ ನಡೀತಾ ಇದೆ ಗ್ಲಾಸ್ಗೋಲೆಯಲ್ಲಿ, ಭಾರತ ತಂಡದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯವರುಗಳು ತುಂಬಾ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲೂ ಅಥ್ಲೆಟಿಕ್ಸ್ ಅಲ್ಲಿ ನಮ್ ಲೋಕೇಶ್ ಅವರು ಪ್ರತಿನಿಧಿಸ್ತಾ ಇರೋದು ತುಂಬಾ ಸಂತೋಷ. ಅದು ಅವರು ಲಾಂಗ್ ಜಂಪ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವ್ರಿಗೆ ನಾನು ಶುಭ ಕೋರಿಸ್ತೀನಿ. ನಮ್ ದೇಶಕ್ಕೆ ಒಂದು ಪದಕ ತಂದ್ರೆ ನಮ್ ರಾಜ್ಯಕ್ಕೆ, ಜಿಲ್ಲೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೀರ್ತಿ ತಂದಂತಾಗತ್ತೆ. ಇದರಲ್ಲಿ ನಮ್ ವಿಕಲಚೇತನರು ಭಾಗವಹಿಸ್ತಾ ಇದ್ದಾರೆ, ನಾರ್ಮಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಳ್ಳೆ ಒಳ್ಳೇದಾಗಿ ನಮ್ ದೇಶಕ್ಕೆ ಒಳ್ಳೆ ಪದಕಗಳು ಸುರಿಮಳೆ ತರಲಿ ಅಂತ ಹೇಳ್ತಾ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಾ ಇದ್ದೀನಿ.
0: ಪ್ರಸಕ್ತ 2026-27 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಕೆ ಹಾಗೂ ಕಾಳು ಮೆಣಸು ಬೆಳೆಗಳನ್ನು ಸಹ ಸೇರ್ಪಡೆಗೊಳಿಸಿದೆ. ಪ್ರತಿ ಹೆಕ್ಟೇರ್ ಅಡಕೆಗೆ 6,400 ರೂಪಾಯಿ ಹಾಗೂ ಕಾಳು ಮೆಣಸಿಗೆ 2,350 ರೂಪಾಯಿ ಬೆಳೆ ವಿಮೆ ಪ್ರೀಮಿಯಂ ರೈತರು ಪಾವತಿಸಬೇಕಿದೆ. ಈ ತಿಂಗಳ 31 ಹೆಸರು ನೋಂದಾಯಿಸಲು ಕೊನೆ ದಿನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರೈತ ಸಂತೆ ಆಯೋಜಿಸಿದೆ. ಬಿತ್ತನೆ ಬೀಜ, ರೇಷ್ಮೆ ಕೃಷಿಯ ಉಪ ಉತ್ಪನ್ನ, ತೋಟಗಾರಿಕೆ ಉಪಕರಣ ಹಾಗೂ ತಾಜಾ ಹಣ್ಣು ತರಕಾರಿ, ಮೌಲ್ಯವರ್ಧಿತ ಸಿರಿಧಾನ್ಯ ಪದಾರ್ಥ, ಗುಣಮಟ್ಟದ ರಾಜಮುಟಿ ಅಕ್ಕಿ, ತಾಜಾ ಅಣಬೆ ಖರೀದಿಸಬಹುದು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸಲು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಯೋಜಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಿತ್ತೆ ಮಾಧವ ವಿಠಲರಾವ್ ಸೂಚಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳುಗಳಲ್ಲಿ 20 ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು 2,20,000 ದಂಡ ಆಕರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ, ಖುದ್ದು ಪರಿಶೀಲನೆ. ಭಾರತ ಸೆಮಿಕಂಡಕ್ಟರ್ ಮಿಷನ್, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಪಾರ್ಕ್ ಸ್ಥಾಪನೆ. ಬಳ್ಳಾರಿ ಗುಂತ್ಕಲ್ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಸಚಿವ ಪ್ರಹ್ಲಾದ್ ಜೋಶಿ ಕೃತಜ್ಞತೆ. ಇಂದು ದೇವಶಯನಿ, ಆಷಾಢ ಏಕಾದಶಿ. ವಾರಕರಿ ಸಂತರಿಂದ ನಾಡಿನಾದ್ಯಂತ ವಿಠಲ ರುಕ್ಮಾಯಿ ಮಂದಿರಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:15:30 ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಮಂಗಳ ಅವರ ಕಂಠಸಿರಿಯಲ್ಲಿ ಮೂಡನಕೂಡು ಚಿನ್ನಸ್ವಾಮಿ ಅವರ ರಚಿತ ಭಾವಗೀತೆಯನ್ನು

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃ ಬಂದವರೀಗ ಕೇಳೋಣ, ಶಿವಮೊಗ್ಗ ಸುಬ್ಬಣ್ಣ ಅವರ ಕಂಠಸಿರಿಯಲ್ಲಿ ಡಾಕ್ಟರ್ ಎನ್ ಎಸ್ ಎಲ್ ಭಟ್ಟ ಅವರ ರಚಿತ ಭಾವಗೀತೆಯನ್ನು

ಶ್ರೋತೃ ಬಂದವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ವಿ ಸೀತಾರಾಮಯ್ಯ ಅವರ ರಚಿತ ಭಾವಗೀತೆ. ಹಾಡಿದ್ದಾರೆ ಎಂ ರಾಘವೇಂದ್ರ ಮತ್ತು ಬಿ ಆರ್ ಗೀತಾ.

ಶ್ರೋತೃ ಒಂದುವರೆದುವರೆಗೆ ಭಾವಗೀತೆಗಳನ್ನು ಆಲಿಸಿದರೆ ಪುನಃ ಇಂದು ಬೆಳಗ್ಗೆ 9:05 ಮತ್ತೊಮ್ಮೆ ಭಾವಗೀತೆಗಳನ್ನು ನಮ್ಮ ನೆಲದಿಂದ ಆಲಿಸಬಹುದು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 7:30:35.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರ.

0: ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು ಶ್ರೋತೃ ಬಂಧುವರೇ, ಸಮಯ ಆಗುತ್ತಲಿದೆ 7:34. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: अथ मराठी भाषा न्यूज ऑन AIR ऐप मध्ये उपलब्ध आहे.
2: और बिहार के सभी भाषा के कार्यक्रम को सुन.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
1: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಝಂಡು ಕುಮಾರ್ಗೆ ಕಂಚು. ಹರಾರೆಯಲ್ಲಿಂದು ಎರಡನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರೊಮಾನಿಯಾದ ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಅವರ ವಿಶಿಷ್ಟ ಸಾರ್ವಜನಿಕ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ಬದ್ಧತೆ ಮತ್ತು ಭಾರತ ರೊಮಾನಿಯಾ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಗುರುತಿಸಿ ಗೌರವ ಡಾಕ್ಟರ್ ಹಾನೋರಿಸ್ ಕೌಸಾ ಎಂಬ ಗೌರವ ಬಿರುದನ್ನು ನೀಡಲಾಗಿದೆ. ಗೌರವವನ್ನು ಸ್ವೀಕರಿಸಿದ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಭಾರತದ 1.4 ಶತಕೋಟಿ ಜನರಿಗೆ ಅರ್ಪಿಸಿದ್ದಾರೆ ಮತ್ತು ಇದು ಉಭಯ ದೇಶಗಳ ಜನರ ನಡುವಿನ ನಿರಂತರ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿಕ್ಷಣವನ್ನು ತಮ್ಮ ಜೀವನದ ಏಕೈಕ ಅತ್ಯಂತ ಪರಿವರ್ತಕ ಶಕ್ತಿ ಎಂದು ಬಣ್ಣಿಸಿದ್ದಾರೆ. ಕಾಲೇಜಿಗೆ ಹಾಜರಾದ ತನ್ನ ಹಳ್ಳಿಯ ಮೊದಲ ಹುಡುಗಿಯಿಂದ ಭಾರತದ ರಾಷ್ಟ್ರಪತಿಯಾಗುವವರೆಗೆ ತಮ್ಮ ಪ್ರಯಾಣವನ್ನು ಸ್ಮರಿಸಿದ ಅವರು, ಶಿಕ್ಷಣವು ಶ್ರೇಷ್ಠ ಸಮಾನತೆ ಮತ್ತು ನ್ಯಾಯಯುತ ಹಾಗೂ ಅಂತರ್ಗತ ಸಮಾಜದ ಖಚಿತ ಅಡಿಪಾಯವಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನವು ಬುದ್ಧಿವಂತಿಕೆ, ನೈತಿಕತೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ರೊಮಾನಿಯಾ ನಡುವಿನ ಆಳವಾದ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಬಿಂಬಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 1 ಶತಮಾನದ ಹಿಂದೆ ರವೀಂದ್ರನಾಥ ಟ್ಯಾಗೋರ್ ಅವರು ಬುಕಾರೆಸ್ಟ್ಗೆ ಭೇಟಿ ನೀಡಿದ್ದನ್ನು ಮತ್ತು ರೊಮಾನಿಯನ್ ಕವಿ ಮಿಹೈ ಎಮಿನೆಸ್ಕು ಮತ್ತು ವಿದ್ವಾಂಸ ಮೆರ್ಸಿಯಾ ಎಲಿಯಾಡೆ ಅವರ ಮೇಲೆ ಭಾರತೀಯ ತತ್ವಶಾಸ್ತ್ರದ ಪ್ರಭಾವವನ್ನು ಸ್ಮರಿಸಿದರು. ಜಂಟಿ ಸಂಶೋಧನೆ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ವಿನಿಮಯದ ಮೂಲಕ ಹೆಚ್ಚಿನ ಶೈಕ್ಷಣಿಕ ಸಹಯೋಗವನ್ನು ಅವರು ಪ್ರೋತ್ಸಾಹಿಸಿದರು ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳು ಸೇರಿದಂತೆ ರೊಮಾನಿಯಾಕ್ಕೆ ITEC ತರಬೇತಿ ಸ್ಲಾಟ್ಗಳ ಸಂಖ್ಯೆಯನ್ನು

0: ಭಾರತವು ದ್ವಿಗುಣಗೊಳಿಸಿದೆ ಎಂದು ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಯನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಕಾಗದ ಸೋರಿಕೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಬಂಧನೆಗಳೊಂದಿಗೆ ಮಸೂದೆಯನ್ನು ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಣೆ ಮಾಡಿದ್ದರು. ಈ ನಡುವೆ ಗಂಭೀರ ಪರೀಕ್ಷಾ ಸುಧಾರಣೆಗಳನ್ನು ತರುವ ಪ್ರಮುಖ ಪ್ರಯತ್ನದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಿದೆ. ಮೂಲಗಳ ಪ್ರಕಾರ ಈ ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಕ್ರಿಮಿನಲ್ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗುವುದು. ಇದು ಕಾಗದ ಸೋರಿಕೆಯ ಬಗ್ಗೆ ವಿವಾದದಲ್ಲಿರುವಂತಹ ಎನ್ಟಿಎಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಭಾಗವಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ಕಾಯ್ದೆ 2024 ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಇತರ ಪರೀಕ್ಷೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಪರಾಧಗಳನ್ನು ತನಿಖೆ ಮಾಡಲು ದೆಹಲಿ ಪೊಲೀಸರು ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ಅನ್ನು ರಚಿಸಿದ್ದಾರೆ. ವಿವಿಧ ಅಧಿಕಾರಿಗಳು ನಡೆಸುವ ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತ್ವರಿತ ವೃತ್ತಿಪರ ಮತ್ತು ಸಮಗ್ರ ತನಿಖೆಯನ್ನು ನಡೆಸುವ ಜವಾಬ್ದಾರಿಯನ್ನು ಕಾರ್ಯಪಡೆ ಹೊಂದಿರುತ್ತದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇವುಗಳಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ಆಯ್ಕೆ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿಗಳು, ಬ್ಯಾಂಕಿಂಗ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಅಥವಾ ಇಲಾಖೆಗಳು ಮತ್ತು ಸಿಬ್ಬಂದಿ ನೇಮಕಾತಿಗಾಗಿ ಅವುಗಳ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಸೇವೆ. ತನಿಖೆಯ ಜೊತೆಗೆ ಅಂತಹ ಪ್ರಕರಣಗಳಲ್ಲಿ ವಿಚಾರಣೆಗಳನ್ನು ದಿನನಿತ್ಯದ ಆಧಾರದ ಮೇಲೆ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಲು ತ್ವರಿತ ಕಾನೂನು ಕ್ರಮಕ್ಕೆ ಅನುಕೂಲವಾಗುವಂತೆ ಎಸ್ಟಿಎಫ್ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗಳ ಜೊತೆಗೆ ಪರಿಣಾಮಕಾರಿ ಸಮನ್ವಯವನ್ನು ಖಚಿತಪಡಿಸುತ್ತದೆ. ವಿಶೇಷ ಕಾರ್ಯಪಡೆಯ ನೇತೃತ್ವವನ್ನು ಅಪರಾಧ ವಿಭಾಗದ ಉಪ ಪೊಲೀಸ್ ಆಯುಕ್ತರು ವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ವಿಡಿಯೋವನ್ನು ಅನುಸರಿಸಿದಂತಹ ಪ್ರತಿಕ್ರಿಯೆ ಮತ್ತು ಸಲಹೆಗಳಿಗಾಗಿ ದೇಶದ ಯುವ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯುವ ಜನತೆಯ ಅಗಾಧ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಿಡಿಯೋ ಈಗ 303 ದಶಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ದಾಟಿದೆ. ಇದು ಮೊದಲ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ರೀಲ್ ಆಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜನರಲ್ ಮ್ಯಾನೇಜರ್ ಮಟ್ಟದಲ್ಲಿ ಹಿರಿಯ ವೃತ್ತಿಪರ ನೇಮಕಾತಿಗಳ ಗುಂಪಿಗೆ ಜಾಹೀರಾತುಗಳನ್ನು ನೀಡಿದೆ. ಇದು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿಭಾ ಸೇತು ಪೋರ್ಟಲ್ ಮೂಲಕ 16 ಯುವ ವೃತ್ತಿಪರರ ಪ್ರವೇಶವನ್ನು ಸಹ ತೆರೆದಿದೆ. ಈ ಕ್ರಮಗಳು ಪ್ರೊಫೆಸರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತಿರುವಂತಹ ಏಜೆನ್ಸಿಯ ಸಾಂಸ್ಥಿಕ ಪುನರ್ ನಿರ್ಮಾಣದಲ್ಲಿ ಮೊದಲ ದೃಢವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತವೆ ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಎನ್ಟಿಎ ಗುತ್ತಿಗೆಯ ಮೇಲೆ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ 4 ಹುದ್ದೆಗಳನ್ನು ಸೂಚಿಸಿದೆ. ಪ್ರತಿಯೊಂದು 3 ವರ್ಷಗಳ ಆರಂಭಿಕ ಅವಧಿಗೆ ಜನರಲ್ ಮ್ಯಾನೇಜರ್, ಮೌಲ್ಯಮಾಪನ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸೈಕೋಮೆಟ್ರಿಕ್ಸ್, ಎನ್ಟಿಎ ಶೈಕ್ಷಣಿಕ ಮತ್ತು ಮಾಪನ ವಿಜ್ಞಾನ ಕಾರ್ಯಕ್ರಮದ ಮುಖ್ಯಸ್ಥರು ಆಗಿರುತ್ತಾರೆ. ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಮುಂಜಾನೆ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಜಂಡು ಕುಮಾರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಬಿಹಾರದ ನಳಂದಾ ಜಿಲ್ಲೆ ಮೂಲದ ಜಂಡು

0: ತಮ್ಮ ಎರಡನೇ ಪ್ರಯತ್ನದಲ್ಲಿ 190 ಕೆಜಿ ಭಾರ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. 196 ಕೆಜಿ ಅವರ ಅಪ್ರತಿಮ ಅಂತಿಮ ಪ್ರಯತ್ನವು ಬರ್ಮಿಂಗ್ಹ್ಯಾಮ್ 2022ರಲ್ಲಿ ಸ್ಥಾಪಿಸಲಾದ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯನ್ನು ಮುರಿಯಬಹುದಿತ್ತು. ಆದರೆ ಅವರು ಲೆಫ್ಟ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೂ ಮೊದಲು ಭಾರತವು ಲೈಟ್ ವೈಟ್ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಕಳೆದುಕೊಂಡಿತು. ಪುರುಷರ ಲೈಟ್ ವೈಟ್ ಫೈನಲ್ನಲ್ಲಿ ಅಶೋಕ್ ಮಲ್ಲಿಕ್ 200 ಕೆಜಿ ವೈಯಕ್ತಿಕ ಅತ್ಯುತ್ತಮ ಭಾರ ಎತ್ತುವ ಮೂಲಕ 4ನೇ ಸ್ಥಾನವನ್ನು ಪಡೆದರೆ ಪರಮ್ಜೀತ್ ಕುಮಾರ್ 7ನೇ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಸ್ಪ್ರೀತ್ ಕೌರ್ 6ನೇ ಸ್ಥಾನ, ಸುಮನ್ ದೇವಿ 7ನೇ ಸ್ಥಾನವನ್ನು ಪಡೆದರು. ಕಸ್ತೂರಿ ರಾಜಮಣಿ ಹೆವಿ ವೈಟ್ ಫೈನಲ್ನಲ್ಲಿ ನಿರಾಸೆ ಕಂಡರು. ಜಂಡುಕುಮಾರ್ ಅವರ ಕಂಚಿನ ಪದಕ ಒಂದು ದೊಡ್ಡ ಸಾಧನೆಯಾಗಿದೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪೋಲಿಯೋವನ್ನು ಜಯಿಸಿದರು ಮತ್ತು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಾಗ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು. ಶಕ್ತಿ ತರಬೇತಿ ಮತ್ತು ಪ್ಯಾರಾಪವರ್ ಲಿಫ್ಟಿಂಗ್ಗೆ ಅವರ ಸಮರ್ಪಣೆಯು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲು ಸಹಾಯ ಮಾಡಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಗುರುವಾರ ನಡೆದ ಆರಂಭಿಕ ಪಂದ್ಯದಲ್ಲಿ 7 ವಿಕೆಟ್ಗಳ ಪ್ರಬಲ ಗೆಲುವಿನ ನಂತರ ಪ್ರವಾಸಿ ತಂಡವು ಸರಣಿಯಲ್ಲಿ 1-0 ಮುನ್ನಡೆ ದಾಖಲಿಸಿದ್ದಾರೆ. 126 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಯುವ ಆರಂಭಿಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರ 19 ಎಸೆತಗಳಲ್ಲಿ ಸ್ಫೋಟಕ 50 ರನ್ ನೆರವಿನಿಂದ ಕೇವಲ 13.2 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. 15 ವರ್ಷದ ವೈಭವ್ ಪುರುಷರ T20 ಮಾದರಿಯಲ್ಲಿ ಅರ್ಧಶತಕ ಗಳಿಸಿ ನೂತನ ದಾಖಲೆಯನ್ನು ಸೃಷ್ಟಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ಮತ್ತು ಕ್ಷಿಪ್ರ ತಾಂತ್ರಿಕ ಬದಲಾವಣೆಯ ಯುಗದಲ್ಲಿ ಜ್ಞಾನ ಅತ್ಯಮೂಲ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳ ಸ್ಥಾಪಿಸುವ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ದೆಹಲಿ ಪೊಲೀಸರಿಂದ ವಿಶೇಷ ಕಾರ್ಯಪಡೆ ರಚನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೆವಿ ವೈಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜಂಡುಕುಮಾರ್ಗೆ ಕಂಚು. ಹರಾರಿಯಲ್ಲಿಂದು 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಒಂದೂವರೆ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. PB ಶ್ರೀನಿವಾಸ್ ಅವರ ಕಂಠ ಸಿರಿಯಲ್ಲಿ ಸಂತ ತುಕಾರಾಮ್ ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ವಿಜಯ್ ಭಾಸ್ಕರ್.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಕೇಳ ಮೂಡಿಬಲ್ಲದೆ ಸತಿ ಸಕ್ಕುಬಾಯಿ ಸಿನಿಮಾದ ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಮನು ಮತ್ತು ಎಸ್ ಜಾನಕಿ ಇವುಗಳ ಸ್ವರಗಳಲ್ಲಿ ರಾಮಾಚಾರಿ ಸಿನಿಮಾದ ಗೀತೆ, ಸಾಹಿತಿ ಮತ್ತು ಸಂಗೀತ ಹಂಸಲೇಖ ಅವರದೋ.

0: in Rajya Sabha, says the Statesman. The Indian Express, in its editorial piece, Shine On, Dick Parry writes that the brilliantly crafted saxophone lines by Dick Parry, who passed away at 83 this week, were rarely the first thing one noticed in a Pink Floyd song. But imagine the song stripped off his saxophone, and the incompleteness will reveal what he brought to them. In his aching solo on Shine On You Crazy Diamond, written in memory of Syd Barrett, one can feel the instrument channeling the collective grief of the band. Vishwanathan Anand becomes PDA interim president, reports a pioneer. Jurgen Klopp named new Germany football coach, informs Hindustan Times. And finally, spectacular cultural mix gives Commonwealth Games a fresh start, writes the Asian Age. And with that, it's back to you, Abhishek.
1: Thank you, Subhadra. And now, before we end the bulletin, the headlines once again. Government approves anti-paper leaks draft bill for stricter punishment. Legislation likely to be introduced in Parliament next week. Prime Minister Narendra Modi thanks youngsters for the suggestions to his video on proposed reforms against paper leaks issue, says relations will continue with more bonding. Government and CJP to hold third round of talks today. President Draupadi Murmu conferred Dr. Honoris Causa in Romania for a distinguished public service. New Delhi strongly condemns attack on commercial vessel in the Black Sea, claiming life of an Indian seafarer. Heavy rainfall expected in parts of Gujarat, Konkan, Goa and Odisha. And in the Commonwealth Games, Jhandu Kumar clinches bronze medal for India in the men's heavyweight para powerlifting. And with that, we end the morning news. Have a nice day.
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರಿಗೆ ಸಮಯ ಸರಿಯಾಗಿ 8:30 ಕೇಳೋಣ ಗುಡಿಯ ಬೆರಗು. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 to 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆಕಾಶವಾಣಿ ರಾಯಚೂರು. ನುಡಿ ಚಿತ್ರ.
8: ಗುಡಿಯ ಬೆರಗು.
7: ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
8: ಪ್ರಸ್ತುತಿ
7: ತಿಮ್ಮಪ್ಪ ಗಂಜಳ್ಳಿ. ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ವಂದನೆಗಳು. ಕೇಳುಗರೆ, ಇಂದು ನಾವು ಉತ್ತರ ಕರ್ನಾಟಕದ ಪುಣ್ಯಭೂಮಿಯಾದ ರಾಯಚೂರು ಜಿಲ್ಲೆಯ ಒಂದು ಸುಂದರ ಹಾಗೂ ಭಕ್ತಿಯ ತಾಣಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಪ್ರಕೃತಿಯ ಮಡಿಲಿನಲ್ಲಿ ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವೇ ಡಿ ರಾಂಪುರ ಗ್ರಾಮದ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನ. ಬೆಟ್ಟದ ಮೇಲಿರುವ ಈ ಶಿವಾಲಯಕ್ಕೆ ಕಾಲಿಟ್ಟ ತಕ್ಷಣವೇ ಮನಸ್ಸಿಗೆ ವಿಶಿಷ್ಟವಾದ ನೆಮ್ಮದಿ ಸಿಗುತ್ತದೆ. ಡಿ ರಾಂಪುರ ಗ್ರಾಮದ ಸಮೀಪದಲ್ಲಿರುವ ಬೆಟ್ಟದ ಪರಮೇಶ್ವರ ದೇವಸ್ಥಾನ ಸ್ಥಳೀಯ ಭಕ್ತರಲ್ಲಿ ಅತ್ಯಂತ ಪ್ರಸಿದ್ಧವಾದ ಶಿವಕ್ಷೇತ್ರವಾಗಿದೆ.
9: ಈ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂಥ ದೈವನೇ ನಮ್ಮ ಆರಾಧ್ಯ ದೈವ ಬೆಟ್ಟದ ಪರಮೇಶ್ವರ. ಈ ಬೆಟ್ಟದ ಪರಮೇಶ್ವರ ಈತನ, ಈ ಭಗವಂತನ

0: ಒಡಮೊಳಿದ್ದು ಯಾರು ಕೆತ್ತಿದ್ದಲ್ಲ, ಒಂದು ದೊಡ್ಡ ಬಂಡೆಗಲ್ಲಿಗೆ ಜಸ್ಟ್ ಒಂದು 90 ಡಿಗ್ರಿಯಲ್ಲಿ ವಾಲಿರ್ತಕ್ಕಂತ ಒಂದು ದೊಡ್ಡ ಕಲ್ಲಿಗೆ ಒಡಮೂಡಿರ್ತಕ್ಕಂತ ಭಗವಂತ ಆಯ್ತ ಪರಮೇಶ್ವರ. ಈ ಪರಮೇಶ್ವರನ ಪಕ್ಕದಲ್ಲಿ ಒಂದು ಅತಿ ಉದ್ದವಾಗಿರ್ತಕ್ಕಂಥ ಒಂದು ಕೊಕ್ಕೆ ಗುಂಡು ಅಂತ ನಮ್ಮ ತೆಲುಗಿನಾಗ ಹೇಳ್ತೀವಿ, ಉದ್ದವಾಗಿರ್ತಕ್ಕಂಥ ಒಂದು ಕಲ್ಲಿದೆ. ಆ ಕಲ್ಲಿನ ಮೇಲೆ ತಗೊಂಬಿಟ್ರೆ ನಮ್ಮ ಸುಮಾರು ರಾಯಚೂರಿನ ಇಟ್ಕೊಂಡ್ಬಿಟ್ಟು ಸುತ್ತಮುತ್ತ ಎಲ್ಲ ಪ್ರದೇಶಗಳು ನೋಡ್ತಕ್ಕಂಥ ಒಂದು ಸಿಗುತ್ತೆ. ಆದರೆ ಈ ಕಲ್ಲನ್ನು ಎಲ್ರಿಗೂ ಹತ್ತಕ್ಕಾಗಲ್ಲ, ದುಸ್ತರವಾಗಿರ್ತಕ್ಕಂಥ ಕಲ್ಲು ಇದು. ಇಲ್ಲಿ ಕೆಲವೇ ಜನರು ಮಾತ್ರ ಹತ್ತಕ್ಕಂಥದ್ದು ಇದು ಈ ಕಲ್ಲು. ಇಲ್ಲಿ ಆ ಪರಮೇಶ್ವರ ನೆಲೆಸಿದ್ದಾನೆ.
1: ಸುತ್ತಮುತ್ತಲಿನ ಹಸಿರು ಪರಿಸರ, ತಂಪಾದ ಗಾಳಿ ಮತ್ತು ಭಕ್ತಿಭಾವದ ವಾತಾವರಣ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತದೆ. ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಪರಮೇಶ್ವರ. ಅನೇಕ ವರ್ಷಗಳಿಂದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ತಮ್ಮ ಇಷ್ಟಾರ್ಥಗಳಿಗಾಗಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ. ವಿಶೇಷವಾಗಿ ಶ್ರಾವಣ ಮಾಸ ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ.
0: ಕೆಳಗಿನಿಂದ ಮೆಟ್ಲುಗಳನ್ನು ಪರಮೇಶ್ವರನಿಗೆ ಹಾಕೋ ಕಾಲಕ್ಕ ಒಂದು ಗುಹೆಯಲ್ಲಿ ಇಷ್ಟೊಂದು ಧ್ವನಿ ಬಂತು. ಆ ಧ್ವನಿಯನ್ನು ಕೇಳಿ ಇಡೀ ಬೆಟ್ಟವೇ ಉಳಿಬಿತ್ತೇನೋ ಅಂತನ್ನಷ್ಟು ಮಟ್ಟಿಗೆ ಒಂದು ಧ್ವನಿ ಬಂತು. ಆ ಧ್ವನಿಯನ್ನು ಕೇಳಿದಾಗ ಎಲ್ಲರೂ ಕೆಳಗೆ ಓಡಿ ಬಂದರು ಅಲ್ಲಿಗೆ. ಏನಾಯ್ತು ಏನಾಯ್ತು ಅಂತ ತಕ್ಷಣ ಅಲ್ಲಿ ಏನೂ ಆಗಿರಲಿಲ್ಲ. ಕೆಲವರು ಹೇಳ್ತಾರೆ ಅಲ್ಲಿ ಸುಮಾರು 9 ಜನ ಮಹರ್ಷಿಗಳು ಆ ಗವಿಯಲ್ಲಿದ್ದಾರೆ. ಅವರು ಯಾರಿಗೆ ದರ್ಶನ ಕೊಡಲ್ಲ, ಆ ದರ್ಶನ ಕೊಟ್ಟವರು ಮಹಾಭಾಗ್ಯವಂತರು ಅಂತಾನೆ ಹೇಳ್ತಾರೆ. ಬಹುಶಃ ಇದ್ರ ಹಿನ್ನೆಲೆಯೇನು ಗೊತ್ತಿಲ್ಲ. ನಾ ಈಗಾಗಲೇ ಮಾನಿ ತಾತನವರು ಕಲ್ಮಠ ತಾತನವರು ಸಹ ಬಂದು ಇಲ್ಲಿ ಇಲ್ಲಿ ತಪಸ್ಸು ಮಾಡಿದಂಥ ಒಂದು ಸ್ಥಳ ಇದೆ ಅಲ್ಲಿ. ಅವ್ರ ಶಿಷ್ಯರು ಸಹ ಇಲ್ಲಿ ಬಂದು ತಪಸ್ಸು ಮಾಡಿದಂಥ ಒಂದು ಸ್ಥಳ ಇದೆ ಅಲ್ಲಿ. ಇದಕ್ಕೆ ಒಂದು ಹಲವಾರು ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರದೇಶಗಳು ಸಹ ಇದ್ದಾವೆ. ಈ ದೇವಸ್ಥಾನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಭಕ್ತರು ಬಂದು ಇಲ್ಲಿ ಅನುಭವಿಸ್ಬೇಕು. ಕೇಳುವುದಕ್ಕಿಂತಲೂ ಈ ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ಕುಂತು ಈ ಸ್ಥಳದಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನನ್ನು ದೈವಿಕ ಭಾವನೆಗಳನ್ನು ನೀವು ಅನುಭವಿಸಿದ್ದಾದರೆ ನಿಮಗೆ ಅನುಭವ ಆಗುತ್ತಿದ್ದು ಪರಮೇಶ್ವರ ದೇವಸ್ಥಾನ ಎಷ್ಟು ಪವಿತ್ರವಾಗಿದೆ ಅಂತಂತನ್ನ ಮಾತನ್ನ ತಾವು ಅರ್ಥಕೊಳ್ಬಹುದು.
2: ಬೆಟ್ಟವನ್ನು ಏರಿ ದೇವರ ದರ್ಶನ ಪಡೆಯುವ ಅನುಭವವೇ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ. ಮೇಲಿನಿಂದ ಕಾಣುವ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಅನೇಕ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಿಕೊಂಡ ಬಳಿಕ ಅಭಿಷೇಕ, ಬಿಲ್ವಾರ್ಚನೆ ಹಾಗೂ ವಿಶೇಷವಾದ ಪೂಜೆಗಳನ್ನು ನೆರವೇರಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಪ್ರತಿ ವರ್ಷವೂ ಜಾತ್ರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೆಯುತ್ತವೆ.
0: ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಒಂದು 15 ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ಪತ್ರೊಳೆಯಲ್ಲಿ ಇರಲಿಲ್ಲ ಊಟ ಮಾಡಕ್ಕೆ. ಆ ಗುಂಡು ಕಲ್ಲ ಮೇಲೇನೆ ಅನ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಸಾಂಬಾರ್ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಆ ಭಗವಂತನ ಪ್ರಸಾದ ಅಂತ ಸ್ವೀಕರಿಸ್ತಿದ್ರು. ಆ ಕಲ್ಲುಗಳ ಮೇಲೆ ಹಾಕೊಂಡ್ಬಿಟ್ಟು ಊಟ ಮಾಡ್ತಕ್ಕಂಥ ಒಂದು ಹವ್ಯಾಸ ಇತ್ತು, ಅಂದರೆ ಪರಂಪರೆ ಇತ್ತು. ಈ ದೇವಸ್ಥಾನವೇ ನಮ್ಮ ಬೆಟ್ಟದ ಪರಮೇಶ್ವರ ದೇವಸ್ಥಾನ. ಈ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ಪರಮೇಶ್ವರ ದೇವಸ್ಥಾನ ಇದು ನಾ ಕಂಡಂತೆ ಈ ಹಿಂದೆ ಸುಮಾರು ಒಂದು ಶತಮಾನದ ಹಿಂದೆ ಇಲ್ಲಿ ಕಾವಲಿ ಆಶಪ್ಪ ಮಾಸ್ತರ್ ಅಂತ ಇದ್ರು. ಕಾವಲಿ ಆಶಪ್ಪ ಮಾಸ್ತರ್ರು ಒಬ್ಬ ಪಂಡಿತ, ವಾಸ್ತುಶಾಸ್ತ್ರಜ್ಞ ಮತ್ತು ಆ ಭಾಗದಲ್ಲಿ ಒಬ್ಬ ಮಾಸ್ತರ್ ಸಾಲೆ ಆಶಪ್ಪ ಅಂತಿದ್ರು ಅವರಿಗೆ. ಅವರ ಒಂದು ಕಾಲದಲ್ಲಿ ಅಲ್ಲಿ ವೆಂಕಟರೆಡ್ಡಿ ಅಂತೊಬ್ಬ ಆ ಊರಿನ ಗಣ್ಯರು, ಆಮೇಲೆ ಶಿವಾರೆಡ್ಡಿ ದಂಡು ಶಿವಾರೆಡ್ಡಿ ಅಂತೇಳಿ ಒಬ್ಬ ಆ ಊರಿನ ಹಿರಿಯರು, ಆಮೇಲೆ ಅಮ್ಮಪಲ್ಲಿ ಬಸರೆಡ್ಡಿ ಅಂತ ಕೆಲವರು ಹಿರಿಯರಿದ್ರಂತಲ್ಲಿ, ಈ ಥರ ಇವರೆಲ್ಲರೂ ಕೂಡ ಆ ದೇವಸ್ಥಾನದ ಒಂದು ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿದವರಿದ್ದಾರೆ ಅವರು. ಈ ರೀತಿಯಾಗಿ ಈ ದೇವಸ್ಥಾನ ಬೆಳ್ಕೊತ ಬಂದಿದೆ. ಆಮೇಲೆ ನಂತರ ಅವರು ಪುತ್ರರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಂತ ಅನ್ನೋರು, ವೆಂಕಟರೆಡ್ಡಿ ಅವರ ಮಗ ಕೃಷ್ಣಾರೆಡ್ಡಿ ಅವರು ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದರು. ಕಾಳಜಿ ವಹಿಸಿ ಆ ಮೆಟ್ಟಲುಗಳನ್ನು ಜನರ ಒಂದು ಸಹಕಾರವನ್ನು ಪಡ್ಕೊಂಡ್ಬಿಟ್ಟು, ಅವಾಗ ಮೆಟ್ಟಿರಲಿಲ್ಲ, ಆ ಮೆಟ್ಲ ಪರೇ ಒಂದು ಕತ್ತೆ ಮೆಟ್ಲು ಅಂತಿದ್ದು, ಇನ್ನೊಂದು ಕುದುರೆ ಮೆಟ್ಲು ಅಂತಿದ್ದು, ಇನ್ನೊಂದು ದೇವರ ಮೆಟ್ಲು ಅಂತಿದ್ದು, ಈ ಥರ ಈ ರೀತಿ ನಡ್ಕೊಂಡು ಹೋಗ್ತಿದ್ದು. ಈಗ ಒಂದು ಅವರ ಪ್ರಯತ್ನದಿಂದ, ಕೃಷ್ಣಾರೆಡ್ಡಿ ಅವರ ಪ್ರಯತ್ನದಿಂದ, ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಗಡ್ಡಮಿದ ದೊಡ್ಡ ಸಾವಿರಪ್ಪ ಹನುಮಂತು ಅಂತ ಅವರು ಇದ್ರು, ಆಮೇಲೆ ಪೋತರಾಜ ಲಿಂಗಣ್ಣ ಅಂತ ಈಗಲೂ ಇದ್ದಾರೆ ಅವರು, ಇನ್ನೂ ಹಲವಾರು ಜನ ಇದಕ್ಕೆ ಒಂದು ಪ್ರಯತ್ನ

0: ಈಗ ಒಂದು ಮೆಟ್ಲನ್ನು ಮಾಡಿದ್ದಾರೆ. ಈಗ ಮನುಷ್ಯ ಸಾರಾಗವಾಗಿ ಮೆಟ್ಲು ಹತ್ಕೊಂಡ್ಬಿಟ್ಟು ಭಗವಂತನ ದರ್ಶನ ಪಡ್ಕೊಂಡ್ಬರ್ಬೋದು. ಆಮೇಲೆ ಇದಕ್ಕೆ ಕೆಳಗಿನಿಂದ ನಮ್ಮ ರಾಜ್ಯ ಸರ್ಕಾರವು ಸಹ ಒಂದು ಸಿಮೆಂಟ್ ರಸ್ತೆಯನ್ನು ನಡುವರೆಗೆ ಮಾಡಿದ್ದಾರೆ. ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ಸಹ ಇದೆ. ಆ ಆಂಜನೇಯ ಸ್ವಾಮಿ ಗುಡಿವರೆಗೆ ಒಂದು ಸಿಮೆಂಟ್ ರಸ್ತೆಯನ್ನು ಮಾಡಿದ್ದಾರೆ. ಈಗ ಈ ಒಂದು ದೇವಸ್ಥಾನದಲ್ಲಿ ಸಣ್ಣದಾಗಿ ಜಾತ್ರೆ ಉಂಟು. ಅದ್ಯಾವಾಗ ಶಿವರಾತ್ರಿ ದಿನಕ್ಕೆ ಮತ್ತು ನಾಗರ ಮಾಸೆಗೆ, ವಿಶೇಷವಾಗಿ ನಾಗರ ಮಾಸೆಯಿಂದಲೇ ಎಲ್ಲರೂ ಊರಿನ ಜನರೆಲ್ಲ ಅಲ್ಲಿ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಬರ್ತಕ್ಕಂಥದ್ದು ಒಂದು ವಾಡಿಕೆ ಇತ್ತಲ್ಲಿ.
1: ಈ ಸಮಯದಲ್ಲಿ ಭಜನೆ, ಕೀರ್ತನೆ ಮತ್ತು ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸನ್ನು ಭಕ್ತಿ ರಸದಲ್ಲಿ ತೇಲಿಸುತ್ತವೆ. ಈ ದೇವಸ್ಥಾನವು ಬೆಟ್ಟದ ಮೇಲಿರುವುದರಿಂದ ಇದನ್ನು ಬೆಟ್ಟದ ಪರಮೇಶ್ವರ ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರವು ನಿಜಾಮರ ಕಾಲದಲ್ಲಿ ಡೋಂಗರ್ ಗಾಂವ್ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ನಿಜಾಮರು ಗ್ರಾಮಸ್ಥರಿಂದ ಸುಂಕ ಕಟ್ಟಿಸಿಕೊಳ್ಳುವ ಉದ್ದೇಶದಿಂದ ಕುದುರೆಗಳ ಮೇಲೆ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದರು. ಗ್ರಾಮಸ್ಥರಿಗೆ ಸುಂಕ ಕಟ್ಟಲಾಗದೆ ಕೆಳಗಿರುವ ಗ್ರಾಮವನ್ನು ಬಿಟ್ಟು ಬೆಟ್ಟದ ಮೇಲೆ ಸೇರ್ಪಡೆಯಾದರು. ಅಂದಿನಿಂದ ಈ ಗ್ರಾಮವನ್ನು ನಿಜಾಮರ ಡೋಂಗರ್ ಗಾಂವ್ ಎಂದು ಕರೆಯುತ್ತಿದ್ದರು ಎಂದು ಸ್ಥಳೀಯರು ಹೇಳುತ್ತಾರೆ.
2: ಡೋಂಗರ್ ಎಂದರೆ ಬೆಟ್ಟ, ಗಾಂವ್ ಎಂದರೆ ಊರು ಎಂದು ಅರ್ಥ. ಕಾಲ ಕಳೆದಂತೆ ಕೆಲವು ವರ್ಷಗಳ ನಂತರ ಈ ಗ್ರಾಮವನ್ನು ರಾಮಪುರ ಎಂದು ಕರೆಯಲಾಗುತ್ತಿತ್ತು. ನಂತರ ಡಿ ರಾಮ್ಪುರ ಎಂದು ಕರೆಯಲು ಜನರು ಮುಂದಾದರು. ಕೆಲವು ದಿನಗಳ ನಂತರ ಈ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಮೇಲೆ ಕುಡಿಯಲು ನೀರಿಲ್ಲದ ಕಾರಣ ಬೆಟ್ಟದ ಮೇಲಿರುವಂತಹ ಜನರು 4 ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಾ ನದಿಯ ತೀರದಲ್ಲಿ ಬಂದು ನೆಲೆಸಿದರು. ಅಂದಿನಿಂದ ಇಂದಿನವರೆಗೂ ಈ ಗ್ರಾಮವು ಡಿ ರಾಂಪುರ ಗ್ರಾಮ ಎಂದು ಹೆಸರುವಾಸಿಯಾಗಿದೆ.
1: ಈ ಕ್ಷೇತ್ರದ ಸುತ್ತಲಿನ ವಾತಾವರಣ ಧ್ಯಾನ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ಇಲ್ಲಿರುವ ಗುಹೆಗಳು ಮತ್ತು ಬಂಡೆಗಳು ಪುರಾತನ ತಪೋಭೂಮಿಯ ಅನುಭವವನ್ನು ನೀಡುತ್ತದೆ. ಇಲ್ಲಿಗೆ ಬರುವ ಭಕ್ತರು ಈ ಸ್ಥಳವನ್ನು ದೈವಿಕ ಶಕ್ತಿ ಮತ್ತು ಮನಃಶಾಂತಿಯ ಕೇಂದ್ರವೆಂದು ಪರಿಗಣಿಸುತ್ತಾರೆ.
0: ಈ ಒಂದು ಸ್ಥಳದಲ್ಲಿ ಬಹಳಷ್ಟು ಮಿರಾಕಲ್ಸ್ ಆಗಿದ್ದಾವೆ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಏನಪ್ಪ ಬೇಡ್ಕೊಂಡಂತವ್ರಿಗೆ ಹಣ ಪ್ರಾಪ್ತಿ ಆಗಿದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಇದರಿಂದ ಬಹಳಷ್ಟು ಜನರು ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನ ಆಗಿದ್ದಾರೆ. ಇಲ್ಲಿ ಇಂಥ ಒಂದು ಪವಿತ್ರವಾದ ದೇವಸ್ಥಾನನೇ ಇದು, ಪರಮೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಸುತ್ತಮುತ್ತ ಬೆಟ್ಟಗಳಿಂದಲೂ ಮತ್ತು ಹಚ್ಚನೆಯ ಹಸಿರಾದ ಗಿಡ ಮರಗಳಿಂದಲೂ ಕೂಡಿದಂತ ಈ ಪ್ರದೇಶ. ಇಂಥ ಒಂದು ಪ್ರದೇಶದಲ್ಲಿ ಸಾವಿರಾರು ನವಿಲುಗಳು ತಮ್ಮ ವಾಸಸ್ಥಾನ ಮಾಡಿಕೊಂಡಿದ್ದಾವೆ. ಇಂಥ ಒಂದು ಸ್ಥಳಕ್ಕೆ ಬಹುಶಃ ಭೇಟಿಯನ್ನು ಹರಿಸ್ಕೊಂಡು ಬಂದಿರತಕ್ಕಂಥ ಕೆಲವು ಚಿರತೆಗಳು ಸಹ ಈ ಭಾಗದಲ್ಲಿ ಉಂಟು. ಆದರೆ ಚಿರತೆಯೊಂದು ಬಂದಿತ್ತು ಇಲ್ಲಿಗೆ, ಪಾಪ ಅದು ತನ್ನ ಆಹಾರವನ್ನು ಹರಿಸ್ಕೊಂಡು ಬಂದಿರತಕ್ಕಂಥದ್ದು. ಇದರಿಂದಾಗಿ ಸುತ್ತಮುತ್ತಲ ಜನ ಮತ್ತು ನಮ್ಮ ಗ್ರಾಮದ ಜನ ಬಹಳ ಆತಂಕಕ್ಕೆ ಒಳಗಾಗಿದ್ರು, ಭಯಭೀತರಾಗಿದ್ರು. ನಂತರ ಇದರಿಂದ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಜನರೇ ಬಹಳ ಕಡಿಮೆ ಆಗ್ಬಿಡ್ತು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅಂದ್ರೆ ಅರಣ್ಯ ಇಲಾಖೆಯವರು ಬಂದು ಆ ಚಿರತೆಯನ್ನ ಕಾಡಿನಾಗೆ ಬಿಟ್ಟು ಬಂದ್ರು. ಗೊತ್ತಿಲ್ಲದೇನೆ ಬಹಳಷ್ಟು ಜನ ಬಂದು ತಪಸ್ಸು ಮಾಡ್ತಕ್ಕಂಥ ಸ್ಥಳ ಇದು. ಅಂದ್ರೆ ಒಂದು ಇದು ಅಗಮ್ಯವಾಗಿರ್ತಕ್ಕಂಥ ಸ್ಥಳ ಅಂತಾನು ಹೇಳ್ಬೋದು ಇದನ್ನ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದು. ಇದು ಬೆಳಿಲಿ ಬೆಳಗಲ ಅಂತ ಹೇಳ್ತೀನಿ ನಾನು.
3: ಪರಮೇಶ್ವರ ಜಗದೀಶ್ವರ ಬೆಟ್ಟದ ಮೇಲಿರುವ ಭವಸಾಗರ, ಪರಮೇಶ್ವರ ಜಗದೀಶ್ವರ.

ಪ್ರಾಣಿ ಪಕ್ಷಿಗಳ ಭಯವಿಲ್ಲವಮ್ಮ, ಭಕ್ತಿಯಿಂದಲೇ ನೀನು ಬೆಟ್ಟ ಹತ್ತಮ್ಮ. ಅಮ್ಮ ಮುಕ್ತಿಯ ಸಿಗುವುದು ಗಟ್ಟಿ ನೋಡಮ್ಮ, ಮುಕ್ತಿಯ ಸಿಗುವುದು ಗಟ್ಟಿ ನೋಡಮ್ಮ. ಪರಮೇಶ್ವರ ಜಗದೀಶ್ವರ ಬೆಟ್ಟದ ಮೇಲಿರುವ ಭವಸಾಗರ.

0: ಬೆಟ್ಟದ ಮೇಲಿರುವ ಭವಸಾಗರ. ನನ್ನ ಹೆಸರು ಕೆ ರಂಗನಾಥ್ ಅಂತೇಳಿ, ಜಿಲ್ಲಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ರೈತ ಸಂಘ. ಧನ್ಯವಾದಗಳು ಸರ್.
1: ಕೃಷ್ಣಾ ನದಿಯ ಸಮೀಪದಲ್ಲಿರುವುದರಿಂದ ಈ ಪ್ರದೇಶಕ್ಕೆ ವಿಶೇಷ ಪವಿತ್ರತೆ ದೊರೆತಿದೆ. ಈ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಪರಮೇಶ್ವರ ದೇವಸ್ಥಾನವು ಬಹು ದಿನಗಳಿಂದ ನೆಲೆಸಿರುವ ಪುರಾತನ ದೇವಸ್ಥಾನವಾಗಿದೆ. ಇಲ್ಲಿರುವಂತಹ ಪ್ರತಿ ಕಲ್ಲು ಇತಿಹಾಸದ ಕಥೆಯನ್ನ ಹೇಳುತ್ತದೆ. ಈ ಬೆಟ್ಟದ ಮೇಲೆ ನಿಜಾಮರು ಆಳ್ವಿಕೆಯ ಸಂದರ್ಭದಲ್ಲಿ ರಾಣಿಯೊಬ್ಬರು ನೆಲೆಸಿದ್ದರು ಎಂದು ಇಂದಿಗೂ ಗ್ರಾಮಸ್ಥರು ಹೇಳುತ್ತಾರೆ. ಆ ಕಾರಣದಿಂದಾಗಿಯೇ ಅದನ್ನು ರಾಣಿ ಕೋಟೆ ಎಂದು ಕರೆಯುತ್ತಾರೆ ಅನ್ನುವ ಒಂದು ಪ್ರತೀತಿಯೂ ಇದೆ. ರಾಣಿ ನೆಲೆಸಿರುವ ಈ ಬೆಟ್ಟದಲ್ಲಿ ಪಾಳು ಬಿದ್ದ ದೊಡ್ಡ ಗಾತ್ರದ ಕಲ್ಲಿನ ಕೋಟೆಯೂ ಇತ್ತು. ಈಗ ಅದು ಸಂಪೂರ್ಣವಾಗಿ ನೆಲಸಮವಾಗಿ ಕೇವಲ ಕಲ್ಲಿನಿಂದ ಗೋಡೆಗಳು ಮಾತ್ರ ಇರುವುದನ್ನು ಕಾಣಬಹುದಾಗಿದೆ.
2: ಈ ಬೆಟ್ಟದಲ್ಲಿ ಅನೇಕ ರೀತಿಯ ಗುಹೆಗಳಿವೆ. ಬೆಟ್ಟದಲ್ಲಿ ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿ ಸಾಧನೆಗೈದಿರುವಂತಹ ಪುಣ್ಯಕ್ಷೇತ್ರವೂ ಇದಾಗಿದೆ. ಋಷಿ ಮುನಿಗಳು ತಪಸ್ಸು ಮಾಡಿದ ಈ ಗುಹೆಯು ಡಿರಾಂಪುರ್ ಗ್ರಾಮದ ಬೆಟ್ಟದ ಪರಮೇಶ್ವರ ದೇವಸ್ಥಾನದಿಂದ ಶ್ರೀಶೈಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ಗುಹೆ ಆಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ.
3: ಬೆಟ್ಟದ ಪರಮೇಶ್ವರ ಅಂತ ಹೇಳಿ ಒಂದು ಸುಕ್ಷೇತ್ರ. ಈ ಸುಕ್ಷೇತ್ರ ಬಗ್ಗೆ ಹೇಳಬೇಕಂತಂದ್ರೆ, ನಾನು ಒಬ್ಬ ಪ್ರವಾಸಿಗ. ಇಲ್ಲಿನ ಪವಾಡ ಮಹಿಮೆಗಳು ಪರಮೇಶ್ವರನ, ನಾನು ಕಂಡಂಥ ಚಿಕ್ಕಂದಿನಿಂದಲೂ ನಾನು ಈ ದೇವಸ್ಥಾನಕ್ಕೆ ಆಗಾಗ್ಗೆ ಅಲ್ಲಿರ್ತಕ್ಕಂಥ ಬದಿಯಲ್ಲಿ ಕೃಷ್ಣಾ ನದಿಗೆ ಬಂದು ಶಿವರಾತ್ರಿ ಒಂದು ವಿಶೇಷ ದಿನ ಶಿವರಾತ್ರಿಯಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅದ್ಭುತ ಸರ್. ನೋಡಲಿಕ್ಕೆ ಬಹಳ ಏನು ಹೇಳ್ತಾರೆ, ಒಂದು ನಯನ ಮನೋಹರವಾದಂಥ ಕಾರ್ಯಕ್ರಮಗಳಲ್ಲಿ ನಡೀತಾವೆ. ಇದರಲ್ಲಿ ಒಂದು ಸಾಂಗ್ರಾಣಿ ಕಲ್ಲು ಎತ್ತುವ ಒಂದು ಸ್ಪರ್ಧೆ ಹಾಗೂ ನೃತ್ಯ, ಹಲವಾರು ಅಕ್ಕಪಕ್ಕದ ಗ್ರಾಮಗಳಿಂದ ಬಂದು ಇಲ್ಲಿ ಒಂದು ಒಂದು ದೊಡ್ಡದಾಗಿ ಈ ಪರಮೇಶ್ವರನ ಜಾತ್ರೆಯಲ್ಲಿ ಎಲ್ಲರೂ ಒಂದು ಅಣ್ತಮ್ಮರಾಗಿ ಒಂದು ಸೇರುವ ಒಂದು ಒಕ್ಕೂಟ, ಈ ಗ್ರಾಮಗಳದ್ದು ಒಂದು ಏನು ಹಬ್ಬ ಅಂತ ಹೇಳ್ತೀವಲ್ಲ, ಅದೊಂದು ಚೆನ್ನಾಗಿ ನಡೀತದೆ ಸರ್ ಈ ಒಂದು ಗ್ರಾಮದಲ್ಲಿ. ನಾನು ಮತ್ತು ಈ ಒಂದು ಪರಮೇಶ್ವರ ಒಂದು ಬೆಟ್ಟದ ಪರಮೇಶ್ವರ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ಹಿರಿಯರು ಆಗಾಗ್ಗೆ ಹೇಳ್ತಿದ್ರು ಸರ್, ಇಲ್ಲಿ ಇಲ್ಲಿ ಒಂದು ಹತ್ತು ಮೆಟ್ಟಲು ಹತ್ತು ಮಧ್ಯದಲ್ಲಿ ಒಂದು ಎಡಬದಿಯಲ್ಲಿ ಒಂದು ಗುಹೆ ಇದೆ ಸರ್. ಆ ಗುಹೆ ಇಂದಿಗೂ ಇದೆ ಸರ್. ಅದು ಅಂದರೆ ಯಾರೂ ಒಳಗಡೆ ಹೋಗಿಲ್ಲ. ನಿಧಿಗಳ್ಳರು ಆ ನಿಧಿ ಹುಡುಕ್ಲಿಕ್ಕೆ ಹೋಗ್ತಾ ಅಲ್ಲಿ ಸಾಕಷ್ಟು ಜನ ಹೆದರ್ಕೊಂಡು ಕೂಡ ವಾಪಸ್ ಓಡಿ ಬಂದಿದ್ದಾರೆ. ಇಷ್ಟೋ ಜನ ಅಲ್ಲಿ ಏನೋ ಅವರಿಗೆ ಹೆದರಿ ಅಲ್ಲೇ ಭಯಭೀತರಾಗಿ ಸತ್ತಿದ್ದು ಒಂದು ನಿದರ್ಶನಗಳು ಕೂಡ ನಮ್ಮ ಹಿರಿಯರು ಹೇಳಿದ್ದಾರೆ ಸರ್. ನಾನು ಒಮ್ಮೆ ಹೋದಾಗ ಸರ್ ಅಲ್ಲಿ ಅಲ್ಲಿನ ಒಂದು ಪ್ರವಾಸಿಗ ಅಲ್ಲಿ ಬರ್ತಾರಲ್ಲ ಸರ್, ಅಲ್ಲಿ ಪುಣ್ಯಕ್ಷೇತ್ರಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಪ್ರವಾಸಿಗರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಬಹಳಷ್ಟು ನಮಗೂ ಇಲ್ಲಿ ಅನುಭವ ಆಗಿದ್ರಿ, ಈ ಪರಮೇಶ್ವರನ ಒಂದು ಸನ್ನಿಧಾನದಲ್ಲಿ ಬಂದು ನಮ್ಮ ಏನೇ ಬೇಡಿಕೆಗಳಿದ್ರೆ ಭಾಳ ನಮಗೆ ಇಮಿಡಿಯೇಟ್ಲಿ ಅತಿ ಶೀಘ್ರದಲ್ಲಿ ನಮ್ಗೆ ಪರಿಹಾರ ಹುಡ್ಕೊಂಡಿದ್ದು ನಿದರ್ಶನಗಳು ಕೂಡ ಇದೆ ಅಂತೇಳಿ ಅಲ್ಲಲ್ಲಿ ಹೇಳ್ತಾರೆ ಸರ್. ಈಗ ನಾನು ನನ್ನ ಒಂದು ಚಿಕ್ಕ ಅನುಭವ ಸರ್, ಇಲ್ಲಿ ಇದು ಒಂದು ರೀತಿಯಿಂದ ತಪೋವನ ಸರ್. ನಮ್ಮ ಹಿರಿಯರು ಹೇಳ್ತಿದ್ರು, ಸಾಧು ಸತ್ಪುರುಷರು ಸಂತರು ಇವರೆಲ್ಲ ಇಲ್ಲಿ ಬಂದು ಆಗಾಗ್ಗೆ ಒಂದು ಅನುಷ್ಠಾನ ಒಂದು ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ದಾರಂತ ಸರ್. ಅಲ್ಲಿ ಇವತ್ತಿಗೂ ನೋಡ್ಬೋದು ಸರ್, ಅಲ್ಲಿ ಒಳ್ಳೆ ವಾಸಸ್ಥಾನ ಸಾಧರಿಗೆ, ಸಂಜೆ ಒಂದು ಸಂಚಾರಿಗಳಿಗೆ ಸತ್ಪುರುಷರಿಗೆ ಒಂದು ಉತ್ತಮವಾದಂಥ ವಾಸಸ್ಥಾನ ಸರ್. ಪಶು ಪಕ್ಷಿಗಳಿಗೆ ಅಲ್ಲೇ ಪಕ್ಕದಲ್ಲೇ ಕೃಷ್ಣವೇಣಿ ನದಿ ಇದೆ ಸರ್. ಅದು ಆ ನದಿ ನೀರು ಕೂಡ ಬಹಳ ಉಪಯುಕ್ತ ನೀರು ಆ ಗ್ರಾಮಗಳಿಗೆ. ನಮ್ಮ ಪರಮೇಶ್ವರನ ಬಗ್ಗೆ ಹೇಳಬೇಕಂತಂದರೆ ಅವರು ನಾನು ಕಂಡಂತೆ ಇವತ್ತಿಗೂ ಅಲ್ಲಿ ಒಂದು ಯಾರು ಕಾಣುತ್ತದೋ ಗೊತ್ತಿಲ್ಲ ಸರ್, ಅದು ಚಿರತೆ ಓಡಾಡ್ತಾ ಇರ್ತದಂತ ಸರ್ ಅಲ್ಲಿ ಆ ಗುಹೆಯಲ್ಲಿ. ಆ ಗುಹೆ ಹೆಸರೇ ಚಿರತೆ ಗುಡ್ಡ ಅಂತೇಳಿ ಒಂದು ಪ್ರತೀತಿ ಸರ್ ಅದು ಕೂಡ ಆ ಗುಹೆಗೆ. ಇಂದಿಗೂ ನಾವು ಭಾಳಷ್ಟು ಸಲ ಕೇಳಿವಿ ಸರ್, ನಾವು ಇಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ಒಂದು ಹುಲಿ ಬರ್ತಾ ಇರ್ತದೆ, ಓಡಾಟ ಮಾಡ್ತಾ ಇರ್ತದೆ. ಪರಮೇಶ್ವರನ ಒಂದು ವಾಹನ ಅಂತೇಳಿ ಗೊತ್ತಿಲ್ಲ, ಅವರೇ ಅಪರಾವತರಾಗಿ ಹುಲಿ ರೂಪದಲ್ಲಿ ಬಂದು ಅಲ್ಲಿ ಓಡಾಡ್ತಾರ ಅನ್ನೋದು ಒಂದು ಪ್ರತೀತಿ ಸರ್ ನಾನು ಕೇಳಿದಂತೆ. ನಾನೊಬ್ಬ ಹವ್ಯಾಸಿ ಕಲಾವಿದನಾಗಿ ಆಗಾಗ್ಗೆ ಹುಣ್ಣಿಮೆಗೆ ಒಂದು ಅಮಾವಾಸ್ಯೆಗೆ ಇಲ್ಲಿ ಭಜನಾ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಿರ್ತಾವೆ ಸರ್, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆ ಒಂದು ಕಾರ್ಯಕ್ರಮಗಳಲ್ಲೇ ನಾನು ಪಾಲ್ಗೊಂಡು ಇಲ್ಲಿ ಸೇವೆ ಮಾಡಿದವನು ಸರ್, ಭಜನೆಯಲ್ಲಿ. ನಾನು ಯಾಕಂದ್ರೆ ನಾನು ಒಬ್ಬ ಹವ್ಯಾಸಿ ಗಾಯಕ ಸರ್. ಹಿಂಗಾಗಿ ನಾನು ಈ ಪರಮೇಶ್ವರ ಬೆಟ್ಟದ ಪರಮೇಶ್ವರ ಬಗ್ಗೆ ಮಾತಾಡಬೇಕಂತ

0: ಅಂದರೆ ಸಾಕಷ್ಟು ಈ ಪ್ರವಾಸಿಗರಿಂದ ಕೇಳ್ಕೊಳ್ಳೋ ಭಾಳಷ್ಟಿದೆ ಸರ್. ಬೆಟ್ಟದ ಪರಮೇಶ್ವರ ಸುಮಾರು ಶತಮಾನಗಳಿಂದ ಒಂದು ಪೂಜಾ ಕೈಂಕರ್ಯಗಳು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದಿವ್ಯವಾದ ಒಂದು ದೇವಸ್ಥಾನ ಸರ್ ಅದು.
1: ಅಂದಿನ ದಿನಗಳಲ್ಲಿ ಈ ಸ್ಥಳವು ಪ್ರಾಣಿ ಪಕ್ಷಿಗಳು ನೆಲೆಸಿರುವ ತಾಣವಾಗಿತ್ತು. ಅಷ್ಟೇ ಅಲ್ಲದೆ ಈ ಸ್ಥಳದಲ್ಲಿ ಹುಲಿಗಳು ನೆಲೆಸಿರುವ ಗುಹೆ ಮತ್ತು ಚಿರತೆಗಳು ವಾಸವಾಗಿದ್ದ ಗುಹೆಗಳು ಇಂದಿಗೂ ಇವೆ.
2: ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಈ ಬೆಟ್ಟದಲ್ಲಿ ಚಿರತೆ ಇದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯೂ ಆಗಿತ್ತು. ಆ ಕಾರಣದಿಂದಾಗಿ ಬಹಳಷ್ಟು ಜನ ರೈತರು ಜಮೀನುಗಳಿಗೆ ಮತ್ತು ದೇವಸ್ಥಾನಕ್ಕೆ ಹೋಗಲು ಹಿಂದೇಟನ್ನ ಹಾಕುತ್ತಿದ್ದರು. ಈ ಸಮಸ್ಯೆಯನ್ನು ಹೋಗಲಾಡಿಸಲು ಇದಕ್ಕೆ ಸಂಬಂಧಪಟ್ಟಂತಹ ಸ್ಥಳಕ್ಕೆ ಭೇಟಿ ನೀಡಿ ಬೆಟ್ಟದ ಸುತ್ತಲೂ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಚಿರತೆಯನ್ನು ಸೆರೆ ಹಿಡಿದು ಚಿರತೆಯನ್ನು ಬೇರೆ ಕಡೆ ಸ್ಥಳಾಂತರಿಸಲಾಯಿತು ಎನ್ನುವ ಸುದ್ದಿಯೂ ಆಗಿತ್ತು. ಆದರೆ ಪ್ರಸ್ತುತ ಆ ಬೆಟ್ಟದಲ್ಲಿ ಯಾವುದೇ ಕ್ರೂರ ಪ್ರಾಣಿಯ ಭಯವಿಲ್ಲ. ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನಕ್ಕೆ ಭಕ್ತರು ಹೋಗಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಅಲ್ಲದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯವೂ ನಡೆಯುತ್ತದೆ.
0: ಆ ಪರಮೇಶ್ವರನ ದಿವ್ಯ ತಾಣದಲ್ಲಿ ಯಾರೇ ಒಬ್ಬ ಬಂದು ಆ ಮಹಾದರ್ಶನ ಪಡ್ಕೊಂಡು ಅಲ್ಲಿ ಪ್ರಸಾದ ಸೇವಿಸ್ಕೊಂಡು ಹೋದ್ರೆ ಅವರಿಗೆ ಅಂದಿನ ದಿವಸ ಅವರು ಏನು ಬೇಡ್ಕೊಂಡಿರ್ತಾರಲ್ಲ ಸರ್, ಇಷ್ಟೋ ಕೆಲಸಗಳ ಪರಮೇಶ್ವರ ಒಂದು ಅವರ ಒಂದು ಬೇಡುವ ಒಂದು ಅಂಶಗಳು ಎಷ್ಟೋ ಪರಿಹಾರ ಮಾಡಿಕೊಟ್ಟನು ಸರ್ ಅವ್ರ ಬೇಡಿಕೆಗಳು. ನಾನೊಂದು ಚಿಕ್ಕ ಅನುಭವ ಸರ್, ನಾನು ಒಬ್ಬ ಕಲಾವಿದನಾಗಿ ಅಲ್ಲಿ ಸೇವೆ ಮಾಡೀನಿ. ಇವತ್ತಿಗೂ ಹೇಳ್ತಾರೆ ಸರ್ ಅದು ಒಂದು ಹುಲಿ ಆಗಲಿ ಒಂದು ಚಿರತೆ ಆಗಲಿ ಅಲ್ಲಿ ಓಡಾಟ ಮಾಡ್ತಿರ್ತದಂತ ಪರಮೇಶ್ವರನೊಂದು ಅವರೇ ಆ ರೂಪದಲ್ಲಿ ಬಂದು ಓಡಾಡ್ತಿರ್ತಾರಂತ ಕೇಳೀನಿ ಸರ್. ಮತ್ತು ಈ ಬಗ್ಗೆ ಹೇಳಬೇಕಂತಂದ್ರೆ ತುಂಬ ಇದೆ ಸರ್ ಬೆಟ್ಟದ ಪರಮೇಶ್ವರ ಡಿರಾಂಪುರ ಗ್ರಾಮದ ಬಗ್ಗೆ. ಸುತ್ತಮುತ್ತ ಗ್ರಾಮದಲ್ಲಿ ಅವರು ಬಂದು ಕೂಡ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವತ್ತಿಗೂ ಮಾಡ್ತಾರೆ ಸರ್. ಯಾರೊಬ್ಬರಿಗೂ ಈ ಪರಮೇಶ್ವರನ ದರ್ಶನ ಪಡ್ಕೊಂಡು ಹೋದವ್ರು ಯಾರಿಗೂ ಇವತ್ತಿವರೆಗೆ ಕೇಳಬಾಗದಿಲ್ಲ ಸರ್. ಅಲ್ಲಿ ಎಷ್ಟೋ ಜನ ಬಂದರೂ ಕೂಡ ಅವ್ರು ರೋಗಗ್ರಸ್ತರು ಬಂದು ಕೂಡ ಅಲ್ಲಿ ನಿದ್ದೆ ಮಾಡಿ ಹೋಗ್ತಾರೆ ಸರ್. ನಿದ್ದೆ ಮಾಡುವುದರಿಂದ ಕೂಡ ನೆಕ್ಸ್ಟ್ ಡೇನೆ ಅವರಿಗೆ ಒಂದು ರೀತಿಯಿಂದ ಚೇತನಗೊಂಡಿರ್ತಾರೆ ಸರ್. ಅಲ್ಲಿ ಅಂಥ ಒಂದು ದಿವ್ಯವಾದ ಸ್ಥಾನ ಸರ್ ಅದು ಬೆಟ್ಟದ ಪರಮೇಶ್ವರನ ಒಂದು ಸ್ಥಾನ. ಇಲ್ಲಿನೊಂದು ಅನೇಕ ಪವಾಡಗಳಿದೆ ಸರ್. ಒಂದು ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಒಂದು ಒಳ್ಳೆ ಸ್ಥಾನ ಸರ್. ಎಲ್ಲ ಒಂದು ಹಸಿರಾದ ಒಂದು ತಾಣ ಅದು. ಮರುಳೇ ಮರೆತಿರಬೇಡ ಮಾಡು ಶ್ರೀ ಶಿವ ಭಜನೆ ಪ್ರೇಮದಿ ನೇಮದಿ ಮಾಡು ಶ್ರೀ ಗುರು ಭಜನೆ. ಮರುಳೇ ಮರೆತಿರಬೇಡ ಮಾಡು ಶ್ರೀ ಶಿವ ಭಜನೆ ಪ್ರೇಮದಿ ನೇಮದಿ ಮಾಡು ಶ್ರೀ ಶಿವ ಭಜನೆ ಶಿವ ಭಜನೆ ಗುರು ಭಜನೆ ಶಿವ ಭಜನೆ ಗುರು ಭಜನೆ. ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲೋ ರೀತಿ ಬಿಡು ಅವಿಚಾರ ಮಾಡು ವಿಚಾರ ಬಿಡು ಅವಿಚಾರ ಮಾಡು ವಿಚಾರ ಸ್ಥಿರವಲ್ಲ.

ಶಿವ ಭಜನೆ ಪ್ರೇಮದೆ ನೇಮದೆ ಮಾಡೋ ಶ್ರೀ ಗುರು ಭಜನೆ. ಎಲ್ಲಿಯ ತನಕ ಹಂಬಲಿಸುವಿನಿ ನಂದೀಶನ ಮರೆತು, ಎಲ್ಲಿಯ ತನಕ ಹಂಬಲಿಸುವಿನಿ ನಂದೀಶನ.

0: ಸುಂದರ ಗುರುವಿನ ಮೂರುತಿ ಹೊಂದೇ, ಸುಂದರ ಗುರುವಿನ ಮೂರುತಿ ಹೊಂದೇ, ಮಾಡು ಶ್ರೀ ಗುರು ಭಜನೆ ಪ್ರೇಮದೆ ನೇಮದೆ, ಮಾಡು ಶ್ರೀ ಶಿವ ಭಜನೆ ಗುರು ಭಜನೆ, ಶಿವ ಭಜನೆ ಗುರು ಭಜನೆ, ಶಿವ ಭಜನೆ.
1: ವಿರಾಮ ಕೊಡ್ತಿದ್ದೇನೆ ಸರ್. ನಮಸ್ಕಾರ. ಪ್ರತಾಪ್ ರೆಡ್ಡಿ, ವಿಶ್ವಮಾನವ.

0: ಹಕ್ಕುಗಳು. ಜಿಲ್ಲಾ ಉಪಾಧ್ಯಕ್ಷರು ನಮಸ್ಕಾರ.
1: ದೇವಸ್ಥಾನದ ಆವರಣದಲ್ಲಿ ಪುರಾತನದಿಂದ ಬೆಳೆದು ನಿಂತಿರುವ ಹುಣಸೆ ಮರವೂ ಇದೆ. ಆ ಮರದಲ್ಲಿ ಇರುವ ಹುಣಸೆಕಾಯಿಯನ್ನು ಕುಟ್ಟಿ ಚಟ್ನಿಯಂತೆ ಮಾಡಿ ಅನ್ನದ ಜೊತೆಯಲ್ಲಿ ಬೆರೆಸಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡುವುದರಿಂದ ಯಾವುದೇ ರೋಗ ರುಜಿನಗಳು ಇದ್ದರೂ ಈ ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಇಲ್ಲಿಗೆ ಬರುವ ಭಕ್ತರು ನಂಬುತ್ತಾರೆ.

0: ದೇವಸ್ಥಾನದ ಆವರಣದಲ್ಲಿ 40 ಚೀಲಗಳಷ್ಟು ಭತ್ತವನ್ನು ಒಂದೇ ಸ್ಥಳದಲ್ಲಿ ಹಾಕಿ ಕುಟ್ಟುವಂತಹ ಒಂದು ದೊಡ್ಡ ಗಾತ್ರದ ರುಬ್ಬುಗಲ್ಲಿನಂತಹ ಕಲ್ಲು ಬಂಡೆ ಇರುವುದನ್ನು ಸಹ ನಾವು ಈ ಸ್ಥಳದಲ್ಲಿ ಕಾಣಬಹುದು.
1: ಈ ಬೆಟ್ಟದ ಕೊನೆಯ ಭಾಗದಲ್ಲಿ ಕೊಕ್ಕೆ ಗುಂಡು ಅಂದರೆ ಉದ್ದನೆಯ ಎತ್ತರ ಆಕಾರದಲ್ಲಿ ನಿಂತಿರುವ ಒಂದು ಕಲ್ಲು ಬಂಡೆ ಇರುವುದನ್ನು ಸಹ ನಾವು ಕಾಣಬಹುದು. ಈ ಕಲ್ಲು ಬಂಡೆಯನ್ನು ಕೇವಲ ಬೆರಳೆಣಿಕೆಗೆ ಲೆಕ್ಕ ಸಿಗುವಷ್ಟು ಜನ ಮಾತ್ರವೇ ಈ ಬಂಡೆಯನ್ನು ಹತ್ತಿರುವುದಾಗಿ ಹೇಳುತ್ತಾರೆ. ಈ ಕಲ್ಲು ಬಂಡೆಯ ಮೇಲೆ ಹತ್ತಿ ನೋಡಿದರೆ ರಾಯಚೂರಿನ ದೂರದ ಪ್ರದೇಶಗಳನ್ನು ನೋಡುವುದಲ್ಲದೆ ಬೆಟ್ಟದ ಮೇಲಿರುವ ಗಾಳಿ ಮತ್ತು ಪ್ರಕೃತಿಯ ಸೌಂದರ್ಯ ಯಾತ್ರಿಕರಿಗೆ ವಿಶಿಷ್ಟವಾದ ಅನುಭವವನ್ನು ನೀಡುತ್ತದೆ.

0: ನಮ್ಮ ಸುತ್ತಮುತ್ತಲಿನ ಇಂತಹ ಪುರಾತನ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ನಂಬಿಕೆಗಳ ಪ್ರತೀಕಗಳಾಗಿವೆ. ಇವುಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನೀವು ಸಹ ಒಂದು ದಿನ ಡಿರಾಂಪುರ್ ಗ್ರಾಮದ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ
1: ಭಗವಂತನ ದರ್ಶನದ ಜೊತೆಗೆ ಪ್ರಕೃತಿಯ ಸೊಬಗನ್ನು ಸವಿಯಿರಿ. ಇಂದಿನ ನಮ್ಮ ಈ ಪವಿತ್ರ ಪ್ರವಾಸ ಇಲ್ಲಿಗೆ ಮುಕ್ತಾಯ. ಮತ್ತೊಂದು ವಿಶೇಷ ಕ್ಷೇತ್ರದ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮ್ಮ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಶಿವನ ಕೃಪೆ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
0: ಪ್ರಸ್ತುತಿ
1: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಿರೂಪಣಾ ಧ್ವನಿಗಳು

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ. ಈಗ ಸಮಯ ಸರಿಯಾಗಿ 9:10. ಈಗ ಪ್ರಕಟಣೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
6: 8700-01-4242.

ಜವಾಹರ್ ನವೋದಯ ಕನ್ನಾಪುರಹಟ್ಟಿ ಮುದ್ಗಲ್ ತಾಲೂಕು ಲಿಂಗಸ್ಗೂರು ಜಿಲ್ಲೆ ರಾಯಚೂರು ಇವರ JNVST 2027 ಮೂಲಕ 6ನೇ ತರಗತಿಗೆ ಪ್ರವೇಶಾತಿ ಕುರಿತು ಪ್ರಕಟಣೆ ಹೀಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರಹಟ್ಟಿ ಮುದ್ಗಲ್ ತಾಲೂಕು ಲಿಂಗಸ್ಗೂರು ಜಿಲ್ಲೆ ರಾಯಚೂರು ಕರ್ನಾಟಕದಲ್ಲಿ 2027-28ನೇ ಶೈಕ್ಷಣಿಕ ವರ್ಷದ JNVST 2027 ಮೂಲಕ 6ನೇ ತರಗತಿಯ ಪ್ರವೇಶಾತಿಯನ್ನು ಆರಂಭಿಸಿದೆ. ಪ್ರವೇಶಾತಿ ಪಡೆಯಲು ಇಚ್ಛಿಸುವವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ 31 2000

2026 ಆಗಿದೆ. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ HTTPS ನವೋದಯ .gov.in.

ಕಾಣೆಯಾದ ವ್ಯಕ್ತಿಯ ಕುರಿತು ಪ್ರಕಟಣೆ ಹೀಗಿದೆ. ಎನ್ ನಾಗೇಂದ್ರ ತಂದೆ ಭೀಮರಾವ್ ಎನ್ನುವ 50 ವರ್ಷದ ವ್ಯಕ್ತಿ ರಾಯಚೂರಿನ ಎಲ್ಬಿಎಸ್ ನಗರದಿಂದ ಕಾಣೆಯಾಗಿರುತ್ತಾರೆ. ಕಪ್ಪು ಮೈ ಬಣ್ಣ, ಸಾಧಾರಣ ಮೈಕಟ್ಟು ಇದ್ದು ಕನ್ನಡ, ತೆಲುಗು, ಹಿಂದಿ ಮತ್ತು ಮರಾಠಿ ಭಾಷೆಗಳನ್ನು ಬಲ್ಲವರಾಗಿರುತ್ತಾರೆ. ಈಗ ಹೇಳಿದ ಕಾಣೆಯಾದವರ ಕುರಿತು ಮಾಹಿತಿ ಸಿಕ್ಕಲ್ಲಿ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಫೋನ್ ಸಂಖ್ಯೆ 08532235600 ಅಥವಾ ಮೊಬೈಲ್ ಸಂಖ್ಯೆ 9480803849 ಈ ಸಂಖ್ಯೆಗಳಿಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ.

ಪ್ರಕಟಣೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಗ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ. ಈಗ ಸಮಯ ಸರಿಯಾಗಿ 9:05 ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ದು ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳೋಣ ಕೆಸಿ ಶಿವಪ್ಪ ಅವರ ರಚಿತ ಭಾವಗೀತೆಯನ್ನು. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಎಂಎಸ್ ಶ್ರೀಕೃಪಾ ಅವರ ಕಂಠ ಸಿರಿಯಲಿ ಕೇಳೋಣ. ಕೆಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಯನ್ನು

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:30 ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕವಿರಾಜ್ ಅವರ ಸಾಹಿತ್ಯದಲ್ಲಿ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಮೈನಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿರುವ ಪಯಣ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸೋನು ನಿಗಮ್.

ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರಗಳಲ್ಲಿ ಮೂಡಿಬರಲಿದೆ ರಿಷಿ ಸಿನಿಮಾದ ಗೀತೆ. ಸಂಗೀತ ಗುರುಕಿರಣ್, ಸಾಹಿತ್ಯ ಕೆ ಕಲ್ಯಾಣ್ ಅವರದು.

9:46 ಈ ಸಮಯದಲ್ಲಿ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಇಳೆಯರಾಜಾ.

ವಿಜಯ್ ಪ್ರಕಾಶ್ ಮತ್ತು ರಕ್ಷಿತಾ ಸುರೇಶ್ ಅವರ ಸ್ವಂತ ಕಂಠಸ್ಥಿರಿಯಲ್ಲಿ ಕೇಳೋಣ ಲವ್ ಮಾಕ್ಟೇಲ್ 2 ಸಿನಿಮಾದ ಗೀತೆ. ರಾಘವೇಂದ್ರ ಕಾಮತ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ನಕುಲ್ ಅಭಯಂಕರ್.

ಶ್ರೇಯ ಘೋಷಾಲ್ ಹಾಗೂ ಸುಧೀರ್ ಅತ್ತಾವರವರ ಸ್ವರಗಳಲ್ಲಿ ಕೇಳೋಣ ಜಸ್ಟ್ ಮಹಾತ್ಮಾ ತಲೆ ಸಿನಿಮಾದ ಗೀತೆಯನ್ನು. ರಾಘವೇಂದ್ರ ಕಾಮತ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಗುಮ್ಮಿನೇನೇ ವಿಜಯಬಾಬು ಅವರ ಸ್ವರಗಳಲ್ಲಿ ಕೇಳೋಣ ಅಂಬೆ ನಿನಗೆ ವಯಸ್ಸಾಯಿತು ಚಿತ್ರದ ಗೀತೆಯನ್ನು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಗೀತ ರಚನೆ ಅರ್ಜುನ್ ಜಾನ್ಯ ಅವರದು.

ಜಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ, ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿರುವ ಅಭಿನೇತ್ರಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶಾನ್ ಮತ್ತು ಶ್ರೇಯಾ ಘೋಷಾಲ್.

ಹತ್ತು ಗಂಟೆ 11:15 ಈ ಸಮಯದಲ್ಲಿ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಮಾಣಿಕ್ಯ ಚಿತ್ರದಿಂದ ಹಾಡಿದ್ದಾರೆ ವಿಜಯಪ್ರಕಾಶ್ ಮತ್ತು ಪ್ರಿಯಾ ಹಿಮೇಶ್. ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ಕವಿರಾಜ್ ಅವರದು.

0: Aude, Swami.
1: ಶ್ರೋತೃ ಬಂದವರೀಗ ಕೇಳೋಣ. ಕೋತಿಗಳು ಸಾರ್ ಕೋತಿಗಳು ಸಿನಿಮಾದ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಕುಮಾರ್, ರಮೇಶ್ ಚಂದ್ರ ಹಾಗೂ ಶಂಕರ್. ಬಿ ಆರ್ ಲಕ್ಷ್ಮಣರಾವ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯದಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ. ಕಿರಿಕ್ ಪಾರ್ಟಿ ಸಿನಿಮಾದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಶ್ರೋತೃ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಗುರುಕಿರಣ್ ಮತ್ತು ನಂದಿತಾ ಅವರ ಸ್ವರಗಳಲ್ಲಿ ಚಪ್ಪಾಳೆ ಸಿನಿಮಾದ ಗೀತೆಯನ್ನು, ಸಂಗೀತ ಗುರುಕಿರಣ್, ಸಾಹಿತ್ಯ ಕವಿರಾಜ್ ಅವರದು.
1: ಹಲೋ
2: ಹಲೋ ಹಲೋ ಹಲೋ ಹಲೋ ಹಲೋ
1: ಲಾಂಗ್ ನಂಬರ್ ಸ್ವಾಮಿ.
3: ಇಲ್ಲ ಸ್ವಾಮಿ,
1: ಬೆಳಗ್ಗೆ ಅಂತ ಹೇಳ್ತಾ ಇದ್ದೀನಿ.
2: ಹಲೋ
1: ಹಲೋ, ಯಾರೇ ಮರೆಯಾ?

0: ಯಾವ ನನ್ ಮಗನು ಸುಖವಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಹಲೋ, ಯಾರು?
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲು ಸರ್, ನಿಜವಾಗ್ಲು.

0: ಶ್ರೋತೃ ಬಂದವರೇ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ಕಂಪನಾಗ 102.1 MHz. ಸಮಯ 10:32 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಸ್ವರ್ಗಂ.
1: ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನ ಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ ತಪ್ಪದೇ ಕೇಳಿ ವಿವಿಧ ಭಾರತಿ 102.9.

ಮೂಡಿ ಬಂದ ಅಪರೂಪದ ಗೀತೆ ಸಂದರ್ಭ ಚಿತ್ರದಾಗಿತ್ತು. ಎಎಂ ಗೌರಿಯವರ ಧ್ವನಿಯಲ್ಲಿತ್ತು. ಚಂದ್ರಶೇಖರ ಕಂಬಾರವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿತ್ತು. 1978 ಸಂದರ್ಭ ಚಿತ್ರ ತೆರೆಕಂಡದ್ದು. ಅನಂತನಾಗಿದ್ದರು, ವಿಷ್ಣುವರ್ಧನ್, ಭಾರತಿ, ಕಲ್ಪನಾ, ಮನು ಮುಂತಾದವರು ತಾರಾಗಣದಲ್ಲಿದ್ದರು. ಗೌರಿ ಸುಂದರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಪರೂಪದ ಸುಂದರವಾದ ಗೀತೆಗಳೊಂದಿಗೆ ಸಾಗ್ತಾ ಇರುವ ಈ ಸಮಯದಲ್ಲಿ ಈಗ ಪ್ರಸಾರವಾಗುತ್ತೆ ಪ್ರಿಯಾ ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಕೆ ಜಿ ಎಸ್ ದಾಸ್ ಧ್ವನಿಯಾಗಿದ್ದಾರೆ. ಚೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ. ಎಸ್ ಪಿ ಮುತ್ತುರಾಮನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು 1979. ಇದು ಪ್ರಿಯಾ ಚಿತ್ರ. ರಜನಿಕಾಂತ್, ಅಂಬರೀಷ್, ಕೆ ಎಸ್ ಅಶ್ವಥ್, ಶ್ರೀದೇವಿ, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ

ನಗುವು ಅಷ್ಟೇ ಹಾಡು ಅಷ್ಟೇ ನಮ್ಮನ್ನು ಕೂಡ ಹಾಡಿಸುತ್ತೆ ಅಂತ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದ್ದು. ಇಬ್ಬರೂ ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಗೀತೆಗಳ ಜೀವ ನಮಗೆ ಜೀವವನ್ನು ತುಂಬುತ್ತೆ. ಬೆಂಕಿ ಬಲೆ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜು ನಾಗೇಂದ್ರ ಅವರ ಸಂಗೀತವಿತ್ತು. ಬೆಂಕಿ ಬಲೆ ಚಿತ್ರ ತೆರೆಕಂಡದ್ದು 1983 ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಅನಂತ್ನಾಗ್ ಲಕ್ಷ್ಮೀ, ದಿನೇಶ್, ಶಶಿಕಲಾ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಗೀತೆಗಳ ಸಂಗಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಮುಂದೆ ಮುಂದೆ ಸಾಗ್ತಾ ಇವಾಗ ಇನ್ನೊಂದು ಪ್ರಣಯ ಗೀತೆ ಮೂಡಿ ಬರುತ್ತೆ. ಡಾಕ್ಟರ್ ರಾಜ್ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಕವಿರತ್ನ ಕಾಳಿದಾಸ ಚಿತ್ರದ್ದು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆ. ಕವಿರತ್ನ ಕಾಳಿದಾಸ ಚಿತ್ರ ತೆರೆಕಂಡದ್ದು 1983. ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ಜಯಪ್ರದಾ, ಶ್ರೀನಿವಾಸ್ ಮೂರ್ತಿ, ಬಾಲಕೃಷ್ಣ, ಪದ್ಮಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಪ್ರಣಿಯ ಗೀತೆಯೊಂದಿಗೆ ಈಗ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಪ್ರಣಯದ ಗೀತೆ ಒಲವಿನ ಗೀತೆಯೊಂದಿಗೆ ಸಾಗ್ತಾ ಸಾಗ್ತಾ ಬಂದೇ ಬಿಟ್ವಿ. ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ. ಲಕ್ಷ್ಮೀ ಅನಂತನಾಗ್, ಅಶ್ವಥ್ ಪ್ರಭಾಕರ್, ಲೀಲಾವತಿ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ರು. 1983 ಬೆಳ್ಳಿತೆರೆಯಲ್ಲಿ ಮೂಡಿಬಂದ ಚಿತ್ರ ಇದು. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಲ್ಲಿ.

ನೋಡಿದ ಮುಂಜಾನೆಯಿಂದ ಇಲ್ಲಿ ತನಕ ಕಾರ್ಯಕ್ರಮದೊಂದಿಗೆ ನಾವು ಬಂದ್ವಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಸಮಯದವರೆಗೂ ಬಂದ್ವಿ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವ ಚಿತ್ರದ್ದು ಅಂತೇಳಿ ಹೇಳಿದ್ರೆ, ದಸರಿ ನಾರಾಯಣ ರಾವ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು, ಸ್ವಪ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿಬರುತ್ತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1981 ಮೂಡಿ ಬಂದ ಚಿತ್ರ ಇದು, ಸ್ವಪ್ನ. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ರತ್ನ. ಇಷ್ಟೊತ್ತು ನಿಮ್ಮೊಂದಿಗಿದ್ದು ಸುಬ್ರಹ್ಮಣ್ಯ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ. ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ. ಗುಡ್ ಡೇ.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಂಧವರೇ, ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಜೆಎಚ್ ಪಟೇಲ್, ಎಚ್ ಡಿ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಿದ್ದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಮತ್ತು ಭಾರೀ ಮಳೆಯ ಕಾರಣದಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ಮಾತಾ ವೈಷ್ಣೋದೇವಿ ಯಾತ್ರೆ ಇಂದು ಪುನರಾರಂಭವಾಗಿದೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ಸೇರಿದಂತೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಕರಾವಳಿ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಶಿವಸಾಗರ್, ಚರೇಡಿಯೋ ಮತ್ತು ಜೋರ್ಹಟ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಹರಾರೆ ಸ್ಪೋರ್ಟ್ ಕ್ಲಬ್ನಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 4:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯವಾಗಿದೆ 11:04:21. ಈ ಹೊತ್ತಿನಲ್ಲಿ ನೀವು ಕೇಳ್ತೀರಾ ಹೊಸ ಹಾಡು ಕಾರ್ಯಕ್ರಮವನ್ನು. ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಜಸ್ಟ್ ಮ್ಯಾರಿಡ್ ಚಿತ್ರದ ಹಾಡು. ಹಾಡಿದ್ದಾರೆ ವಿಜಯಪ್ರಕಾಶ್ ಅವರು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಬ್ಯಾಕ್ ಟು ಬ್ಯಾಕ್ ಒಂದಕ್ಕಿಂತ ಒಂದು ಉತ್ತಮ ಗೀತೆಗಳು ಅಂತ ಹೇಳ್ಬೋದು. ಕೇಳ್ಕೊಂಡು ಜೊತೆ ಜೊತೆಯಲ್ಲಿ ಸಾಕ್ತಾ ಇದ್ರ ವಿವಿಧ ಭಾರತಿಯೊಂದಿಗೆ. ಇದೀಗ ಕೇಳಿದಂತಹ ಜೊತೆ ಜೊತೆಯಲ್ಲಿ ಹಾಡು ಹಾಡಿದವರು, ಜೊತೆ ಜೊತೆಯಾಗಿ ಹಾಡಿದರು ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್. ರಾಮನಾರಾಯಣ್ ಅವರ ಸಾಹಿತ್ಯ, ಅರ್ಪಿತ್ ಪಟ್ನಾಯಕ್ ಅವರ ಸಂಗೀತದಲ್ಲಿ ಈ ಒಂದು ಹಾಡನ್ನ ಕೇಳಿದ್ರೆ.
1: ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ, ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ. ಎಲ್ಲ ನೀವು ಕಟ್ಟದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತಹ ಕರುಣೆ,

ಕೇಳ್ತಾ ಇದ್ರ ಉಪಾಧ್ಯಕ್ಷ ಚಿತ್ರದ ಶೀರ್ಷಿಕೆ ಗೀತೆಯನ್ನ ವ್ಯಾಸರಾಜ್ ಅವರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಹೆಸರು ಇದ್ರೆ ಸಾಕು.
1: ಅದೇ
0: ಕರೆಕ್ಟ್ ಇದೀನಿ ನಾನು, ಕರೆಕ್ಟ್ ಇರ್ತೀನಿ ನಾನು.
2: ತಪ್ಪು ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡಂತ ಗಂಡ್ಸು ಕೊಡಲ್ಲ ನಾನು.

0: ಡೌಟ್ ರಾಜ, ನಾನು ಡೌಟ್ ಹಾಕೋಣಿಲ್ಲ ಕಣ. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಂಟವ್ರು ನಾವಾಗಿರ್ಲಿ.
1: ನೊಂದವರಿಗೆ ಸ್ಫೂರ್ತಿಯಾಗು, ನಿನ್ನವರಿಗೆ ಕೀರ್ತಿಯಾಗು.
2: ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ರ ಹೊಸ ಹಾಡು ಕಾರ್ಯಕ್ರಮ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿದಂತಹ ಗೀತೆಯನ್ನ ಹಾಡಿದವರು ಎಂಡಿ ಪಲ್ಲವಿ ಹಾಗೂ ಅಭಿನವ್ ಭಟ್ ಅವರು. ಎಲ್ ಸಿ ನಾಗರಾಜ್ ಹಾಗೂ ಸಿ ಬಸವಲಿಂಗಯ್ಯ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಎ ಟಿ ರವೀಶ ಅವರ ಸಂಗೀತವಿದೆ.

ರಾಯಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಚಿತ್ ಹೆಗ್ಡೆ ಹಾಗೂ ಎಂಎಂ ಮಾನಸಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಎಂಆರ್ ಚರಣರಾಜ್ ಅವರ ಸಂಗೀತವಿದೆ.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹೊಸ ಹಾಡುಗಳನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಶ್ರೋತೃ ಬಾಂಧವರೇ, ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
3: सर्च सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
4: समझ गया.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ಸ್ನೇಹಿತರೆ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯವಾಗಿದೆ. 11:33:56 ಈ ಹೊತ್ತಿನಲ್ಲಿ ತಮ್ಮೆಲ್ಲರಿಗೂ ಇಂದಿನ ಕಲಾ ಭಾರತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.

ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗ, ರಂಗಭೂಮಿಯಿಂದ ಚಿತ್ರರಂಗಕ್ಕೆ ತಿರುಗುವಂತಹ ಆ ಒಂದು ಬದಲಾವಣೆಯ ಸಮಯವೇ ಬಹಳ ಅಮೂಲ್ಯವಾದ ಸಮಯ. ಆ ಹೊತ್ತಿನಲ್ಲಿ ಚಿತ್ರರಂಗಕ್ಕಾಗಿ ತಮ್ಮ ತನು ಮನಧನ ಎಲ್ಲವನ್ನ ಅರ್ಪಿಸಿ ದುಡಿದಂತಹ ಸಾಕಷ್ಟು ಮಂದಿ ಇದ್ದಾರೆ. ಇಂದು

ಜುಲೈ 25ನೇ ತಾರೀಕು. ಈ ದಿನ ನಾವು ಆ ಒಂದು ಕನ್ನಡ ಚಿತ್ರರಂಗದ ಆ ಪಟ್ಟಿಯಲ್ಲಿನ ಅಗ್ರ ಗಣ್ಯರನ್ನ, ಅಗ್ರಮಾನ್ಯರನ್ನ, ಆದರ್ಶ ಪ್ರಾಯರಾದಂತಹ ಓರ್ವ ಚಿತ್ರ ಚಿಂತಕರನ್ನ ನೆನಪಿಸುವಂತಹ ದಿನ ಜುಲೈ 25ನೇ ತಾರೀಕು. ಭೂಮಿಯ ಮಣ್ಣಿನ ಪದರಗಳಂತೆ ಕನ್ನಡ ಚಿತ್ರರಂಗಕ್ಕೂ ಕೂಡ ಪದರಗಳಿವೆ ಅನ್ನೋದೇ. ಆದರೆ ಮೇಲ್ಪದರದ ಒಳಗೆ ಫಲವತ್ತಾದ ತೇವಾಂಶಭರಿತ ನೆಲದಲ್ಲಿ ಬೀಜ ಮೊಳೆಯುತ್ತಂತೆ. ಹಾಗಿದ್ರೆ ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಇಂದಿನ ಈ ಒಂದು ಇಂದು ತಾನು ಬೇರೂರಿ ಬೆಳೆದಿರುವಂತಹ ಅಗಾಧವಾದ ಮರಕ್ಕೆ ಬೇರುಗಳಾಗಿ ಫಲವತ್ತಾದ ಭೂಮಿಯಾಗಿ ದುಡಿದಂತಹ ಚಿತ್ರಚಿಂತಕ, ನಟ, ನಿರ್ದೇಶಕ, ನಿರ್ಮಾಪಕ, ಬರಹಗಾರರು ಆದಂಥ ಎಚ್ ಲಕ್ಷ್ಮೀ ನರಸಿಂಹ ಅವರು, ಅಂದರೆ ಎಚ್ ಎಲ್ ಎನ್ ಸಿಂಹ ಅವರ ಜನ್ಮದಿನ ಇಂದು. ಹಾಗಾಗಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಎಚ್ ಎಲ್ ಎನ್ ಸಿಂಹ ಅವರ ಆ ಒಂದು ಚಿತ್ರಯಾನವನ್ನು ಕುರಿತಾಗಿ ಮಾತಾಡ್ತಾ ಇದ್ದೇವೆ.

ಶ್ರೀ ಹೆಚ್ ಲಕ್ಷ್ಮೀ ನರಸಿಂಹ ಅಂದರೆ ಹೆಚ್ ಎಲ್ ಎನ್ ಸಿಂಹ ಎಂದು ಪ್ರಸಿದ್ಧರಾಗಿರುವಂತಹ ಕನ್ನಡದ ಮೇರು ಪ್ರತಿಭೆ ಇವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ 25 ಜುಲೈ 1904. ತಾಯಿ ಲಕ್ಷ್ಮಮ್ಮ ಅವರು, ತಂದೆ ನರಸಿಂಹ ಅವರು. ಬೆಳೆದ ಇವರು ಹುಟ್ಟದ್ದು ಮಳವಳ್ಳಿಯಲ್ಲಿ, ಬೆಳೆದದ್ದು ನಂಜನಗೂಡಿನಲ್ಲಿ. ನಂಜನಗೂಡಿನಲ್ಲಿನ ಆ ನಂಜುಂಡೇಶ್ವರನ ದೇಗುಲ ಕಪಿಲಾ ನದಿ ಇವರ ಬಾಲ್ಯದ ಅವಿಭಾಜ್ಯ

ವರದಾಚಾರ್ಯ ಅವರ ನಾಟಕಗಳನ್ನು ನೋಡ್ತಾ ಪ್ರೇರಿತರಾದರು. ವಿದ್ಯಾರ್ಥಿ ದಶೆಯಲ್ಲಿ ಇಂಗ್ಲಿಷ್ ನಾಟಕ ರಚಿಸಿ ಭೇಷ್ ಎನಿಸಿಕೊಂಡ್ರು. ಹಾಗೆ ರಂಗಭೂಮಿಯತ್ತ ವಾಲಿದ ನಂತರ ಇಡೀ ದೇಶ ಸುತ್ತಿ ನಂತರ ಸ್ನೇಹಿತ ಮೊಹಮ್ಮದ್ ಪೀರ್ ಅವರೊಂದಿಗೆ ಚಂದ್ರಕಲಾ ಮಂಡಳಿ ಕಲಾಮಂಡಳಿಯನ್ನ ಸೇರಿಕೊಂಡ್ರು. ಕನ್ನಡದಲ್ಲಿ ಪೌರಾಣಿಕ ನಾಟಕಗಳ ಹಾಗೂ ಜಾನಪದ ನಾಟಕಗಳು ಮುನ್ನೆಲೆಯಲ್ಲಿ ಇದ್ದಂತಹ ಕಾಲದಲ್ಲಿ ಸಾಮಾಜಿಕ ನಾಟಕಗಳನ್ನು ಪ್ರಾರಂಭಿಸಿದ ಕೀರ್ತಿ ಹೆಚ್ಚಲನ್ ಸಿಂಹ ಅವರಿಗೆ ಸಲ್ಲುತ್ತದೆ. ಸಂಸಾರ ನೌಕಾ ಇವರು ನಿರ್ಮಿಸಿದಂತಹ ಮೊದಲ ಸಾಮಾಜಿಕ ನಾಟಕ ಬಹಳ ಪ್ರದರ್ಶನವನ್ನು ಕಾಣುತ್ತೆ. ಈ ಸಂಸಾರ ನೌಕಾ ನಾಟಕವನ್ನು ಮೊದಲಿಗೆ ಪ್ರದರ್ಶನವನ್ನು ಆರಂಭಿಸಿದಾಗ ಬಹಳ ಮಳೆಯಂತೆ. ಆ ಒಂದು ಪ್ರಥಮ ರಂಗ ಪ್ರದರ್ಶನವನ್ನು ನೀಡೋಕೆ ಸಾಧ್ಯನೇ ಆಗಲ್ಲ. ಒಂದು ಹೊಸ ಪ್ರಯತ್ನದಲ್ಲಿ ಹೀಗಾಯ್ತಲ್ಲ ಅಂತ ಅನ್ಕೊಂತಾರೆ. ಅದರ ಮರು ಪ್ರದರ್ಶನ ನಂತರದ ದಿನದಲ್ಲಿ ಭೇಷ್ ಅನ್ನಿಸ್ಕೊಂಡು ಹತ್ತಾರು ನೂರಾರು ಸಾವಿರಾರು ಪ್ರದರ್ಶನಗಳನ್ನು ಕಂಡಂತಹ ನಾಟಕ ಸಂಸಾರ ನೌಕೆ ಆನಂತರ 1936 ಚಲನಚಿತ್ರವಾಗಿ ಬಿಡುಗಡೆ ಆಗುತ್ತೆ.

0: ಪಾರ್ವತಿ.
1: ಕೇಳ್ತಾ ಇದ್ದೀರಾ ಇಂದಿನ ಕಲಾಭಾರತಿಯಲ್ಲಿ ಹೆಚ್ ಎಲ್ ಎನ್ ಸಿಂಹ ಅವರ ಕುರಿತಾದ ಕಾರ್ಯಕ್ರಮ. ಹೆಚ್ ಎಲ್ ಎನ್ ಸಿಂಹ ಅಂದ ತಕ್ಷಣ ನಮಗೆ ನೆನಪಾಗೋದು ಬೇಡರ ಕಣ್ಣಪ್ಪ ಚಲನಚಿತ್ರ ಕೂಡ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ಹೆಚ್ ಎಲ್ ಎನ್ ಸಿಂಹ ಅವರು ಬೇಡರ ಕಣ್ಣಪ್ಪ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುತ್ತುರಾಜರಿಂದ ಡಾಕ್ಟರ್ ರಾಜ್ಕುಮಾರ್ ಆಗಿ ಹೆಸರನ್ನು ನೀಡಿದಂತಹ ನಾಮಕರಣ ಮಾಡಿದಂಥವರು ಹೆಚ್ ಎಲ್ ಎನ್ ಸಿಂಹ ಅವರು. ನರಸಿಂಹರಾಜು ಅವರನ್ನ, ಜಿ ವಿ ಅಯ್ಯರ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಅಷ್ಟೇ ಅಲ್ಲ, ನಿರ್ದೇಶಕರ ಒಂದು ಶಿಷ್ಯ ಪರಂಪರೆ ಅನ್ನೋದೇ ಆದರೆ ಬಿ ಆರ್ ಪಂತುಲು, ಹುಣಸೂರು ಕೃಷ್ಣಮೂರ್ತಿ ಅವರು, ಹಾಗೆ ಆನಂತರ ಪುಟ್ಟಣ್ಣ ಕಣಗಾಲ್ ಅವರ ಆ ಒಂದು ಶಿಷ್ಯ ಪರಂಪರೆಗೆ ನಾಂದಿ ಹಾಡಿದಂತಹ ನಿರ್ದೇಶಕರು ಇವರೇ. ಆ ನಂತರ ನಾವು ಪಂಡ್ರೆಬಾಯಿ ಅವರನ್ನ ಗುಣಸಾಗರಿ ಚಿತ್ರದಲ್ಲಿ, ಹಾಗೂ ಮೈನಾವತಿ ಅವರನ್ನ, ಕ್ಯಾಮ್ರಾಮನ್ ಆದಂತಹ ಎಂ ಎಸ್ ಬಾಲು ಅವರನ್ನ ಚಿತ್ರರಂಗಕ್ಕೆ ಬಹಳ ಉತ್ತಮವಾದ ಗುಣಮಟ್ಟದ ಪಾತ್ರಗಳ ಮೂಲಕ, ಹಾಗೂ ಆ ದಿನಗಳಲ್ಲಿ ಚಿತ್ರಗಳನ್ನು ತೆಗೆಯುವುದೇ ಒಂದು ಮಹಾನ್ ಸಾಧನೆಯಾಗಿತ್ತು, ಆ ಸಾಧನೆಗೆ ಇವರನ್ನು ಕೂಡ ತೊಡಗಿಸ್ಕೊಂಡು ಇವರಿಗೂ ಕೂಡ ಯಶಸ್ಸು ಕೀರ್ತಿ ಸಿಗೋ ಹಾಗೆ ಮಾಡ್ತಾರೆ. ಈ ಎಲ್ಲ ಯಶಸ್ಸಿನ ಕೀರ್ತಿ ಸಿಗುವ ಹಿಂದೆ ಅವರ ಶ್ರಮವೂ ಇದೆ.

0: 1900 ಆ ಒಂದು ಅವ್ರು ಜನಿಸಿದ್ದು 1904 ರಂಗಭೂಮಿಯ ಎಡೆಗೆ ವಾಲ್ತಾರೆ. ಕುಟುಂಬದಲ್ಲಿ ಅಷ್ಟೇನು ಇವರು ರಂಗಭೂಮಿಗೆ ಹೋಗ್ತೀವಿ ಅಂತಂದ್ರೆ ಸಂತಸದಿಂದ ಕಳಿಸಲ್ಲ. ಅವರು ದೇಶಾಂತರ ಎಲ್ಲ ಸುತ್ತಬೇಕಾಗತ್ತೆ, ಇಡೀ ದೇಶವನ್ನ ಸುತ್ತಾರೆ, ಹಾಗೂ ಇಡೀ ದೇಶದ ರಂಗಭೂಮಿ ಹೇಗಿದೆ ಎನ್ನುವಂತ ಆ ಒಂದು ದೃಷ್ಟಿಯಲ್ಲಿ ಅವರ ಆ ಒಂದು ಸುತ್ತಾಟವನ್ನ ಮಾಡ್ತಾ ಬರ್ತಾರೆ. ಹಾಗೆ ಬಂದ ನಂತರ ಗುಬ್ಬಿ ಅವರ ಆ ಕಾಲದಲ್ಲಿ ವೃತ್ತಿ ರಂಗಭೂಮಿ ಅಂತ ಹೇಳ್ತೀವಲ್ಲ, ಆ ಒಂದು ರಂಗಭೂಮಿಯನ್ನ ಇವ್ರು ಸೇರ್ತಾರೆ. ಗುಬ್ಬಿ ಅವರ ನಾಟಕ ಕಂಪನಿ ಇತ್ತು, ಸುಬ್ಬಯ್ಯ ನಾಯ್ಡು ಅವರು ನಡೆಸ್ತಾ ಇದ್ರು, ಎ ಹಿರಣ್ಣಯ್ಯ ಅವರು ನಡೆಸ್ತಾ ಇದ್ರು. ಇವರೆಲ್ಲ ದಕ್ಷಿಣ ಭಾರತದಲ್ಲಿ ಹೆಚ್ಚಾದ್ರೆ ಆ ಒಂದು ಈ ಬಳ್ಳಾರಿ ಹಾಗೂ ಕುಂದಗೋಳದ ಕಡೆ ಅವರದ್ದೇ ಆದ ನಾಟಕ ಕಂಪನಿಗಳು ಯಶಸ್ವಿಯಾಗಿ ಸಾಕ್ತಾ ಇತ್ತು. ರತ್ನಾವಳಿ ನಾಟಕ ಕಂಪನಿಯ ನಾಟಕಗಳು ಜಗನ್ಮೋಹನ ಅರಮನೆಯಲ್ಲಿ ನಡೆಸಲಾಗ್ತಿತ್ತು ಅಂತ ಹೇಳ್ತಾರೆ. ಈ ರೀತಿ ನಾಟಕ ಕಂಪನಿಗಳಿಗೆ ರಾಜಾಶ್ರಯ ಇದ್ದಂತಹ ಕಾಲ ಅದು.
1: ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ.

ಹೇ ಅಮ್ಮಿ, ಉತ್ತರ ನಾನ್ ಹೇಳ್ತೀನಮ್ಮಿ. ನೀರಲ್ಲಿ ಮುಳುಗಿದವಳೆ ಅಡಿಕೆಯಮ್ಮಿ, ಕರಗಿದವಳೆ ಸುಣ್ಣ ನಮ್ಮಿ.

0: ಹೇಳುವೆ ಹೇಳುವೆ.
1: ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ, ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ. ಹೌದೇನೆ ಹೌದೇನೆ ಹೇಳಿ ಹಮ್ಮಿರೀ.

ಹೌದಲ್ವಾ, ಹೇಳಬಲ್ಲಿರಾ ಇಂದಿನ ಕಲಾಭಾರತಿ ಯಾರ್ದು ಅಂತ ಹೇಳೋದಾದ್ರೆ ಎಚ್ ಎಲ್ ಎನ್ ಸಿಂಹ ಅವರ ಕುರಿತಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಅವರ ವಿಶೇಷತೆ ಏನಂತಂದ್ರೆ, ಇನ್ನೂ ಒಂದು 1944ರಲ್ಲಿ ಸಿಂಹ ಅವರು ಜನಿಸಿದ್ದು, ಅದೇ ವರ್ಷದಲ್ಲಿ ಜನಿಸಿದವರು ರಾಷ್ಟ್ರಕವಿ ಕವಿ ಕುವೆಂಪು ಅವರು. ಇವರಿಬ್ರು ಕೂಡ ಸಹಪಾಠಿಯಾಗಿದ್ರಂತೆ. ಪ್ರಪ್ರಥಮ ಬಾರಿಗೆ ಇಂಗ್ಲಿಷ್ ನಾಟಕವನ್ನ ಬರೆದು ಥಟ್ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಥಟ್ಟಂತ ನಾಟಕವನ್ನ ಮಾಡಿದಂತ ಗರಿ ಇವರಿಗೆ ಸಲ್ಲುವಂತ ಆ ಹೊತ್ತಿನಲ್ಲಿ ವೀಕ್ಷಕರಾಗಿ ಕುವೆಂಪು ಅವರು ಇದ್ರು ಅಂತ ಹೇಳ್ತಾರೆ. ಇವರಿಬ್ರು ಓದಿದ್ದು ಮೈಸೂರಿನ ಮಿಷನ್ ಸ್ಕೂಲ್ನಲ್ಲಿ. ಆ ವೇಳೆಯಲ್ಲಿ ಇವರಲ್ಲಿದ್ದಂತಹ ಆ ಒಂದು ಇಂಗ್ಲಿಷ್ ಪಾಂಡಿತ್ಯ ಗುಬ್ಬಿ ವೀರಣ್ಣ ಅವರು ನಿರ್ಮಾಣ ಮಾಡಿದಂತಹ ಹಿಸ್ ಲವ್ ಅಫೇರ್ ಎನ್ನುವಂತಹ ಮೂಕಿ ಚಿತ್ರದಲ್ಲಿ ಎಚ್ ಎಲ್ ಎನ್ ಸಿಂಹ ಅವರು ಬಿ ಜಯಮ್ಮ ಅವರ ಜೊತೆಯಾಗಿ ನಟಿಸಿದ್ದಾರೆ. ಇವರ ನಟನೆಯನ್ನ ಕಂಡಂತಹ ಲಲಿತಾ ಪವಾರ್ ಹಾಗೂ ಜಿ ಪಿ ಪವಾರ್ ಅವರು ನಮಗೂ ಕೂಡ ಇಂಥದ್ದೇ ಅಥವಾ ಈ ರೀತಿ ಉತ್ಕೃಷ್ಟವಾದಂತಹ ನಾಟಕವನ್ನ ನಮಗೂ ಮಾಡಿಕೊಡಿ ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಆ ನಂತರ ಇವರಿಗೆ ರಾಜಗೋಪಾಲ್ ಶೆಟ್ಟಿಯವರು ನಿರ್ಮಾಣ ಮಾಡಿ ಆ ಒಂದು ಪ್ರಪ್ರಥಮ ಸಾಮಾಜಿಕ ಚಲನಚಿತ್ರ ಅಂತ ಹೇಳ್ತೀವಲ್ಲ ಸಂಸಾರ ನೌಕೆ, ಅದನ್ನ ತೆರೆ ಕಾಣುತ್ತೆ. ಸಂಸಾರ ನೌಕೆ ಚಿತ್ರದ ನಂತರ ಗುಣಸಾಗರಿ, ಆನಂತರ ಬೇಡರ ಕಣ್ಣಪ್ಪ, ಅನುಗ್ರಹ, ಅಷ್ಟೇ ಅಲ್ಲ ಇವರೇ ನಿರ್ಮಾಣ ಮಾಡಿದಂತಹ ಚಲನಚಿತ್ರ, ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದಂತಹ ಚಲನಚಿತ್ರ ಅಬ್ಬ ಆ ಹುಡುಗಿ.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿರುವಂತಹದ್ದು ನಾನು ಎನ್ ರತ್ನರಮೇಶ್. ಹೆಚ್ಚಲನ್ ಸಿಂಹ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಪರಿಚಯ ಹಾಗೂ ಹಾಡುಗಳು ಇಷ್ಟ ಆಗ್ತಾ ಇದೆ. ಅವರ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಮೂಲ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ಕಳಿಸಿದ್ದಾರೆ. ಹಾಗೂ ಇಂದಿನ ಕಲಾಭಾರತಿಯಲ್ಲಿ ಹೆಚ್ಚಲನ್ ಸಿಂಹ ಅವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಹೇಳ್ತಾ ಇದ್ರೆ, ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಮಂಜುರಾಣಿ ಹಾಗೂ ಅಮೃತ ವರ್ಷಿಣಿ ಮೈಸೂರಿನಿಂದ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶ ಸ್ನೇಹಿತರೆ, ಹೆಚ್ಚಲನ್ ಸಿಂಹ ಅವರು ಆ ಒಂದು ತಂತ್ರಜ್ಞಾನ ಆಧುನಿಕ ಯುಗ ಅಂತ ಆರಂಭವಾಗುವಂಥದ್ದು ಆ 19ನೇ ಶತಮಾನದ ಆರಂಭದ ದಿನಗಳಲ್ಲಿ ವಿದ್ಯುತ್ತನ್ನು ಪರಿಚಯ ಮಾಡಿರ್ತಾರೆ. ಆಗ ಬ್ಯಾಟ್ರಿಯಿಂದ ಚಾಲಿತವಾದ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ. ಆವಾಗ ಕ್ಯಾಮ್ರಾ ಮತ್ತು ಫೋಟೋಗ್ರಫಿ ಈ ಒಂದು ರಂಗಭೂಮಿ ಅನ್ನೋದು ಆ ಒಂದು ದಿನಕ್ಕೆ ಆ ಒಂದು ಗಳಿಗೆಗೆ ಮಾಡಿ ಮರೆಯಾಗುವಂತಹ ಆ ಒಂದು ಕಲೆಯನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಮತ್ತೊಮ್ಮೆ ನೋಡಬಹುದಾದ ಕಾಲಘಟ್ಟಕ್ಕೆ ತಿರುಗುವಂತಹ ಸಮಯದಲ್ಲಿ ಹೆಚ್ಚಲನ್ ಸಿಂಹ ಅವರಿದ್ರು. ಆ ಸಮಯದಲ್ಲಿ ಇದ್ದಂತಹ ಅಲ್ಪ ಸೌಲಭ್ಯಗಳ ನಡುವೆ ಅಪೂರ್ವವಾದಂತಹ ಚಿತ್ರರಂಗಕ್ಕೆ

ಕೊಡುಗೆಯನ್ನ ನೀಡಿದವರು ಇವರು. ವಿಸ್ತಾರವಾದ ಆಲೋಚನೆ, ದೂರದೃಷ್ಟಿಯಿಂದ ಪ್ರಪಂಚದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು ಎನ್ನಬಹುದು, ಹಾಗೂ ಭಾರತದ ನಿರ್ದೇಶಕರಲ್ಲಿ ಮೇರು ನಿರ್ದೇಶಕರು ಎಂಬ ಮನ್ನಣೆಗೂ ಕೂಡ ಪಾತ್ರರಾಗಬಲ್ಲವರು. ದಕ್ಷಿಣ ಭಾರತದ ಮೇರು ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಂತಹವರು ಹೆಚ್ ಎಲ್ ಎನ್ ಸಿಂಹ ಅವರು.

0: ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಹುಟ್ಟಿ ನಂಜನಗೂಡಿನಲ್ಲಿ ಬೆಳೆದು ದೇಶವೆಲ್ಲ ಸುತ್ತಿ ರಂಗಭೂಮಿಯಿಂದ ಚಿತ್ರರಂಗ ಪರಂಪರೆಗೆ ಆಗಮಿಸಿ ಅನೇಕ ನಟರನ್ನ, ನಿರ್ದೇಶಕರನ್ನ, ತಂತ್ರಜ್ಞರನ್ನ ಪರಿಚಯಿಸಿದಂಥ ಹೆಚ್ಎಲ್ಎನ್ ಸಿಂಹ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನ ಇಂದು ಕೇಳಿದ್ರಿ. ಇಂದು ಅವರ ಜನ್ಮದಿನದ ಅಂಗವಾಗಿ ಈ ರೀತಿ ಬಂದಂತಹ ಹೆಚ್ಎಲ್ಎನ್ ಸಿಂಹ ಅವರು ಜುಲೈ 3ರ 1972 ಇಹಲೋಕವನ್ನು ತ್ಯಜಿಸಿದ್ರು, ನಮ್ಮೆಲ್ಲರನ್ನ ಅಗಲಿದ್ರು. ಹೀಗೆ ಆ ಒಂದು ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದಂಥ ಆ ಒಂದು ಸಾಧನೆ ಇದೆಯಲ್ಲ, ಅದು ಹೆಚ್ಚಿನದ್ದು. ಯಾಕೆ ಆ ಒಂದು ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಪ್ರಚಾರ ಕಲೆ ಅನ್ನೋದು ಕಡಿಮೆ, ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಮನ್ನಣೆ ಸಿಗಬಹುದಾದಂಥ, ಮನ್ನಣೆಗೆ ಯೋಗ್ಯರಾದಂಥ, ಮನ್ನಣೆಗೆ ಅವರು ಸಿಗಬೇಕಾದಂಥ ನಿರ್ದೇಶಕರು ಅಂತ ಭಾವನೆ.
1: ಶ್ರೋತ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ದೇವಶಯನಿ ಆಷಾಢ ಏಕಾದಶಿ. ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಇಂದು ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಸಂತ ಜ್ಞಾನೇಶ್ವರ, ಸಂತ ತುಕಾರಾಮರ ಪಾದುಕೆಗಳು, ತುಳಸಿಕಟ್ಟೆಯನ್ನು ಹೊತ್ತ ಲಕ್ಷಾಂತರ ವಾರ್ಕರಿ ಸಂತರು ದಿಂಡಿಗಳೊಂದಿಗೆ ಪಾದಯಾತ್ರೆ ಮೂಲಕ ಪಂಢರಪುರ ತಲುಪಿದ್ದಾರೆ. ಚಂದ್ರಭಾಗಾ ನದಿಯಲ್ಲಿ ಮಿಂದು ಶ್ರೀ ಪಾಂಡುರಂಗ ರುಕ್ಮಿಣಿ ದರ್ಶನ ಪಡೆಯುತ್ತಿದ್ದಾರೆ. ಧಾರವಾಡದ ಜ್ಞಾನೇಶ್ವರ ನಗರದ ಶ್ರೀ ಕನ್ನಡ ವಿಠಲ ರುಕ್ಮಿಣಿ ಮಂದಿರದ ಅಧ್ಯಕ್ಷ ಮಾರುತಿರಾವ್ ಭೀಸೆ ಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಶ್ರೀ ಕನ್ನಡ ವಿಠಲ್ ರುಕ್ಮಿಣಿ ಮಂದಿರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತೇವೆ. ಪಾಂಡುರಂಗನ ಪವಿತ್ರ ಜ್ಯೋತಿಯನ್ನು ಬೆಳಗಿಸಿ ದತ್ತಾತ್ರಿ ಗುಡಿಯಿಂದ ನಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ನಿಂದ ನಡೆದುಕೊಂಡು ಬರುತ್ತಿದ್ದೇವೆ. ಪಂಢರಪುರದಲ್ಲಿ ಇರುವ ಹಾಗೆ ಧಾರವಾಡದಲ್ಲಿಯೂ ಸಹ ಜ್ಞಾನೇಶ್ವರ ನಗರದಲ್ಲಿ ಇದೇ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಪಂಢರಪುರದಲ್ಲಿ ಕ್ಷಾಂತರ ಜನರಿಗೆ ಸೇರುತ್ತಾರೆ, ಅವರೆಲ್ಲರಿಗೂ ಇಲ್ಲಿ ಅನುಕೂಲವಾಗಬೇಕೆಂದು ನನ್ನ ಆಶಯ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಇಂದು ಮಧ್ಯಾಹ್ನ 12:30 ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ಕಂದಾಯ ವಿಭಾಗದ ವಿವಿಧ ಜಿಲ್ಲೆಗಳ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಅನುಷ್ಠಾನದ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘ ನೀಡುವ 2025 ಹಾಗೂ 26ನೇ ಸಾಲಿನ ಡಾ ಅನುಪಮಾ ನಿರಂಜನ್ ಪ್ರಶಸ್ತಿಗೆ ಲೇಖಕಿಯರಾದ ಎಪಿ ಮಾಲತಿ ಹಾಗೂ ಎಂಎಸ್ ವೇದ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 10,000 ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ ಎಂದು ಸಂಘದ ಅಧ್ಯಕ್ಷೆ ಡಾ ಆರ್ ಸುನಂದಮ್ಮ ತಿಳಿಸಿದ್ದಾರೆ. ರಾಜ್ಯ ನ್ಯಾಯಾಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆಗಸ್ಟ್ 1 ಹೈಕೋರ್ಟ್ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳೇ ಎಲ್ಲ ಕಲಾಪಗಳನ್ನು ನಡೆಸಿಕೊಡಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠಗಳು ಇಡೀ ದಿನದ ಕಲಾಪ ನಡೆಸಲಿವೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಆದೇಶದಂತೆ ಹೈಕೋರ್ಟ್ ರಿಜಿಸ್ಟ್ರಾರ್ ವಾಸುದೇವ್ ರೋಣ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ನಾಳೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ನಾಳೆ ಬೆಳಗ್ಗೆ 8:45 ಆಯೋಜಿಸಿದೆ ಎಂದು ವಿಶ್ರಾಂತ ಫ್ಲೈಟ್ ಲೆಫ್ಟಿನೆಂಟ್ ಎಂಎಸ್ ಲೋಲಾಕ್ಷ ತಿಳಿಸಿದ್ದಾರೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ನಾಳೆ ಬೆಳಗ್ಗೆ 11 ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ ಎಂದು ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅಮೀನಗಡ್ ತಿಳಿಸಿದ್ದಾರೆ. ಕೋಲಾರ ನಗರಸಭೆಯ ಯರಗೋಳ್ ಅಣೆಕಟ್ಟೆ ವಿದ್ಯುತ್ ಪರಿವರ್ತಕ ಸುಟ್ಟ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆಯಲ್ಲಿ ಇಂದಿನಿಂದ 31ರವರೆಗೆ 7 ಕಾಲ ವ್ಯತ್ಯಯವಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನು ದೇಶ ವಿದೇಶಗಳ ಭಾರತೀಯರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಅನುವಾದ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 144 ಹಾವು ಕಡಿತದ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿ ವೆನಮ್ ದಾಸ್ತಾನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಬುಕ್ಕಪಟ್ಟಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಅವರಿಗೆ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ 3 ರೂಪಾಯಿ ಮೌಲ್ಯದ ಅಂತಾರಾಷ್ಟೀಯ ಮಟ್ಟದ 3 ಪೋಲ್ಗಳನ್ನು ವಿತರಿಸಿ 5 ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಬೆಂಗಳೂರಿನಲ್ಲಿ ಶುಭ ಹಾರೈಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 10,11,946 ಗಣತಿ ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 5,943 ಮತದಾರರು ತಮ್ಮ ಎನ್ಯುಮರೇಷನ್ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲೇ ಆಗಿರಬಹುದು, ನಗರಗಳಲ್ಲೇ ಆಗಿರಬಹುದು, ಈಗ ಯುವಕರಿಗೆ, ಸ್ತ್ರೀ ಶಕ್ತಿ ಸ್ವಸ ಗುಂಪಿನ ಮಹಿಳೆಯರಿಗೆ, ಕೃಷಿಕರಿಗೆ, ಸಾಕಷ್ಟು ಈ ಒಂದು ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ತರಬೇತಿಯನ್ನ ಕೊಡ್ತಾ ಬಂದಿದ್ದಾರೆ. ಆ ತರಬೇತಿಯನ್ನ ಪಡೆದುಕೊಂಡಂತವರು ಸ್ವ ಉದ್ಯೋಗದಲ್ಲಿ ಸಾಕಷ್ಟು ಆದಾಯವನ್ನ ಗಳಿಸಿ ಆರ್ಥಿಕವಾಗಿ ಸಹ ಮೇಲ್ಬಂದು ತಮ್ಮ ಒಂದು ಜೀವನವನ್ನ ಕಟ್ಟಿಕೊಂಡಿರುವಂಥದ್ದನ್ನ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ. ಇವತ್ತು ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ತರಬೇತಿಗಳು ಯಾವ ರೀತಿ ಸಿಗುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕೆಜಿ ಮಂಜುಳಾ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗದ ತರಬೇತಿಯನ್ನ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಮಂಜುಳಾ ಅವರೇ ಹೇಳಿ, ಈಗ ನೀವು ರೂಟ್ಸೆಟ್ ಸಂಸ್ಥೆಯಲ್ಲಿ ಕಚೇರಿಯ ಸಹಾಯಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಸಹ ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಕೊಡ್ತಾ ಇದ್ರಿ, ಅಥವಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಹ ಕೊಡ್ತಾ ಇದ್ದೀರಿ. ಅಂದ್ರೆ ಸಹ ಉದ್ಯೋಗಗಳು ಅಂತಂದ್ರೆ ಯಾವ ರೀತಿ ನೀವು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀರಾ?
3: ನಮ್ಮ ಸಂಸ್ಥೆ ರುಟ್ಸೆಟ್ ಸಂಸ್ಥೆ ಅನ್ನೋದು ನಮ್ಮ ಕೆರಾ ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾ ಇರುವಂತ ಸಂಸ್ಥೆ ಇದು. ಸುಮಾರು ಈಗ 38 ವರ್ಷಗಳಿಂದ ನಾವು ಈ ಒಂದು ತರಬೇತಿಗಳನ್ನ ಕೊಟ್ಕೊಳ್ತಾ ಬರ್ತಾ ಇದೀವಿ ಚಿತ್ರದುರ್ಗದಲ್ಲಿ. ನಮ್ಗೆ ಮೇನ್ ಆಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ನಿರುದ್ಯೋಗ ಯುವತಿ ಯುವತಿಯರಿಗೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೀವಿ. ಗ್ರಾಮೀಣ ಪ್ರದೇಶದ ಜನರಿಗೆ 70% ಮತ್ತೆ 30% ಉಳಿದವರಿಗೆ ನಾವು ಕೊಡ್ಲಿಕ್ಕೆ ಯೋಜನೆ ಮಾಡ್ಕೊಂಡಿರೋದಿದು. ನಮ್ಮಲ್ಲಿ 4 ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನ ಕೊಡ್ತೇವೆ. ಒಂದು ಕೃಷಿ ವಲಯ, ಒಂದು ಉತ್ಪಾದಕ ವಲಯ, ಒಂದು ಸೇವಾ ವಲಯ, ಮತ್ತೆ ಒಂದು ಅಭಿವೃದ್ಧಿ ವಲಯ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾವು ಕೃಷಿ ವಲಯದಲ್ಲಿ ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಒಂದು ಕುರಿ ಸಾಕಾಣಿಕೆ, ಮತ್ತೆ ಅಣಬೆ ಬೇಸಾಯ, ಕೋಳಿ ಸಾಕಾಣಿಕೆ, ಈ ತರಗಳನ್ನ ಅವರಿಗೆ ಕೊಡ್ತಾ ಬರ್ತಾ ಇದೀವಿ. ಈಗ ಹೊಸದಾಗಿ ನಾವು ಕೃಷಿ ಉದ್ಯಮಿ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾ ಇದೀವಿ. ಈ ತರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಉದ್ಯಮದಲ್ಲೇನೆ ಬರ್ಲಿಕ್ಕೆ, ಕೃಷಿ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚಿಗೆ ಅವರು ಕೆಲಸ ಮಾಡ್ಲಿ, ಇನ್ನೂ ಉತ್ಪಾದನಾ ವಲಯನ ಅಳವಡಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ಕೃಷಿ ವಲಯದಲ್ಲಿ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದೀವಿ.
2: ಅಂದ್ರೆ ಕೃಷಿ ವಲಯದಲ್ಲಿ ಅಂತಂದ್ರೆ ಕೃಷಿಗೆ ಪೂರಕವಾಗಿ ಉಪಸಗಳನ್ನ ಮಾಡ್ಬೇಕು ಅಂತ ಹೇಳಿ ಈ ರೀತಿ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಾ?
3: ಹೌದು ಸರ್. ಜೊತೆಗೆ ಉತ್ಪಾದಕ ವಲಯದಲ್ಲಿ ನಾವು ತರಬೇತಿಗಳನ್ನ ಕೊಡ್ತಾ ಇದೀವಿ. ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ತರಬೇತಿಗಳನ್ನ ಕೊಡ್ತಾ ಇದೀವಿ. ಅಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಬೇಕರಿ ಉತ್ಪನ್ನಗಳು ಬರುತ್ತೆ, ಮತ್ತೆ ಕಾಂಡಿಮೆಂಟ್ಸ್ ಉತ್ಪನ್ನಗಳು ಬರುತ್ತೆ, ಮತ್ತೆ ಮಹಿಳೆಯರಿಗೆ ಹಪ್ಪಳ ಮಸಾಲ ಪದಾರ್ಥಗಳನ್ನ ಉತ್ಪಾದನೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೇವೆ. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ ಈಗೆಲ್ಲ ಟ್ರೆಂಡಿಂಗ್ ಇದೆ, ಅದು ತುಂಬಾ ಡಿಮ್ಯಾಂಡ್ ಇರೋಂತ ಕೆಲಸ, ಅದು ಕೊಡ್ತೇವೆ. ಕೃತಕ ಆಭರಣಗಳ ತಯಾರಿಕೆ ತರಬೇತಿನ ಕೊಡ್ತಾ ಇದ್ದೇವೆ. ಗೊಂಬೆ ತಯಾರಿಕೆ, ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಮಲ ಪದಾರ್ಥಗಳ ತಯಾರಿಕೆ, ಇಷ್ಟು ತರಬೇತಿಗಳನ್ನ ನಾವು ಉತ್ಪಾದಕ ವಲಯದಲ್ಲಿ ಕೊಡ್ತಾ ಇದ್ದೇವೆ.
2: ಈಗ ಕೃಷಿ ವಲಯವನ್ನ ನಾವು ತಗೊಂಡಾಗ ಕೃಷಿ ವಲಯದಲ್ಲಿ ಸಾಕಷ್ಟು ನೀವು ತರಬೇತಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಉದಾಹರಣೆಗೆ ಹೈನುಗಾರಿಕೆ ಆಗಿರ್ಬೋದು, ಈಗ ಜೇನು ಸಾಕಾಣಿಕೆ ಆಗಿರ್ಬಹುದು, ಅಣಬೆ ಕೃಷಿ ಬಗ್ಗೆ ಆಗಿರ್ಬಹುದು, ಇದ್ರ ಬಗ್ಗೆ ಎಲ್ಲ ಯಾವ ರೀತಿ ಮಾಹಿತಿ ಕೊಡ್ತೀರಾ, ಯಾರನ್ನ ಕರೆಸ್ತೀರಾ ಇಲ್ಲಿ, ಅಂದ್ರೆ ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳ್ತೀರಾ?
3: ನಾವು ಕೃಷಿ ವಲಯ ತರಬೇತಿಗಳನ್ನ ಕೊಟ್ಟಾಗ ಇಲಾಖೆಗಳಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಎಕ್ಸ್ಪರ್ಟಿಸ್ ಕರೆಸ್ತೇವೆ. ಮತ್ತೆ ಇಲಾಖೆಗಳಲ್ಲಿ ಕೆಲವರು ತರದಾರರು ಇರ್ತಾರೆ. ಆಮೇಲೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೊಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಕರೆಸ್ತೇವೆ, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ಗಳಿಂದ ಕರೆಸ್ತೇವೆ, ಕೃಷಿ ಇಲಾಖೆಯಿಂದ ಬರ್ತಾರೆ, ತೋಟಗಾರಿಕಾ ಇಲಾಖೆಯಿಂದ ಕರೆಸ್ತೇವೆ, ಮತ್ತೆ ಪಶುಸಂಗೋಪನಾ ಇಲಾಖೆಯಿಂದ ಅವರು

0: ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾ ಬರ್ತಾ ಸರ್. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಅವ್ರಿಗೆ ಮಾಹಿತಿ ಶಿಬಿರನ ನಾವು ಒಂದೊಂದ್ ದಿನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಮಾಹಿತಿ ಕೊಟ್ಟಾಗ ಅವರು ನಮ್ಗೆ ಇಲ್ಲ ನಾವ್ ಇಷ್ಟು ಜನ ಸೇರ್ತೀವಿ, ನಮ್ಗೆ ಈ ತರ ತರಬೇತಿ ಬೇಕು, ನಾವ್ ಇದ್ರಲ್ಲಿ ಮುಂದುಬೇಕು, ನಾವ್ ಇದ್ರಲ್ಲಿ ನಾವು ಸ್ವ ಉದ್ಯೋಗ ಮಾಡ್ತೀವಿ ಅಂತ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಾಗ ಅವರು ನಮ್ಗೆ ಮಾಹಿತಿ ತಿಳಿಸ್ತಾರೆ, ಸರ್ ನಮ್ಗೆ ಈ ತರಬೇತಿ ಬೇಕು, ಬನ್ನಿ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ಕೆಲವರು ನಮ್ಮ ಸಂಸ್ಥೆಗೆ ಬಂದು ತರಬೇತಿ ತಗೊಂಡೋಗ್ತಾರೆ, ಕೆಲವರಿಗೆ ಆಗದಿಲ್ಲ, ಅಂತವ್ರಿಗೆ ನಾವು ಅವರು ಇರುವಂತ ಊರಲ್ಲೇ ಹೋಗ್ಬಿಟ್ಟು ತರಬೇತಿಗಳನ್ನ ಕೊಟ್ಟು ಬರ್ತೇವೆ.
1: ಅಂದ್ರೆ ಅವರ ಗ್ರಾಮಕ್ಕೆ ನೀವು ಹೋಗಿ ತರಬೇತಿ ಕೊಡಿಸಲ್ಲ, ಅಲ್ಲೆಲ್ಲ ಸಾಕಷ್ಟು ನಿಮಗೆ ಮಹಿಳೆಯರು ಸ್ಪಂದಿಸ್ತಾರ? ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನವರು
0: ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್, ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ, ಅವ್ರು ಸ್ವ ಉದ್ಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್, ಎಲ್ಲರನ್ನು ತುಂಬಾ ಒಳ್ಳೆ ಸ್ಥಾನದಲ್ಲಿದ್ದಾರೆ ಸರ್. ಅವ್ರೀಗ ಏನೂ ಗೊತ್ತಿಲ್ಲದೆ ಇರೋರು ನಮ್ಮಲ್ಲಿ ತರಬೇತಿ ತಗೊಂಡು ಈ ದಿನ ಅವರು ಒಂದ್ ಸ್ವಂತ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ದುಡಿಮೆ ಮಾಡ್ಕೊಂಡು.
1: ಸ್ವ ಉದ್ಯೋಗ ಮಾಡಿಕೊಂಡು?
0: ಹೌದು ಸರ್.
1: ಈಗ ಉದಾಹರಣೆಗೆ ಹೇಳಿ, ಎಲ್ಲೆಲ್ಲಿ ಮಾಡಿದಾರೆ ಅನ್ಕೊಂಡು
0: ಸರ್? ಈಗ ಜಗಳೂರು ತಾಲೂಕಿಗೆ ಬಂದ್ರೆ ಜಗಳೂರು ತಾಲೂಕಲ್ಲಿ ಕೆಲವೊಂದ್ ಹಳ್ಳಿಗಳಲ್ಲಿ ಉದ್ಗಟ್ಟ ಮತ್ತೆ ಬಿಸ್ತುಹಳ್ಳಿ, ಬಿದ್ರಿಕೆರೆ ಮತ್ತೆ ಬಿದ್ರಿಕೆರೆ ಗೊಲ್ರಟ್ಟಿಯಲ್ಲಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಲ್ಲಿ ಬಂದ್ರೆ ತರಬೇತಿ ಮಾಡಿದ್ವಿ ಮುಸಂಡಿ ಹಾಳಲ್ಲಿ. ಅಲ್ಲಿ ಏನು ಅಂದ್ರೆ 6 ದಿನದ ತರಬೇತಿ ಮಾಡಿದ್ವಿ, ಅದು ಜನರಲ್ಲಿ ಇಡಿಪಿ ಅಂತ ಹೇಳಿದ್ರೆ ಸಾಮಾನ್ಯ ಕೃಷಿ ತರಬೇತಿ ಹೇಳಿ. ಆ ತರಬೇತಿಯಲ್ಲಿ ಎಲ್ಲದನ್ನು ಅವ್ರಿಗೆ ಮಾಹಿತಿ ಕೊಟ್ಟಾಗ ಕೆಲವರೆಲ್ಲ ಬೇರೆ ಬೇರೆನೆ ಆಯ್ಕೆ ಮಾಡ್ಕೊಂಡ್ರು, ಒಬ್ರು ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡ್ರು, ಕೆಲವರು ಬೇರೆ ಅದು ಸ್ವ ಉದ್ಯೋಗದ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದು, ಏನ್ ಬಿಸ್ನೆಸ್ ಮಾಡಬಹುದು, ಎಲ್ಲಾ ತರ ಬಿಸ್ನೆಸ್ ಮಾಡ್ಲಿಕ್ಕೆ ನಾವ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವ ಉದ್ಯೋಗದ ಮಾಹಿತಿ ಕೊಟ್ಟಾಗ ಅವ್ರು ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡು ಇವತ್ತು ಒಳ್ಳೆ ದುಡಿಮೆ ಮಾಡ್ತಾ ಇದ್ದಾರೆ ಸರ್. ಈ ತರ ಮುಸಂಡಿ ಹಾಳಲ್ ಮಾಡಿದಿ ಮತ್ತೆ ಹಿರೇಗುಂಟೂರು ಹಳ್ಳಿಯಲ್ಲಿ ನಾವು ಜೂಟ್ ಬ್ಯಾಗ್ ತಯಾರಿಕೆ ಅಂತ ಹೇಳಿ ತರಬೇತಿ ಮಾಡಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಬ್ಯಾಗ್ಗಳನ್ನ ತಯಾರಿಸಿ ಅವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲ ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಸಿಬಾರದಲ್ಲಿ ಅಗರಬತ್ತಿ ತಯಾರಿಕೆ ಅಂತ ಹೇಳಿ ತರಬೇತಿ ಪ್ರಾರಂಭ ಮಾಡಿದ್ವಿ. ಹೌದು, ಅದು ಕೂಡ ಇವತ್ತು ಅವ್ರಿಗೆ ಮನೇಲೇ ಕುತ್ಕೊಂಡು ಆ ಉದ್ಯೋಗನ ಮಾಡಿಕೊಂಡು ಸ್ವ ಉದ್ಯೋಗ ಆರಂಭಿಸ್ಕೊಂಡು ಅವ್ರು ತಮ್ಮ ಜೀವನನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ತರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಕೊಡ್ತಾ ಇದ್ದೀವಿ, ನಮ್ಮ ಸಂಸ್ಥೆಗೆ ಬಂದ್ರು ಕೂಡ ತರಬೇತಿಗಳನ್ನ ಕೊಡ್ತೀವಿ.
1: ಈಗ ಸಾಕಷ್ಟೇ ಅಲ್ಪ ಸ್ವಲ್ಪ ಓದಿಕೊಂಡಂತಹ ಯುವಕರು ಬೆಂಗಳೂರು ನಗರಗಳಿಗೆ ವಲಸೆ ಹೋಗುವಂತದನ್ನ ನಾವು ನೋಡಿದೀವಿ. ಅಂದ್ರೆ ಅದನ್ನ ತಪ್ಪಿಸಲು ಅವ್ರಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ರೂಟ್ ಸೈಡ್ ಸಂಸ್ಥೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ಏನಾದ್ರೂ ತರಬೇತಿ ಕೊಡುವಂತದ್ದು?
0: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಯಲ್ಲಿ ಬರೀ ಮಹಿಳೆಯರಿಗೆ ಅಷ್ಟೇ ತರಬೇತಿ ಇಲ್ಲ, ಇಲ್ಲಿ ಅಂದ್ರೆ ಯುವಕರಿಗೂ ಕೂಡ ನಮ್ಮಲ್ಲಿ ತರಬೇತಿ ಇದೆ. ಅವರೇನೋ 5ನೇ ಕ್ಲಾಸು ಅಥವಾ 6ನೇ ಕ್ಲಾಸು ಅಥವಾ 10th ಅಥವಾ PUC ಏನೇ ಎಜುಕೇಶನ್ ಆಗಿದ್ರು ಕೂಡ ಅವ್ರು ಬಂದು ನಮ್ಮಲ್ಲಿ ತರಬೇತಿ ಪಡ್ಕೋಬಹುದು. ಅಂದ್ರೆ ಅವರಿಗೆ ಓದ್ಲಿಕ್ಕೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಅಷ್ಟೇನೆ. ಅವ್ರಿಗೆ ಈಗ ಗಂಡ್ಮಕ್ಳಿಗೆ ಅಂತಂದ್ರೆ ಈಗ ಕೃಷಿ ವಲಯದಲ್ಲಿ ಹೇಳಿದ್ವಲ್ಲ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕುರಿ ಸಾಕಾಣಿಕೆ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ, ಈ ತರ ತರಬೇತಿಗಳಿದೆ. ಆ ತರಬೇತಿಗಳನ್ನ ಮಾಡ್ಕೊಂಡು ಅವ್ರಿಗೆ ಹೊಲ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬಹುದು. ಜೊತೆಗೆ ಅವ್ರಿಗೆ ಗೊಂಬೆ ತಯಾರಿಕೆ ತರಬೇತಿ ಮಾಡ್ಕೋಬಹುದು, ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬಹುದು ಸರ್ ಈ ಗಂಡ್ಮಕ್ಳು, ಅವರು ಕೂಡ ಮಾಡ್ಕೋಬಹುದು. ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಮೋಟರ್ ರಿವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ತರಬೇತಿ ಇದೆ, ಟಿವಿ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಇದೆ, ದ್ವಿಚಕ್ರ ವಾಹನ ರಿಪೇರಿ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದೆ, ಕಂಪ್ಯೂಟರ್ DTP ತರಬೇತಿ ಇದೆ, ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಇದೆ, ಪ್ಲಂಬಿಂಗ್ ಮತ್ತು ಸ್ಯಾನಿಟರಿ ವರ್ಕ್ ಅಂದ್ರೆ ಅದನ್ನ ಕೆಲಸ ಕಲಿಸುವಂತ ತರಬೇತಿ ಇದೆ, ಮತ್ತೆ ಸಣ್ಣ ಉದ್ಯಮಗಳ ನಿರ್ವಹಣೆ ಅಂದ್ರೆ ಯಾವ್ದಾದ್ರು ಒಂದು ಶಾಪ್ಗಳು ಎಂತದಾದ್ರೂ ಆಗಿರ್ಬೋದು, ಅಂಗಡಿಗಳನ್ನ ಮಾಲೀಕರಾಗಿ ನಾವು ಹೇಗೆ ಅದನ್ನ ಉದ್ಯೋಗ ಮಾಡಬಹುದು ಅನ್ನೋದಕ್ಕೂ ಒಂದು ತರಬೇತಿ ಇದೆ ಸರ್. ಈ ತರ ಪುರುಷರಿಗೆ ಕೂಡ ತರಬೇತಿಗಳನ್ನ ನಾವು ಪ್ರಾರಂಭಿಸಿದ್ದೇವೆ ಸರ್.
1: ಸಾಕಷ್ಟು ಜನ ಯುವಕರು ಮಂದಿ ಬಂದಿಲ್ಲ
0: ಸರ್? ನಮ್ಮ ಸಂಸ್ಥೆ ಅಂದ್ರೆ ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆ ಇಲ್ಲಿವರೆಗೂ ಅಂದಾಜು ಯುವಕ ಯುವತಿಯರಿಗೆ 40,000 ಜನಕ್ಕೆ ನಾವು ಇಲ್ಲಿವರೆಗೂ ತರಬೇತಿಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 30,000 ಜನ ಇವತ್ತು ಸ್ವ ಉದ್ಯೋಗ ಮಾಡಿಕೊಂಡು ಒಳ್ಳೆ ಹಂತದಲ್ಲಿದ್ದಾರೆ ಸರ್.
1: ಅಂದ್ರೆ ಒಳ್ಳೆಯ ಒಂದು ಬದುಕನ್ನ
0: ಕಟ್ಟಿಕೊಂಡಿದ್ದಾರೆ ಸರ್. ಹೌದು ಸರ್.
1: ಅಂದ್ರೆ ಸಾಕಷ್ಟು ಈಗ ಜಮೀನು ಇಲ್ಲದ ಒಬ್ಬ ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರ ಮನೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಸಾಕಷ್ಟು ಇದು ಒಳ್ಳೆಯ ಒಂದು ಆದಾಯವನ್ನು ತಂದ್ಕೊಡುತ್ತಲ್ವಾ ಈ ತರ ತರಬೇತಿ ಪಡ್ಕೊಂಡು ಸಹಯೋಗ ಮಾಡಿದ್ರೆ?
0: ಸರ್, ನಮ್ಮ ರುಡ್ಸೆಟ್ ಸಂಸ್ಥೆಗಳಲ್ಲಿ ತರಬೇತಿ ಪಡ್ಕೊಂಡ್ರೆ ಅವ್ರಿಗೆ ಬರೀ ತರಬೇತಿ ಕೊಡೋದೊಂದೇ ಅಲ್ಲ, ಅವ್ರ ಮುಂದೆ ನಾವು ಸ್ವ ಉದ್ಯೋಗ ಮಾಡ್ತೀವಿ, ನಮ್ಮಲ್ಲಿ ಹಣಕಾಸು ಏನು ಇಲ್ಲ, ಅದು ಕೂಡ ನೆರವು ಕೂಡ ಕೊಡ್ತೇವೆ ನಾವು. ಬ್ಯಾಂಕ್ಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅಂದ್ರೆ ಆ ಮ್ಯಾನೇಜರ್ಗಳ ಮೂಲಕ ಅವ್ರಿಗೂ ಹೇಳಿ ಇವ್ರಿಗೆ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟು ಇವ್ರಿಗೆ ಸಾಲ ಕೊಡಿ ಅಂತ ಹೇಳಿ ಸಾಲ ಕೊಡಿಸಿ, ಸಾಲ ಕೊಡಿಸಿದ್ದಲ್ದೇನೆ ಇವರಿಗೆ ಉದ್ಯೋಗ ಅಂದ್ರೆ ಉದ್ಯಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಅಂಗಡಿ ಮಾಡ್ಬೇಕು ಅಂತ ಇರ್ತಾರೆ, ಆ ಅಂಗಡಿ ಮಾಡಿ ಅದು ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಅದೇ ಹೇಗೆ ನಾವು ನಿರ್ವಹಣೆ ಮಾಡ್ಬೇಕು, ಫಸ್ಟ್ ಎಷ್ಟು ನಾವು ಬಂಡವಾಳ ಹಾಕಬೇಕು, ನಂತರ ಹೇಗೆ ಬಂಡವಾಳ ಹಾಕಬೇಕು, ಎಲ್ಲಿ ಅಂಗಡಿ ಮಾಡ್ಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಜೊತೆಗೆ ಹಣಕಿನ ನೆರವಿನ ಜೊತೆಗೆ ಇಲಾಖೆಗಳಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೇವೆ ಸರ್. ನಾವು
1: ಈಗ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು,

0: ಇದರಲ್ಲಿ ಏನು ನಮಗೆ ಸೌಲಭ್ಯ ಇದೆ ಅದನ್ನು ನಿವರಿಸಿಕೊಡ್ತೀರಾ? ಜೊತೆಗೆ ಈಗ ಹತ್ತಿರದ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಡಿಸ್ತಾ ಇದ್ದೀರಾ ಅಂದ್ರೆ, ಸಾಲ ಸೌಲಭ್ಯವನ್ನ ಕೊಡಿಸಬೇಕು ಅಂದ್ರೆ ಅಲ್ಲಿ ಏನಾದರೂ ಅವರಿಗೆ ದಾಖಲೆಗಳು ಕೊಡಬೇಕಾಗುತ್ತಾ? ಏನ್ ನಿಮ್ಮ ಒಂದು ತರಬೇತಿ ಏನ್ ಪಡ್ಕೊಂಡಿರ್ತಾರ ಅದರ ಒಂದು ಸರ್ಟಿಫಿಕೇಟ್ ಅಂತ ನಾವ್ ಏನ್ ಹೇಳ್ತೀವಿ ಆ ಆಧಾರದ ಮೇಲೆ ನೀವು ಸಾಲ ಕೊಡಿಸ್ತೀರಾ?
1: ಸರ್, ಸರ್ಟಿಫಿಕೇಟ್ ಅವ್ರ ಕೌಶಲ್ಯ ಕಲ್ತಿದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಅಷ್ಟೇ. ಈಗ ಬ್ಯಾಂಕ್ ಅಲ್ಲಿ ಕೊಡುವ ದಾಖಲೆಗಳನ್ನ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ ಸರ್. ಈಗ ಕೆಲವರದ್ದು ಸಿಬಿಲ್ ಬರಲ್ಲ, ಅಂತವ್ರದ್ದು ನಾವೇನು ಮಾಡಕ್ಕಾಗಲ್ಲ ಆ ಸಿಬಿಲ್ ಬರ್ಲಿಕ್ಕೆ.
0: ಅಲ್ಲ, ಈಗ ಜಮೀನ್ ಇರಬೇಕು, ಪಾಣಿ ಕೊಡಬೇಕು, ಈ ತರ ಇಲ್ಲ?
1: ಆ ತರ ಇಲ್ಲ ಸರ್, ಆ ತರ ಇಲ್ಲ. ಜಮೀನ್ ಮೇಲೆ ಸಾಲ ಕೊಡ್ಸಲ್ಲ ನಾವು. ಅವ್ರ ಕೌಶಲ್ಯ ಕಲ್ತಿದ್ದಾರೆ, ಈ ತರ ಅಂಗಡಿ ಮಾಡ್ತಾ ಇದ್ದಾರೆ, ಈ ತರ ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ಅಂದ್ರೆ ತುಂಬಾ ಜಾಸ್ತಿ ಕೊಡ್ಸಲ್ಲ ಸರ್. ನಾವು ಲಕ್ಷದ ಒಳಗಡೆ ನಾವು ತರಬೇತಿ ತಗೊಂಡಿರೋರಿಗೆ ಸಾಲನ ಕೊಡಿಸ್ತೇವೆ. ಅದನ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ನಾವು ಮಾಹಿತಿ ಕೊಟ್ಟಿರ್ತೇವೆ. ತರಬೇತಿಯಲ್ಲಿ ಅದೊಂದು ಪಾಠವಾಗಿ ನಾವು ಅವ್ರಿಗೆ ಹೇಳಿರ್ತೇವೆ. ಹಾಗಾಗಿ ಅವ್ರಿಗೆ 1 ಲಕ್ಷದ ಒಳಗಡೆ ಮಾತ್ರ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರ್.
0: ಈಗ 1 ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕವಾಗಿ ಸಹಾಯ ನೀವು ಬ್ಯಾಂಕ್ ನಲ್ಲಿ ಕೊಡಿಸಿದ್ರೆ ಅಂದ್ರೆ ಸಾಲದ ರೂಪದಲ್ಲಿ ಈಗ 2 ಸಿಗ್ಬಹುದು, ಒಂದು 15 ಕುರಿಮರಿಗಳನ್ನು ತಂದು ಸಾಕಾಣಿಕೆ ಮಾಡಬಹುದು, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು, ಎಲ್ಲೋ ಒಂದ್ ಕಡೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಇದೆ ಅಲ್ವಾ?
1: ಹೌದು ಸರ್, ನಾವು ತರಬೇತಿ ಅವಧಿಯಲ್ಲಿ ಯೋಜನಾ ವರದಿ ಹೇಳ್ಬಿಟ್ಟು ನಾವು ಒಂದು ಮಾಡಿಸ್ತೀವಿ ಸರ್. ಅದು ಒಂದು ಸೆಷನ್ ಇರುತ್ತೆ. ಆ ಸೆಷನ್ ಅಲ್ಲಿ ಯೋಜನಾ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ತರಬೇತಿ ಬಂದಾಗ ಆ ತರಬೇತಿ ತಗೊಂಡಿರ್ತಾರಲ್ಲ ಆ ಕೌಶಲ್ಯ ಬಗ್ಗೆನೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂಗಡಿ ಪ್ರಾರಂಭಿಸಬೇಕು ಅಂತ ಅಂದಾಗ ಅಥವಾ ಸ್ವ ಉದ್ಯೋಗ ಪ್ರಾರಂಭಿಸಬೇಕು ಅಂದಾಗ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಬಂಡವಾಳ ಎಷ್ಟು ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಅರ್ನಿಂಗ್ ಮಾಡಬಹುದು, ಎಷ್ಟು ಅದರಲ್ಲಿ ಖರ್ಚು ತೆಗಿಬೇಕು, ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ, ಆ ಉಳಿತಾಯದಲ್ಲಿ ಬ್ಯಾಂಕ್ ಸಾಲವನ್ನ ಹೇಗೆ ತೀರಿಸಬೇಕು, ಈ ತರ ಎಲ್ಲ ಮಾಹಿತಿಗಳನ್ನ ಹಂತ ಹಂತವಾಗಿ ಕೊಡ್ತಾ ಬರ್ತೇವೆ ಸರ್.
0: ಅಂದ್ರೆ ಪ್ರತಿ ತಿಂಗಳು ಅಂತ ಹೇಳಿ ಅವ್ರು ಉಳಿತಾಯ ಮಾಡಿ ಆ ಒಂದು ಹಣವನ್ನ ಈಗ ಬ್ಯಾಂಕಿಗೆ ಪುನರಾವರ್ತನೆಯಾಗಿ ಸಾಲದ ರೂಪದಲ್ಲಿ ಕಟ್ಟಬೇಕಾಗುತ್ತೆ.
1: ಹೌದು ಸರ್.
0: ಅಣಬೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿಸ್ತಾ ಇದೀವಿ ಅಂತ ಹೇಳಿದ್ರ, ಈಗ ನಮ್ಮದು ಭಾಗದಲ್ಲಿ ಅಣಬೆ ಕೃಷಿ ಬಗ್ಗೆ ತರಬೇತಿ ತಗೊಂಡವರ ನಿಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ಯಾವ ರೀತಿ ಅಣಬೆ ಕೃಷಿ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಆರ್ಥಿಕವಾಗಿ ಅವರು ಒಂದ್ ಸ್ವಲ್ಪ ಮೆಚ್ಚುಗೆ ಉತ್ತಮವಾಗಿ ಇದ್ದಾರೆ ಅಂತ ಹೇಳ್ತೀರಾ?
1: ಸರ್, ಅಣಬೆ ಕೃಷಿ ತರಬೇತಿ ತಗೊಂಡಿರೋದು ಇದು ಬರೀ 12 ದಿನ ತರಬೇತಿ ಅಷ್ಟೇನೆ. ನಾವು ಅವರು ಊರಲ್ಲೇ ಹೋಗಿ ಒಂದು 35 ಜನ ಸೇರಿದ್ರು ಅಂದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ, ಇಲ್ಲ ನಮ್ಮಲ್ಲೇ ಬಂದ್ರು ನಾವು ತರಬೇತಿ ಕೊಡ್ತೇವೆ. ಇದು ಹೇಗೆ ಅಂದ್ರೆ ತರಬೇತಿ ಅವಧಿ ಮುಗಿದ ಮೇಲೆ ಸರ್ ಇದರಲ್ಲಿ ತುಂಬಾ ಬಂಡವಾಳ ಬೇಕಾಗಲ್ಲ ಅಣಬೆ ಕೃಷಿಗೆ. ಇದರಿಂದ 10,000 ರೂಪಾಯಿ ಸಾಕು, ಒಂದು ಚಿಕ್ಕ ಶೆಡ್ ಬೇಕಾಗುತ್ತೆ ಅಷ್ಟೇನೆ, ಅಥವಾ ಒಂದು ಚಿಕ್ಕದಾಗಿ ಕತ್ತಲೆ ಇರುವಂತಹ ರೂಮ್ ಬೇಕಾಗುತ್ತೆ ಅಷ್ಟೇ. ಮನೇಲೆ ಮಾಡಬಹುದು ಸರ್. ಇದು ಈಗ ನಾವು ಹೇಗೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಕೋಬಹುದು. ಇದು ಹೇಗೆ ಅಂದ್ರೆ ಬೀಜಗಳು ಸಿಗುತ್ತೆ, ಅದನ್ನ ತಂದ್ಬಿಟ್ಟು ಬ್ಯಾಗ್ಗಳಿರುತ್ತೆ ಸರ್, ಹುಲ್ಲಿರುತ್ತೆ, ಮನೇಲೆ ಸಿಗುವಂತ ಹುಲ್ಲಿರುತ್ತೆ, ಆ ಹುಲ್ಲನ್ನ ಮತ್ತೆ ಆ ಮನೇಲೆ ಇರುವಂತ ಬೀಜಗಳನ್ನ ಹಾಕ್ಬಿಟ್ಟು ಬೆಳೆಯುವಂತದ್ದು ಸರ್. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ, ಬಂಡವಾಳನೂ ಕಡಿಮೆ ಬರುತ್ತೆ, ಆದ್ರೆ ಇದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಸರ್. ನಮ್ಮ ಡಿ ಮೆದಕೇರಿಪುರದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟಿದೀವಿ, ಅಲ್ಲಿ ಕೂಡ ಒಂದ್ ಸಂಘ ಮಾಡ್ಕೊಂಡು 10 ಜನದ ಕನಸು ಮಶ್ರೂಮ್ ಬೆಳೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ 10 ಜನ. ಅವರು ಸೇರ್ಕೊಂಡು ಚಿಕ್ಕದಾಗಿ ಮಾಡಿದ್ದಾರೆ ಸರ್. ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅಲ್ಲೆಲ್ಲ ಮೈಂದಲ್ಲೆಲ್ಲ ಸಿಬ್ಬಂದಿಗಳೆಲ್ಲ ಬರ್ತಾರೆ ಸರ್, ಅವರೆಲ್ಲ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ.
0: ದಿನ ಅವರು ಮಾರಾಟ ಮಾಡ್ಲಿಕ್ಕೆ ಏನು ತೊಂದರೆ
1: ಇಲ್ಲ ಸರ್. ಇದು ಮಶ್ರೂಮ್ ತುಂಬಾ ಡಿಮಾಂಡ್ ಇರುವಂತ ಪ್ರಾಡಕ್ಟ್ ಸರ್. ಅಂದ್ರೆ ಪ್ರಾಡಕ್ಟ್ ಅನ್ನಕ್ಕಿಂತ ನಮ್ಗೆ ಬೆಳೆ, ತರಕಾರಿ ಹೋಲಿಸ್ಕೊಂಡ್ರೆ ಇದು ಉತ್ತಮ ಬೆಳೆ.
0: ಅಣಬೆಯನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ?
1: ಹೌದು ಸರ್.
0: ಜೇನು ಕೃಷಿಗೆ ಏನಾದರೂ ತರಬೇತಿ ಕೊಡಿಸ್ತಾ ಇದ್ರಾ
1: ಸರ್? ಜೇನು ಕೃಷಿ ಸದ್ಯ ನಮ್ಮ ಚಿತ್ರದುರ್ಗ ರೂಟ್ಸೆಟ್ ಸಂಸ್ಥೆಯಲ್ಲಿ ಕೊಡಿಸ್ತಾ ಇಲ್ಲ, ಬಟ್ ನಮ್ಮ ಕೃಷಿ ಉದ್ಯಮ ತರಬೇತಿಯಲ್ಲಿ ಅದು ಒಂದು ಒಂದು ದಿನ ಒಂದು ಸೆಷನ್ ಮಾಡವೆ. ಅದು ಕೂಡ ಅಷ್ಟೇ, ನಮ್ಮಲ್ಲಿ ತರಬೇತಿ ತಗೊಂಡೋಗಿರೋರು ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತೇವೆ. ಆ ಜೇನು ಪೆಟ್ಟಿಗೆ ತಗೊಂಡ್ ಬಂದು ಅದನ್ನ ಅವರ ತೋಟಗಳಲ್ಲಿ ಹೊಲಗಳಲ್ಲಿ ಇಟ್ಕೊಂಡು ಅದನ್ನು ಕೃಷಿನೂ ಮಾಡ್ತಾ ಇದ್ದಾರೆ, ಅದರಿಂದನೂ ಒಳ್ಳೆ ಆದಾಯ ತಗೊಂಡ್ಬರ್ತಾ ಇದ್ದಾರೆ ಸರ್.
0: ಈಗ ಉತ್ಪಾದಕ ವಲಯ ಅಂತ ಹೇಳಿದ್ರಿ, ಇದರಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತಾವೆ?
1: ಉತ್ಪಾದಕ ವಲಯದಲ್ಲಿ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿಯ ಒಂದಿದೆ ಸರ್ ತರಬೇತಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಏನೂ ಸಿಗೋದಿಲ್ಲ ಸರ್ ಫಾಸ್ಟ್ ಫುಡ್ ಅಂದ್ರೆ, ಅಂತವ್ರು ಬಂದು ಇಲ್ಲಿ ನಮ್ಮಲ್ಲಿ ತರಬೇತಿ ತಗೋಬಹುದು. ಈಗ ಯಾರೋ ಒಬ್ರು ಬೇಕರಿನ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ, ಅವರು ಕೂಡ ಬಂದು ಬ್ರೆಡ್ ಬನ್ನು ಮತ್ತೆ ಚಿಕ್ಕ ಪುಟ್ಟ ಫಾಸ್ಟ್ ಫುಡ್ ಬಿಸ್ಕೆಟ್ಸ್ ಪಪ್ಸ್ ಈ ತರ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಜೊತೆಗೆ ಕಾಂಡಿಮೆಂಟ್ಸ್, ಚಕ್ಲಿ, ಕೋಡ್ಬೆಳೆ, ನಿಪ್ಪಟ್, ಮಸಾಲಾ ಶೇಂಗಾ ಆತರ ಎಲ್ಲ ಬರುತ್ತೆ ಸರ್, ಅದನ್ನೆಲ್ಲ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಈಗ ಇದಕ್ಕೂ ಕೂಡ ತುಂಬಾ ಡಿಮಾಂಡ್ ಇರುವಂತ ಉದ್ಯೋಗ ಸರ್ ಇದು ಫಾಸ್ಟ್ ಫುಡ್ ತಯಾರಿಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ತರಬೇತಿ ಕೊಂಡಿರೋರು ಮನೇಲೇನೆ ತಯಾರಿ ಮಾಡಿ ಇವರು ಹೊರಗಡೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಇದು ಕೂಡ ಒಳ್ಳೆ ಆದಾಯ ತರುವಂತಹ ಒಂದು ಉದ್ಯೋಗ ಇದು.
0: ಈಗ ಫಾಸ್ಟ್ ಫುಡ್ ಅಂತಂದ್ರೆ ಈಗ ಸಾಕಷ್ಟು ನಾವು ನೋಡಿದ್ದೇವೆ ಸಿರಿಧಾನ್ಯಗಳಲ್ಲಿ ಮಾಡುವಂತದ್ನ, ಆ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿ ಕೊಡ್ತಾ ಇದೀರಾ?
1: ಹೌದು ಸರ್, ಲಾಸ್ಟ್ ದಸರಾ ಹಬ್ಬ ಟೈಮ್ ಅಲ್ಲಿ ನಾವೊಂದು ತರಬೇತಿ ಮಾಡ್ತಾ ಇದ್ವಿ. ಅದೇ ಟೈಮ್ ಅಲ್ಲಿ ನಮ್ಗೆ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಮೇಳ ಇತ್ತು. ಆ ಟೈಮಲ್ಲಿ ನಮ್ಗೊಂದು ಆಫರ್ ಬಂತು, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಡುಗೆ ತಯಾರಿಕೆ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ನಮ್ಮ ಟೀನಿಸ್ ನೆಲ್ಲ ಕರ್ಕೊಂಡು ಹೋದ್ವಿ. ಒಂದು ದಿನ ಮುಂಚಿತವಾಗಿ ತಿಳಿಸಿದ್ರು ಸರ್, ಅದರಲ್ಲಿ ನಾವು ಉಂಡೆ, ಸಿರಿಧಾನ್ಯದ ಉಂಡೆ ಮಾಡಿದ್ವಿ. ಸಿರಿಧಾನ್ಯದಲ್ಲಿ ಚಕ್ಲಿ ಮತ್ತೆ ಕೋಡ್ಬೆಳೆ ಮತ್ತೆ ಜೊತೆಗೆ ನಿಪ್ಪಟ್ಟು, ಈ ತರ ನಾವು ಒಂದು 5 ಆಹಾರಗಳನ್ನ ತಯಾರಿಕೆ ಮಾಡ್ಕೊಂಡು ತಗೊಂಡೋದ್ವಿ ಸರ್. ತುಂಬಾ ಖುಷಿ ಪಟ್ರು ಸರ್ ಎಲ್ಲರೂ, ಶರಣ ಸಂಸ್ಕೃತಿ ಮೇಳಕ್ ಬಂದಿರೋರೆಲ್ಲ. ತುಂಬಾ ಚೆನ್ನಾಗಿ ಈ ಸಿರಿಧಾನ್ಯದಲ್ಲಿ ಇಷ್ಟೆಲ್ಲ ಆಗ್ಬೋದಾ ಅಂತೇಳಿ ತಗೊಂಡೋಗಿದ ಒಂದು ವಸ್ತುಗಳು ಎಲ್ಲ ಖಾಲಿ ಆಯ್ತು ಸರ್. ಅವತ್ತು ಎಲ್ಲರೂ ತುಂಬಾ ಖುಷಿ ಪಟ್ಟು ತಿಂದ್ರು. ಆ ಸಿರಿಧಾನ್ಯದ ಬಗ್ಗೆನೂ ನಾವು ತರಬೇತಿಗಳನ್ನ ಕೊಡ್ತೀವಿ ಸರ್. ಫಾಸ್ಟ್ ಫುಡ್ ಅಲ್ಲೇನೆ ಅದು ಒಂದು ದಿನ ಸೆಷನ್ ಇದೆ ಸರ್ ನಮ್ಗೆ.
0: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಡಬೇಕು ಅಂದ್ರೆ ನಿಮ್ಮ ಒಂದು ತರಬೇತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀರಾ?
1: ಹೌದು ಸರ್.
0: ಈಗ ಇನ್ನೊಂದು, ನೀವು ಸೇವಾ ವಲಯ ಅಂತ ಹೇಳಿ, ಈ ಸೇವಾ ವಲಯದಲ್ಲಿ ಏನ್ ತರಬೇತಿ ಕೊಡ್ತಾ ಇದ್ದೀರಾ? ಅದರಲ್ಲಿ ಯಾವ ರೀತಿ ಅವರು ಸಹ ಉದ್ಯೋಗವನ್ನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ?
1: ಸೇವಾ ವಲಯದಲ್ಲಿ ಸರ್ ಇದು ಜಾಸ್ತಿ ಬ್ಯೂಟಿ ಪಾರ್ಲರ್ ಅಂತ ತರಬೇತಿ ಬರ ಸರ್. ಈಗೆಲ್ಲ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೂ. ಬ್ಯೂಟಿ ಪಾರ್ಲರ್ ಅಂತಂದ್ರೆ ನಾವು ಮನೇಲೆ ಮಾಡ್ಕೋತೀವಿ, ನಾವು ಮನೇಲೆ ಇದ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲೂ ತುಂಬಾ ಡಿಮಾಂಡ್ ಇದೆ ಸರ್. ಈಗ ಮದ್ವೆ ಚೆನ್ನಾಯ್ತು, ಚಿಕ್ಕ ಪುಟ್ಟ ಫಂಕ್ಷನ್ ಆಯ್ತು ಅಂತಾರೆ, ಬ್ಯೂಟಿ ಪಾರ್ಲರ್ ಹೋಗ್ತಾರೆ ಸರ್ ಜನ. ಹಾಗಾಗಿ ಇದು ಕೂಡ ತುಂಬಾ ಡಿಮಾಂಡ್ ಇರೋಂತ ತರಬೇತಿ ಇದು. ಇದನ್ನ ತರಬೇತಿ ತಗೊಂಡು ಸ್ವ ಉದ್ಯೋಗ ಮಾಡೋದ್ರಲ್ಲಿ ಏನ್ ಕಷ್ಟ ಇಲ್ಲ ಸರ್. ಎಲ್ಲರೂ ಬರ್ತಾರೆ ಸರ್, ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದು ಒಳ್ಳೆ ಉದ್ಯೋಗ ಹೆಣ್ಮಕ್ಳಿಗೆ. ಈಗ ಮನೇಲೆನೆ ಮಾಡೋದು, ಇದೇನ್ ಶಾಪ್ ಮಾಡ್ಬೇಕು ಅಂತಾನೆ ಇಲ್ಲ, ಮನೇಲೆ ಕೂಡ ಮಾಡ್ಕೋಬಹುದು. ಇದು ಕೂಡ 35 ದಿನ ಪ್ರೀತಿ ಕೊಟ್ಬಿಟ್ಟು ಇವರಿಗೆ ನೆಕ್ಸ್ಟ್ ಆರ್ಥಿಕ ನೆರವು ಕೊಡ್ತೇವೆ. ಜೊತೆಗೆ ಅವ್ರು ಶಾಪ್ ಮಾಡ್ತೀವಿ ಅಂತಂದ್ರೆ ಶಾಪಿಗೂ ಕೂಡ ಹೆಲ್ಪ್ ಮಾಡ್ತೇವೆ ಸರ್ ನಾವು. ಸೇವಾ ವಲಯದಲ್ಲಿ ಹೆಣ್ಮಕ್ಳಿಗೆ ಅದೊಂದು ಇದೆ ಸರ್. ಮತ್ತೆ ಜೂಟ್ ಬ್ಯಾಗ್ ತಯಾರಿಕೆ, ಬ್ಯಾಗ್ಗಳ ತಯಾರಿಕೆ.
0: ಬ್ಯಾಗ್ಗಳು ಅಂತಂದ್ರೆ ಯಾವ್ದ್ರಲ್ಲಿ ಅವ್ರು ತಯಾರು ಮಾಡ್ಬೇಕಾಗುತ್ತೆ
1: ಸರ್? ಬಟ್ಟೆಲೂ ಮಾಡಬಹುದು. ಈ ಬಾಳೆ ನಾರ್ ಬರುತ್ತೆ ಸರ್, ಅದ್ರದೊಂದು ಬಟ್ಟೆ ಸಿಗುತ್ತೆ ಸರ್ ನಮ್ಗೆ. ಅದೆಲ್ಲ ಬೆಂಗಳೂರಲ್ಲೆಲ್ಲ ತರಿಸ್ತೀವಿ, ಅಲ್ಲಿಂದ ತರಿಸ್ಬಿಟ್ಟು ಅದರಲ್ಲಿ ಬ್ಯಾಗ್ಗಳನ್ನು ಮಾಡುವಂತದ್ದು. ಈಗ ಪ್ಲಾಸ್ಟಿಕ್ ಮುಕ್ತ ನಗರಗಳು ಅಂತ ಹೇಳಿ
0: ಮಾಡ್ತಾರೆ.
1: ಈ ಕಾನ್ಸೆಪ್ಟ್ ಇಂದ ನಾವು ಈ ತರಬೇತಿಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ಇದರಲ್ಲಿ ಪರ್ಸ್ ಹೇಳ್ಕೊಡ್ತಾರೆ, ತರಕಾರಿ ಬ್ಯಾಗ್ ಹೇಳ್ಕೊಡ್ತಾರೆ, ಮತ್ತೆ ಲಗೇಜ್ ತಗೊಂಡೋಗ್ಲಿಕ್ಕೆ ಬ್ಯಾಗ್ ಹೇಳ್ಕೊಡ್ತಾರೆ, ಜೊತೆಗೆ ಕ್ರಾಸ್ ಬ್ಯಾಗ್ ಅಂತ ಬರುತ್ತೆ ಸರ್ ಅದೇ ಹೇಳ್ಕೊಡ್ತಾರೆ. ಇದರಲ್ಲಿ ಫೈಲ್ ಅಂತ ಇದೆ ಸರ್, ಫೈಲ್ ಹೇಳ್ಕೊಡ್ತಾರೆ, ಮತ್ತೆ ಗೋಡೆಗೆ ನೇತಾಕುವಂತ ಒಂದು ಪರ್ಸ್ ಹೇಳ್ಕೊಡ್ತಾರೆ ಸರ್. ಈ ತರ ಎಲ್ಲ ಸಾಕಷ್ಟು ಒಂದು 20 ತರ ಬ್ಯಾಗ್ಗಳನ್ನ ಹೇಳ್ಕೊಡ್ತಾರೆ ಸರ್.
0: ಅವರಿಗೆ ಸಾಕಷ್ಟು ದಿನ ತರಬೇತಿ ಕೊಡ್ಬೇಕಾಗುತ್ತಲ್ಲ?
1: ಹೌದು ಸರ್, 14 ದಿನ ತರಬೇತಿ ಸರ್.
0: ಈಗ 14 ದಿನದಲ್ಲಿ ಎಲ್ಲ ಕಲ್ತ್ಕೊಂಡ್ ಬಿಡ್ತಾರ?
1: ಕಲಿತಾರೆ ಸರ್, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತರಬೇತಿ ಇರುತ್ತೆ. ಹಾಗಾಗಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕಲ್ತ್ಕೊಂಡು ಹೋಗ್ತಾರೆ ಸರ್.
0: ಅಂದ್ರೆ ಹೆಚ್ಚಾಗಿ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವುದು ಗ್ರಾಮೀಣ ಒಂದು ಮಟ್ಟದ ಜನರು ಅಥವಾ ನಗರಗಳಲ್ಲಿ ಬರುವಂತ ಜನಗಳು ಭಾಗವಹಿಸ್ತಾರೆ
1: ಸರ್? ನಮ್ಮಲ್ಲಿ 70% ಜನರು ಗ್ರಾಮೀಣ ಭಾಗದಿಂದ ಬರ್ತಾರೆ, 30% ಜನರು ನಗರಗಳಿಂದ ಬರ್ತಾರೆ.
0: ಈಗ ಬ್ಯೂಟಿ ಪಾರ್ಲರ್ ಅಂದ್ರೆ ಇದೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಕಲ್ತ್ಕೊಂಡ್ರೆ ಅವ್ರಿಗೆ ಹೆಂಗ್ ಅಲ್ಲಿ ಉದ್ಯೋಗ ಮಾಡಕ್ಕಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ
1: ಸರ್? ನಗರ ಮಟ್ಟಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಚೆನ್ನಾಗಿ ನಡೆಯುತ್ತೆ ಸರ್ ಬ್ಯೂಟಿ ಪಾರ್ಲರ್. ಈಗೆಲ್ಲ ಹಳ್ಳಿ ಹಳ್ಳಿಗಳನ್ನು ತುಂಬಾ ಬ್ಯೂಟಿ ಬಗ್ಗೆ ತುಂಬಾ ಅನಿಸ್ ಇದೆ ಸರ್, ಹಾಗಾಗಿ ಹಳ್ಳಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸರ್.
0: ಈಗ ಇನ್ನೊಂದು ಹೇಳಿದ್ರೆ ನೀವು ಅಭಿವೃದ್ಧಿ ವಲಯ ಅಂತ ಹೇಳಿದ್ರೆ ಅಭಿವೃದ್ಧಿ ವಲಯದಲ್ಲಿ ಏನೇನ್ ತರಬೇತಿಗಳನ್ನ ಕೊಡಿಸ್ತಾ ಇದ್ರೆ ಸ್ವಹ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವಕಾಶ
1: ಸರ್? ಈ ಅಭಿವೃದ್ಧಿ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗಲೇ ನಮ್ಮಲ್ಲಿ ತರಬೇತಿ ತಗೊಂಡೋಗಿರ್ತಾರೆ, ಅವ್ರಿಗೆ ಏನೇನು ಹೆಚ್ಚಿನ ಕೌಶಲ್ಯ ಬೇಕಾಗಿರುತ್ತೆ. ಈಗೆಲ್ಲ ಒಂದ್ ಸ್ವಲ್ಪ AI ಟೆಕ್ನಾಲಜಿ ಬಂದಿದೆ, ಆತರ ಅವ್ರು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಹೊಸ ಹೊಸ ಕೌಶಲ್ಯಗಳ ಕಲಿಬೇಕಲ್ಲ ಸರ್. ಅಂತವ್ರಿಗೆ ನಾವು ವರ್ಷಕ್ಕೆ ಒಂದು ಕೌಶಲ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ತರಬೇತಿ ಕೊಡುವಂತವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೆಚ್ಚಿನ ಕೌಶಲ್ಯ ತರಬೇತಿಗಳನ್ನ ಕೊಡಿಸ್ತೇವೆ. ಈಗ ಉದಾಹರಣೆ ಮೋಟರ್ ವೈಂಡಿಂಗ್ ಮತ್ತೆ ಪಂಪ್ ಸೆಟ್ ರಿಪೇರಿ ಮಾಡಿರ್ತೇವೆ, ಅವರಿಗೆ ಸೋಲಾರ್ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತೆ UPS ಸಿಸ್ಟಮ್, ಅದನ್ನ ಹೇಗೆ ಅಳವಡಿಸೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ರಿಪೇರಿ ಹೇಗೆ, ಈ ತರ ಮಾಹಿತಿ ಕೊಡ್ತೇವೆ ಸರ್. ಈಗ ಟೈಲರಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಸರ್, ಅಂತವ್ರಿಗೆ ಏನಾಗುತ್ತೆ ಹೆಚ್ಚು ಡಿಸೈನ್ಗಳು ಗೊತ್ತಿರಲ್ಲ ಸರ್ ಅವ್ರಿಗೆ, ಅವ್ರನ್ನ ಕರೆಸಿ ಹೆಚ್ಚು ಡಿಸೈನ್ ಹೊಸ ಹೊಸ ಡಿಸೈನ್ ಅನ್ನ ಹೇಳ್ಕೊಡ್ತೇವೆ. ಈಗ ಬ್ಯೂಟಿ ಪಾರ್ಲರ್ ಅಷ್ಟೇ ಸರ್, ಬ್ಯೂಟಿ ಪಾರ್ಲರ್ ಬೇಸಿಕ್ ಕಲ್ತ್ಕೊಂಡು ಹೋಗಿರ್ತಾರೆ, ಈಗ ತಿಂಗಳಿಗೆ ಒಂದು ಹೊಸ ಮೇಕಪ್ ಬರುತ್ತೆ ಸರ್, ಅಂತವ್ರಿಗೆ ಕರೆಸ್ಬಿಟ್ಟು ಹೊಸ ಹೊಸ ಹೇರ್ ಸ್ಟೈಲ್ಸು, ಹೊಸ ಹೊಸ ಫೇಶಿಯಲ್ಸ್, ಹೊಸ ಹೊಸ ಮೇಕಪ್ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಇದು ಅಭಿವೃದ್ಧಿ ವಲಯ ಸರ್.
0: ಈಗ 4 ವಲಯಗಳಲ್ಲಿ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದ್ದೀರಾ, ಸಹ ಉದ್ಯೋಗವನ್ನ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಇರುತ್ತಾ ತರಬೇತಿ ಅನ್ನುವಂಥದ್ದು?
1: ಎಲ್ಲಾ ಕಾಲದಲ್ಲೂ ಎಲ್ಲಾ ತಿಂಗಳಲ್ಲೂ ಇರುತ್ತೆ ಸರ್ ತರಬೇತಿ. ನಮ್ಗೆ ಒಂದು ವಾರ್ಷಿಕ ವರದಿ ಅಂತ ಮಾಡ್ತೇವೆ ಸರ್, ಅದರಲ್ಲಿ ನಾವು ಇಷ್ಟಿಷ್ಟು ತರಬೇತಿಗಳನ್ನ ಇಷ್ಟಿಷ್ಟು ನಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್ ಮಾಡಿ ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ನಾವು 1,500 ಜನಕ್ಕೆ ನಾವು ತರಬೇತಿಗಳನ್ನ ಕೊಡ್ತಾ ಬರ್ತೇವೆ. ಪ್ರತಿಯೊಂದು ತರಬೇತಿ ಬಗ್ಗೆನು ನಾವು ಮೊದಲನೇ ಏಪ್ರಿಲ್ ತಿಂಗಳು ಅಲ್ಲಿ ನಾವು ಮಾಹಿತಿ ಕೊಡ್ತೇವೆ ಸರ್, ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಬೇತಿಯನ್ನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರೆಡಿ ಮಾಡಿರ್ತೀವಿ ಸರ್. ಆ ವರದಿ ಪ್ರಕಾರನೇ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ರಜೆ ಇರೋದ್ರಿಂದ ಅಂದ್ರೆ ಈಗ ಬೇಸಿಗೆ ರಜಾ ಇದೆ, ಹೆಣ್ಮಕ್ಳಿಗೆ ಒಳ್ಳೆ ಅವರು ಬಂದು ತಿಥಿ ತಗೊಳ್ಳಿ, ಮಕ್ಳೆಲ್ಲ ಇರ್ತಾರೆ ಅವರೆಲ್ಲ ರಜದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅಂತಾನೆ ಈಗ ಬ್ಯೂಟಿ ಪಾರ್ಲರ್ ಒಂದು ಎಂಬ್ರಾಯ್ಡ್ರಿ ತರಬೇತಿನ ನಡೆಸ್ತಾ ಇದ್ದಾವೆ ಸರ್. ಈಗಾಗಲೇ ಒಂದು 10 ದಿನ ಆಗಿದೆ ಸರ್ ಎರಡು ತರಬೇತಿ ಮಾಡ್ತಾ ಇದ್ದು. ಈಗ ಮತ್ತೆ ಮುಂದಿನ ತಿಂಗಳಲ್ಲಿ ಇನ್ನೊಂದು ಬ್ಯೂಟಿ ಪಾರ್ಲರ್ ಜೊತೆಗೆ ಇನ್ನೊಂದು ಟೈಲರಿಂಗ್ ತರಬೇತಿ, ಪರ್ಟಿಕ್ಯುಲರ್ ಆಗಿ ಈಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗ ಮಾಡ್ಲಿಕ್ಕೆ ಸಹಾಯ ಆಗ್ಲಿ ಹೇಳಿ ಅವ್ರಿಗೆ ಹಮ್ಮಿಕೊಂಡಿದ್ದೀವಿ ಸರ್. ಈ 2 ತಿಂಗಳು ಒಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಮೀಸಲು ಕೊಟ್ಟಿದ್ದೀವಿ ಸರ್. ನಂತರ ಜೂನ್ ಅಥವಾ ಜುಲೈ ಆ ಟೈಮಲ್ಲಿ ಗಂಡ್ ಮಕ್ಳಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಬಿಟ್ಟು ಮೋಟಾರ್ ರಿವೈಂಡಿಂಗು, ಟಿವಿ ಲೈರಿ, ಮತ್ತೆ ದ್ವಿಚಕ್ರ ವಾಹನ ರಿಪೇರಿ, ಫೋಟೋಗ್ರಫಿ, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ DTP ಈ ತರ ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ ಸರ್.
0: ಈಗ ತರಬೇತಿಗೆ ಬರುವಂತವರಿಗೆ ಅಂದ್ರೆ ಅಲ್ಲಿ ಏನು ಅರ್ಹತೆಗಳು ಇರಬೇಕು ಅಂತೀರಾ
1: ಸರ್? ನಮ್ಮ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ತಗೋಬೇಕಾದ್ರೆ ಮೊದಲನೇದಾಗಿ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬಂದ್ರೆ ಸಾಕು ಸರ್. ಅವರು ಅನಕ್ಷರಸ್ಥರ ಆದ್ರೂ ಪರವಾಗಿಲ್ಲ, ಅವರೊಂದು ಅರ್ಥ ಮಾಡ್ಕೊಳ್ಳೋಂತ ಕೆಪಾಸಿಟಿ ಇದ್ರೆ ಸಾಕು. ಜೊತೆಗೆ 18 ವರ್ಷದಿಂದ ಅಂದ್ರೆ 18 ವರ್ಷ ತುಂಬಿರಬೇಕು, 50 ವರ್ಷದೊಳಗಿರ್ಬೇಕು ಸರ್ ಅವ್ರ ವಯಸ್ಸು. ಜೊತೆಗೆ ಅವರು ನಾವು ಕೆಲಸ ಮಾಡುತ್ತೇವೆ ಅಂದ್ರೆ ಸ್ವ ಉದ್ಯೋಗ ಮಾಡ್ತೇವೆ ಅನ್ನೋ ಒಂದು ಹಂಬಲ ಇರಬೇಕು ಅವ್ರಿಗೆ,
0: ಅಂದ್ರೆ ಆಸಕ್ತಿ
1: ಇರಬೇಕು. ಅಂತವ್ರಿಗೆ ನಾವು ಮೊದಲ ಆದ್ಯತೆಗಳನ್ನ ಕೊಡ್ತೇವೆ ಸರ್. ಗ್ರಾಮೀಣ ಭಾಗದ ಜನರು BPL ರೇಷನ್ ಕಾರ್ಡ್ ಇರೋರ್ಗೆ ಆದ್ಯತೆ ಅದು 70% ಅಷ್ಟೇನೆ. ಇನ್ನು 30% ಏನಿದೆ ಅವ್ರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ನಡೆದೋಗುತ್ತೆ. ಮೊದಲೇ ಆದ್ಯತೆ ನಾವು ಗ್ರಾಮೀಣ ಭಾಗದ BPL ಜನರಿಗೆ ಮಾತ್ರ.
0: ಒಳ್ಳೇದು ಮಂಜುಳಾ ಅವರೇ, ಇಲ್ಲೇ ತನಕ ಈ ಒಂದು ರೂಟ್ ಸೀಟ್ ಸಂಸ್ಥೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಹ ಉದ್ಯೋಗ ತರಬೇತಿ ಸಂಸ್ಥೆ ಅನ್ನುವಂಥದ್ದು, ಸಹ ಉದ್ಯೋಗದ ಬಗ್ಗೆ ತರಬೇತಿಗಳನ್ನು ಕೊಟ್ಟು ಸಾಕಷ್ಟು ಗ್ರಾಮೀಣ ಜನರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ KG ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಗ 102.1 MHz. ಈಗ ಸಮಯ ಸರಿಯಾಗಿ 12:30.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
5: 8700 01 4242.
6: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಶ್ರೋತೃ ಬಂಧವರೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ವಿಷಯ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನಬಿಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ತಪ್ಪದೇ ಆಲಿಸಿ 12:35 ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮವನ್ನು. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಾದರೆ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 200312 ಅಥವಾ 295898 ಈ ಸಂಖ್ಯೆಗಳಿಗೆ ನಮ್ಮ ರಾಯಚೂರಿನ STD ಕೋಡ್ ಸಂಖ್ಯೆ 08532 ಬಳಸಿ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇಂದು ಸಂಜೆ 5:00 ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಸಂಜೆ 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಕರೆಂಟ್ ಅಫೇರ್ಸ್ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. 5:30 ಮೂಡಿಬರಲಿದೆ ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಹಾಗೆ ಇಂದು ಸಂಜೆ 6:15 ಮಕ್ಕಳ ಕಾರ್ಯಕ್ರಮ ಗೋದುವಳಿ ಪ್ರಸಾರವಾಗಲಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ನಾದಲೋಗ ಕಲಾಬಳಗದ ಸಂಗೀತ ಪಾಠಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. ಆಲಿಸಿ 6:15 ಮಕ್ಕಳ ಕಾರ್ಯಕ್ರಮ ಗೋದೋಳಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಪೆಂಡಿಕ್ಸ್ನ ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅಪೆಂಡಿಕ್ಸ್ ಅಂದ್ರೇನು, ಅದು ಯಾಕೆ ಬರ್ತದೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಅಪೆಂಡಿಕ್ಸ್ ಅನ್ನುವಂಥ ಕಾಯಿಲೆ ಸಾಮಾನ್ಯವಾಗಿ ತುಂಬ ಜನಗಳಿಗೆ ಗೊತ್ತಿದೆ. ಈ ಒಂದು ಅಪೆಂಡಿಕ್ಸ್ ಅನ್ನುವಂಥ ಶಬ್ದ ಕೇಳಿದ್ದೇವೆ, ಆದರೆ ಅಪೆಂಡಿಕ್ಸ್ ಅಂದರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಅಂತ?
2: ಇದು ನೋಡಿ, ಅಪೆಂಡಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗಿರುತ್ತೆ. ಯಾರಿಗೆ ಅದರದ್ದು ಲಕ್ಷಣಗಳು ಬರುತ್ತೆ ಅವ್ರಿಗಷ್ಟೇ ನಾವು ಟ್ರೀಟ್ಮೆಂಟ್ ಕೊಡೋದು, ಆಪರೇಷನ್ ಮಾಡೋದು ಮಾಡ್ತೀವಿ. ಇದು ಅಪೆಂಡಿಕ್ಸ್ ಎಲ್ಲಿರುತ್ತೆ ಹೊಟ್ಟೆಯಲ್ಲಿ ಅಂತಂದ್ರೆ, ಕೆಳಗಡೆ ಬಲಭಾಗದಲ್ಲಿ ಇರುತ್ತೆ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಐಲಿಯಂ ಜಜನಮ್ ಅಂತಾರೆ, ಈಲಿಯಂ ಮತ್ತೆ ಸೀಕಲ್ ಜಂಕ್ಷನ್, ದೊಡ್ಡ ಕರಳು ಸ್ಟಾರ್ಟಿಂಗ್ ಹತ್ರ ಅಪೆಂಡಿಕ್ಸ್ ಡೆವಲಪ್ ಆಗುತ್ತೆ. ಈ ಅಪೆಂಡಿಕ್ಸ್ ಏನು ಫಂಕ್ಷನ್ ಇಲ್ಲ. ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಇಟ್ ಈಸ್ ಗುಡ್ ಫಾರ್ ನಥಿಂಗ್ ಆರ್ಗನ್. ಇವಾಗ ಇದು ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇದ್ರ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡೋದು. ಯೂಶ್ವಲಿ ಇದು ಯಾವಾಗ ಆಗತ್ತೆ ಅಂತಂದ್ರೆ, ಇವಾಗ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಡೈಜೆಷನ್ ಹೊಟ್ಟೆಯಲ್ಲಿ ಆಗತ್ತೆ. ಹೊಟ್ಟೆಯಲ್ಲಿ ಆದ್ಮೇಲೆ ಸಣ್ಣ ಕರಳಲ್ಲಿ ಎಲ್ಲ ಫೀಕಲ್ ಮ್ಯಾಟರ್ ಸಂಡಸ್ದಂತದೆಲ್ಲ ಪದಾರ್ಥ ಎಲ್ಲಗಳು ಇದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಪಾಸ್ ಆಗುತ್ತೆ. ಇದ್ರದ್ದು ಓಪನಿಂಗ್ ಇರುತ್ತೆ ದೊಡ್ಡ ಕರಳಲ್ಲಿ, ಆ ಓಪನಿಂಗ್ ಅಲ್ಲಿ ಸಾವಕಾಶ ಇದು ಫೀಕಲ್ ಮ್ಯಾಟರ್ ಹೋಗಿ ಸ್ಟಕ್ ಹಾಕೋತ್ ಹೋದ್ರೆ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆದ ತಕ್ಷಣ ಅಲ್ಲಿ ಇನ್ಫ್ಲಮೇಷನ್, ರೋಗಿ ಇದ್ರದ್ದು ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ ಅಪೆಂಡಿಕ್ಸ್. ಲೂಮೆನ್ ಬ್ಲಾಕ್ ಆಗ್ಬಿಡುತ್ತೆ, ಲೂಮೆನ್ ಅಂದ್ರೆ ಅದ್ರ ಓಪನಿಂಗ್. ಬ್ಲಾಕ್ ಆದ ತಕ್ಷಣ ಅಲ್ಲಿ ಅಪೆಂಡಿಸೈಟಿಸ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಒಂದು ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದು ಸ್ಟಡಿ ವಿಚಾರಣೆ ಇದೆ. ಬಹಳ ಸರ್ಜನ್ಸ್, ಸೀನಿಯರ್ ಸರ್ಜನ್ಸ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಸರ್ಜನ್ಸ್ ಆಗ್ಲಿ, ಇನ್ನೊಂದೇನಿದೆ ಇದು ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ಇದು ಒಂದು ಸ್ಟಡಿ ಇದೆ. ಸ್ಟಡಿಯಲ್ಲಿ ಏನಿದೆ ಅಂದ್ರೆ, ಯಾರು ನಾನ್ ವೆಜಿಟೇರಿಯನ್ ಹೆಚ್ಚಾಗಿ ತಿಂತಾರೆ ಅವರಿಗೆ ಇದ್ರ ಲಕ್ಷಣಗಳು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತವೆ ಅಂತ. ಅಂದ್ರೆ ಇದ್ರ ಅರ್ಥ ವೆಜಿಟೇರಿಯನ್ ತಿನ್ನೋರಿಗೆ ಆಗಲ್ಲ ಅಂತಲ್ಲ, ವೆಜಿಟೇರಿಯನ್ ತಿನ್ನೋನಿಗೂ ಆಗತ್ತೆ, ಇಲ್ಲಂತಿಲ್ಲ. ಸ್ಟಡಿ ಮಾಡಿದ್ದಾರೆ, ಅದು ಇನ್ನು ಪ್ರೂವ್ ಆಗಿ ಪೇಪರ್ ಪ್ರೆಸೆಂಟ್ ಆಗಿಲ್ಲ, ಬಟ್ ಸ್ಟಡಿ ಆಗಿದೆ. ಆಮೇಲೆ ನಾನು ಇವಾಗ 17-18 ವರ್ಷ ಆಯ್ತು, ಒಂದ್ 10,000 ಮೇಲೆ ಅಪೆಂಡಿಕ್ಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ನಾನು ನೋಡ್ತಾ ಇದ್ದೀನಿ 1:15 ರೇಷಿಯೋ. ಅಂದ್ರೆ ಒಂದ್ 15 ಪೇಷಂಟ್ ಬಂದ್ರೆ ಅದರಲ್ಲಿ ನಾನ್ ವೆಜ್ ತಿನ್ನೋರು 15 ಜನ ಅಂದ್ರೆ ಒಬ್ರಿಗೆ ಗ್ಯಾರಂಟಿ ಇರುತ್ತೆ.
1: ಸರ್, ಅಪೆಂಡಿಕ್ಸ್ ಅನ್ನ ಕೆಲಸ ಏನು ಮತ್ತು ಅದು ಏನ್ ತೊಂದರೆ ಕೊಡ್ತದಂತ?
2: ಸರ್, ಅಪೆಂಡಿಕ್ಸ್ ಕೆಲಸ ಏನು ಇಲ್ಲ. ಯಾಕೆ ನಾನು ಮೊದಲು ಹೇಳಿದೆ, ವೆಸ್ಟಿಜಿಯಲ್ ಆರ್ಗನ್, ಅದ್ರದ್ದೇನು ಕೆಲಸ ಇಲ್ಲ. ಅದು ಸೀಕಲ್ ಎಂಡ್ಗೆ ಇಲಿಯೋ ಸೀಕಲ್ ಜಂಕ್ಷನ್ ಅಂತ ಸ್ಟಾರ್ಟ್, ಇಲಿಯಂ ಅಂದ್ರೆ ಸಣ್ಣ ಕರಳು, ಸೀಕಲ್ ಅಂದ್ರೆ ದೊಡ್ಡ ಕರಳು, ಆ ಜಂಕ್ಷನ್ ಹತ್ರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದೇನು
1: ಕೆಲಸನೇ ಇಲ್ಲ.
2: ಅದೇನು ತೊಂದರೆ ಕೊಡುತ್ತೆ ಅಂದ್ರೆ, ಒಂದ್ಸರ್ತಿ ಅದಕ್ಕೆ ರೋಗ ಸ್ಟಾರ್ಟ್ ಆದ ತಕ್ಷಣ ನಾನು ಎರಡು ರೋಗ ಹೇಳಿದೆ. ಒಂದು ಡೈಟ್ರಿ ಫ್ಯಾಕ್ಟರ್, ಊಟ ಸರಿಯಾಗಿ ಮಾಡಿಲ್ಲ ಅದ್ರದ್ದು, ನಾನ್ ವೆಜಿಟೇರಿಯನ್ ಆಗ್ಲಿ. ಆಮೇಲೆ ಮೋಷನ್ಸ್, ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಅದು ಬ್ಲಾಕ್ ಆಗಿತ್ತೆ. ಅವಾಗ ಅದು ಇನ್ಫ್ಲಮೇಷನ್ ಆಗಿ ರೈಟ್ ಸೈಡ್ ಇಂದ ಸಣ್ಣ ಹುಡುಗರಲ್ಲಿ ಸ್ಟಾರ್ಟಿಂಗ್ ಸೆಂಟರ್ ಇಂದ ಅಂಬಲಿಕಸನ್ ಅಂತೀವಿ, ಹೊಕ್ಕಳ ಏನಂತೀವಿ, ಅಲ್ಲಿಂದ ಶುರು ಆಗತ್ತೆ ಬೇನೆ. ಶುರು ಆಗಿ ರೈಟ್ ಸೈಡ್ ಸ್ಪ್ರೆಡ್ ಆಗತ್ತೆ, ರೈಟ್ ಸೈಡ್ ಹೊಟ್ಟೆ ಬಲಭಾಗದಲ್ಲಿ ಬ್ಯಾನಿ ಸ್ಟಾರ್ಟ್ ಆಗುತ್ತೆ. ಬ್ಯಾನಿ ಸಿವಿಯರ್ ಬ್ಯಾನಿ ಆದ್ರೆ ಅದಕ್ಕೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೀವಿ. ವಾಮಿಟಿಂಗ್ ಶುರು ಆಗತ್ತೆ. ಆಮೇಲೆ ಅದು ಇದು ಒಂಥರ, ಇದು ಅಕ್ಯೂಟ್ ಅಪೆಂಡಿಸೈಟಿಸ್. ಇದನ್ನ ಹೆಂಗ್ ಮಾಡ್ಬೇಕು, ಟ್ಯಾಕಲ್ ಹೆಂಗ್ ಮಾಡ್ಬೇಕು ನಾ ಹೇಳ್ತೀನಿ. ಇದ್ರದ್ದೇ ಇನ್ನೊಂದು ರೂಪ ರೀಕರೆಂಟ್ ಅಂತಾರೆ. ರೀಕರೆಂಟ್ ಅಂತ ಅಪೆಂಡಿಸೈಟಿಸ್ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಒಬ್ರೊಬ್ರಿಗೆ ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಮಿಡಿಯೇಟ್ಲಿ ನೋಡ್ರಿ ಸರ್ ಇದಾಗ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀವಿ. ಅದರಲ್ಲಿ ನಾವು ನೋಡೋದೇನಂತಂದ್ರೆ ಟೋಟಲ್ ಕೌಂಟ್ ಅಂತ ಬರುತ್ತೆ, ಬ್ಲಡ್ ಟೋಟಲ್ ಕೌಂಟ್. 4,000 ರಿಂದ 10,000 ವರೆಗೂ ನಾವು ನಾರ್ಮಲ್ ಅಂತ ಇಟ್ಕೋತೀವಿ.
1: ಓಕೆ,
2: ಅದ್ರಲ್ಲಿ 10,000ಕ್ಕಿಂತ ಜಾಸ್ತಿ ಬಂತು ಅದನ್ನು ಮತ್ತೆ ಅಪೆಂಡಿಕ್ಸ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಅದು ಎರಡು ಕೋರಿಲೇಟ್ ಮಾಡ್ತೀವಿ. ಸೊ ಅವನಿಗೆ ಅಡ್ಮಿಟ್ ಮಾಡಿ ಒಂದ್ 2 ದಿವಸ ಅಥವಾ 3 ದಿವಸ ಇಂಜೆಕ್ಷನ್ಸ್ ಹಾಕಿದ್ರೆ ಅವನಿಗೆ ಆರಾಮಾಯ್ತು ಅಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಅವನಿಗೆ ಹೇಳ್ತೀವಿ, ನೋಡಪ್ಪ ಇನ್ನೊಂದ್ಸರ್ತಿ ಬಂದ್ರೆ ಆಪರೇಷನ್ ಮಾಡಬೇಕು ಅಂತ. ಒಂದೊಂದ್ಸರ್ತಿ ಅವ್ರ ಪೇಷಂಟ್ ಅವರು ಆಗ್ಲಿ ನೋಡೋಣ ಬಿಡ್ರಿ ಸರ್ ಸ್ವಲ್ಪ ಇದೆಯಲ್ಲ ಬ್ಯಾನಿ ಅಂತಾರೆ, ಅಡ್ವೈಸ್ ಮಾಡಿರ್ತೀವಿ, ಹೋಗ್ತಾರೆ. ಇದು ಮತ್ತೆ ಬಂತಂದ್ರೆ ಮತ್ತೆ ಸೇಮ್ ರಿಪೀಟ್ ಮಾಡಿ ಸೇಮ್ ಸ್ಕ್ಯಾನಿಂಗ್ ಮಾಡಿ ಸೇಮ್ ರಿಕರ್ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅವನ್ ನೆಕ್ಸ್ಟ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ವೇಟ್ ಮಾಡೋದಿಲ್ಲ, ಆಪರೇಷನ್
1: ಮಾಡಲೇಬೇಕು.
2: ಅಕ್ಯೂಟ್ ಅಪೆಂಡಿಸೈಟಿಸ್ ಅಲ್ಲಿ ವೇಟ್ ಮಾಡೋದಿಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಒಳ್ಳೇದು.
1: ಆಲ್ರೆಡಿ ಅದು ಜಾಸ್ತಿ ಆಗಿರುತ್ತೆ,
2: ಜಾಸ್ತಿ ಆಗಿರುತ್ತೆ.
1: ಓಕೆ ಸರ್, ಈಗ ಯಾರಲ್ಲಿ ಇದು ಜಾಸ್ತಿ ಆಗಿ ಕಂಡು ಬರ್ತದೆ ಅಂತ?
2: ಯೂಶಲಿ ಹುಡುಗರು ಏಜ್ ಗ್ರೂಪ್ ಆಫ್ 20-25 ಎರಡು ವರ್ಷ ಆದ್ಮೇಲೆ 25-30 ವರ್ಷ ತನಕ ಯಾರಿಗಾದ್ರೂ ಬರ್ಬೋದು, 2 ವರ್ಷ ಆದ್ಮೇಲೆ ಬರ್ಬೋದು. ಇದು ಫೋರ್ ಗಟ್ಟು, ಮಿಡ್ ಗಟ್ಟು, ಹೈಂಡ್ ಗಟ್ ಅಂತ ಡೆವಲಪ್ಮೆಂಟಲ್ ಟೈಮ್ ಅಲ್ಲಿ ಇವು ಮೂರು ಅಂಶ ಇರುತ್ತೆ ಬಾಡಿಯಲ್ಲಿ. ಇದು ಮಿಡ್ ಗಟ್ ಇಂದ ಸ್ಟಾರ್ಟ್ ಆಗತ್ತೆ, ನಡುವಿಂದ ಫೋರ್ ಗಟ್ಟು, ಮಿಡ್ ಗಟ್ಟು, ಹೈಂಡ್ ಗಟ್ಟು, ಮಿಡ್ ಗಟ್ಟಿಂದ ಸ್ಟಾರ್ಟ್ ಆಗತ್ತೆ ಅಪೆಂಡಿಕ್ಸ್ ಡೆವಲಪ್ಮೆಂಟ್. ಸೊ ಪೇನ್ ಸ್ಟಾರ್ಟ್ ಆಗದೆ ಸ್ಟಾರ್ಟಿಂಗ್
1: ನಡುವಿಂದ
2: ಸ್ಪ್ರೆಡ್ ಆಗತ್ತೆ.
1: ಸರ್, ಏನ್ ಕಾರಣ ಇದು ಮುಖ್ಯವಾಗಿ ಅಂತ?
2: ಸಣ್ಣಷ್ಟು ಸಣ್ಣ ಏಜ್ ಅಂತಂದ್ರೆ ನಾನು 5.5 ವರ್ಷ ಹುಡುಗ ಅಪೆಂಡಿಸೈಟಿಸ್ ಆಪರೇಷನ್ ಮಾಡಿದ್ದೀನಿ.
1: ಇದು ಯಾರನ್ನು ಬಿಡ್ತಾ ಇಲ್ಲ, ಮಕ್ಕಳನ್ನು ಬಿಡ್ತಾ ಇಲ್ಲ.
2: 66 ಇಯರ್ ಓಲ್ಡ್ ಮನುಷ್ಯ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದೀನಿ.
1: ಸರ್, ಯಾವ ಕಾರಣಕ್ಕೆ ಇದು ಆಗುತ್ತೆ ಅಂತ?
2: ಇದಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಸರ್. ಇದು ಅಪೆಂಡಿಸೈಟಿಸ್
1: ಅಂದ್ರೆ ಕೆಲವರಲ್ಲಿ ಕೆಲವೊಂದು ರೋಗಗಳು ಆಹಾರದಿಂದ ಬರ್ತದೆ,
2: ನಮ್ದು ಸ್ಟಡಿಯಲ್ಲಿ ಏನಿದೆ ಸ್ವಲ್ಪ ಸ್ಪೈಸಿ ಫುಡ್ ಆಮೇಲೆ ನಾನ್ ವೆಜಿಟೇರಿಯನ್ ಮಾಂಸಕ್ಕ ಇದು ತಿಂದ್ರೆ ಆಗಬಹುದು ಅಂತ ನಮ್ದೊಂದು ಸ್ಟಡಿ ತೋರಿಸ್ತಾ ಇದೆ.
1: ಇರ್ರೆಗ್ಯುಲರ್ ಮಸಾಲ ಪದಾರ್ಥಗಳು ಹೆಚ್ಚು ತಿನ್ನೋದ್ರ
2: ಇರ್ರೆಗ್ಯುಲರ್ ಬೌಲ್ ಹ್ಯಾಬಿಟ್ಸ್.
1: ಮಕ್ಕಳಲ್ಲಿ ಮಕ್ಕಳು ಏನು ಮಸಾಲ ಪದಾರ್ಥಗಳು ತಿಂದೇ ಇಲ್ದಿದ್ರು ಕೂಡ ಮಕ್ಕಳಲ್ಲಿ
2: ಅಪೆಂಡಿಕ್ಸ್ ಬರುತ್ತೆ. ಅದು ಡೆವಲಪ್ಮೆಂಟಲ್ ಏರಿಯಾದಲ್ಲಿ ಸ್ವಲ್ಪ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಕರುಳಿಗೆ ಅಂತಂದ್ರೆ ಡೆವಲಪ್ ಆಗ್ತಾ ಇರುತ್ತೆ. ಎಲ್ಲ ಬಾಡಿಯಲ್ಲಿ ಎಲ್ಲ ಪಾರ್ಟ್ ಡೆವಲಪ್ ಆಗುತ್ತೆ, ಇಂಟೆಸ್ಟೈನ್ ಡೆವಲಪ್ ಆಗುತ್ತೆ, ಕೂದ್ಲ, ತಲೆ, ಕೈ, ಕಾಲು, ಬೆರಳು ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಸಣ್ಣ ಹುಡುಗರಲ್ಲಿ ಅಕ್ಯೂಟ್ ಆಗ್ಬಿಡುತ್ತೆ ಡೈರೆಕ್ಟ್, ಅಕ್ಯೂಟ್ ಆಗ್ಬಿಡುತ್ತೆ. ಸಣ್ಣ ಹುಡುಗರಲ್ಲಿ ವೇಟ್ ಮಾಡೋದು ಸರಿಯಲ್ಲ,
1: ಸರಿಯಲ್ಲ.
2: ಯಾಕಂದ್ರೆ ಅದು ಬ್ಯಾನ್ ಏನ್ ಇಲ್ಲಲ್ಲ, ಇಂಜೆಕ್ಷನ್ಸ್ ಕೊಟ್ಟು ನೋವು ಕಡಿಮೆ ಆಗ್ಬಹುದು, ಬಟ್ ಡಿಸೀಸ್ ಪ್ರೋಸೆಸ್ ಏನಿದೆ ಒಳಗಡೆ ಅದು ಸ್ಟಾಪ್ ಆಗಲ್ಲ. ಈಗ ನಾವು ಅದನ್ನ ಇಂಜೆಕ್ಷನ್ ಕೊಟ್ಟು ಆಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ರೆ ಒಂದ್ ಬಿಳಿ ಬಣ್ಣಕ್ಕೆ ಬಿಳಿ ಕೂದಲಿಕ್ಕೆ ಕರಿ ಬಣ್ಣ ಹಚ್ಚದಂಗ
1: ಆಗುತ್ತೆ.
2: ಇಟ್ ಇಸ್ ವೆರಿ ಡೇಂಜರಸ್.
1: ಅದನ್ನ ಪರಿಪೂರ್ಣವಾಗಿ
2: ಆಪರೇಷನ್ ಮಾಡಿ ಅದನ್ನ ಪೂರ ತೆಗಿಲೇಬೇಕು.
1: ಈ ಅಪೆಂಡಿಕ್ಸ್ ಲಕ್ಷಣಗಳು ಹೇಗೆ
2: ಲಕ್ಷಣಗಳು ಸರ್? ಅವನಿಗೆ ಅಪೆಂಡಿಕ್ಸ್ ಆಗೋನಿಗೆ ಫಸ್ಟ್ ಏನಾಗುತ್ತೆ, ಅವನಿಗೆ ಡಿಸ್ಕಂಫರ್ಟ್ ಅಂತ ಆಗತ್ತೆ ಹೊಟ್ಟೆಯಲ್ಲಿ, ಒಂಥರ ಡಿಸ್ಕಂಫರ್ಟ್ ಆಗತ್ತೆ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ರೈಟ್ ಬಲಭಾಗಕ್ಕೆ ಕೆಳಗಡೆ ಪೇನ್
1: ಬರೋದು,
2: ಪೇನ್, ಗ್ರಿಪ್ಪಿಂಗ್ ಪೇನ್, ಶೂಟಿಂಗ್ ಪೇನ್, ಹಿಂಗೆಲ್ಲ ಇರ್ತಾವ ಪೇನ್, ಡಿಫ್ರೆಂಟ್ ಪೇನ್. ಸೊ ಅವಾಗ ಅವನು ನಮ್ಮ ಹತ್ರ ಬಂದ್ರೆ ನಾವು ಪಾಲ್ಪೇಷನ್ ಅಂತ ನಾವು ಮುಟ್ಟಿ ನೋಡ್ತೀವಿ ಅವನು ಹೊಟ್ಟೆಗೆ ಅಬ್ಡಮನ್ ಅಂತೀವಿ. ಅಲ್ಲಿ ರೈಟ್ ಸೈಡ್ ಅವನಿಗೆ ಹಿಂಗ್ ಮುಟ್ಟಿದ್ರೆ ಅವನಿಗೆ ಪೇನ್ ಅಂತ, ನಾವು ಮುಟ್ಟಿದ್ರೆ ಪೇನ್ ಅಂತ, ಅದು ಟೆಂಡರ್ನೆಸ್ ಅಂತೀವಿ ಅದಕ್ಕೆ, ಅದೊಂದು ಡಯಾಗ್ನೋಸಿಸ್ ಆಗತ್ತೆ. ಒಂದು ರಿಬೋನ್ ಟೆಂಡರ್ನೆಸ್ ಅಂತೀವಿ, ಲೆಫ್ಟ್ ಸೈಡ್ ಒತ್ತಿದ್ರೆ ಪೇನ್ ಆಗತ್ತೆ ಅವನಿಗೆ, ರಿಬೋನ್ ಟೆಂಡರ್ನೆಸ್. ಅದು ಟೆಂಡರ್ನೆಸ್ ಯಾಕಂದ್ರೆ ಅದು ಪೆರಿಟೋನಿಯಂ ಅಂತ ಒಂದು ಲೇಯರ್ ಇರ್ತದೆ ಅಬ್ಡಮನ್ ಅಲ್ಲಿ, ಅದರಿಂದ ಅಕ್ಕಡೆವರೆಗೂ ಸ್ಪ್ರೆಡ್ ಆಗಿರ್ತಾವ. ಸೊ ಇದೊಂದು ಲಕ್ಷಣ. ಅಲ್ಟಿಮೇಟ್ಲಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್
1: ಅದರ ಮೂಲಕನೇ ಕಂಡುಹಿಡಿಯಲಿಕ್ಕೆ
2: 100% ಗ್ಯಾರಂಟಿ.
1: ಇದರಲ್ಲಿ ಎಷ್ಟು ವಿಧಗಳಿದೆ ಸರ್?
2: ಇದರಲ್ಲಿ ಎರಡು ನಮೂನೆ ಇದೆ, ಒಂದು ಅಕ್ಯೂಟ್, ಒಂದು ರೀಕರೆಂಟ್. ಅಕ್ಯೂಟ್ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಕ್ಯೂಟ್ ಅಂದ್ರೆ. ರಿಕರೆಂಟ್ ಅಥವಾ ಕ್ರಾನಿಕ್ ಅಂದ್ರೆ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ಬರೋದು ಹೋಗೋದು ಆಗುತ್ತೆ.
1: ಅಂದ್ರೆ ಇದರಲ್ಲಿ ಯಾವುದು ತುಂಬಾ
2: ಅಕ್ಯೂಟ್ ಇಸ್ ಡೇಂಜರಸ್? ಇದು ರೀಕರೆಂಟ್ ಅಕ್ಯೂಟ್ ಕನ್ವರ್ಟ್ ಆಗ್ಬಹುದು, ಬಟ್ ಅಕ್ಯೂಟ್ ವೇಟ್ ಮಾಡೋದು
1: ತಪ್ಪು
2: ಮಾಡೋದು ಆಪರೇಷನ್.
1: ಅದು ಅಕ್ಯೂಟ್ ಆಯ್ತು ಅಂತಂದ್ರೆ ಕಂಪಲ್ಸರಿ ಆಪರೇಷನ್,
2: ಸರ್ಜರಿನೇ ಅಡ್ವೈಸ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ಜರಿನೇ ಅಡ್ವೈಸ್ ಮಾಡಬೇಕು.
1: ಸರ್, ಈಗ ಅಪೆಂಡಿಕ್ಸ್ ಅನ್ನ ಕಂಡಿಡ್ಲಿಕ್ಕೆ ಈಗ ಸಾಕಷ್ಟು ಸಾಧನಗಳು ಬಂದು, ಹೇಗೆ ಕಂಡಿಡ್ಲಾಗ್ತದೆ ಅಂತ
2: ಮೊದ್ಲೇನ್ ಹೇಳ್ತೀನಿ ನೋಡಿ. ಇವಾಗ ಸ್ಕ್ಯಾನಿಂಗ್ ಇರಲಿಲ್ಲ,
1: ಹೌದು,
2: ಅವಾಗ ಡಾಕ್ಟರ್ಸ್ ತಮ್ಮ ನಾಲೆಡ್ಜ್, ತಮ್ದು ಹ್ಯಾಂಡ್ ಸ್ಕಿಲ್ ಅದರಿಂದ ಕಂಡುಹಿಡಿತಿದ್ರು. ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಆ ಏರಿಯಾದಲ್ಲಿ, ರೈಟ್ ಇಲಿಯಾಕ್ ಫೋಸಾ ಅಂತೀವಿ ನಾವು, ಬಲಭಾಗ ಕೆಳಗಡೆ ಹೊಟ್ಟೆ ಕೆಳಗಡೆ ಬಲಭಾಗ ರೈಟ್ ಇಲಿಯಾಕ್ ಫೋಸಾ ಅಂತೀವಿ, ಅದ್ರ ಹಿಂದ್ಗಡೆನೆ ರೈಟ್ ಕಿಡ್ನಿ ಬರುತ್ತೆ. ಕಿಡ್ನಿಯಲ್ಲಿ ಹರಳಿದ್ರು
1: ಹೊಟ್ಟೆ ನೋವು,
2: ಪೇನ್ ಹಿಂದ್ಗಡೆಯಿಂದ ಮುಂದ್ಗಡೆ ಬರುತ್ತೆ.
1: ಓಹೋ,
2: ಹಿಂದ್ಗಡೆ ಇರುತ್ತೆ ಕಿಡ್ನಿ, ಸ್ವಲ್ಪ ಅಪೆಂಡಿಕ್ಸ್ ಹೊಟ್ಟೆಯಿಂದ ಸ್ವಲ್ಪ ಹಿಂದ್ಗಡೆ ಇರುತ್ತೆ. ಸೊ ಆ ಪೇನ್ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಹಿಂಗ ಪಾಲ್ಪೇಷನ್ ಮುಟ್ಕೊಂಡು ಮುಟ್ಕೊಂಡು ಕಿಡ್ನಿ ಏರಿಯಾಗೂ ಹೋಗ್ತೀವಿ. ಆ ಕಿಡ್ನಿ ಏರಿಯಾಗ ಒತ್ತು ಒತ್ತಿ ನೋಡ್ತೀವಿ, ಅಲ್ಲಿ ಪೇನ್ ಇತ್ತು, ಅಲ್ಲಿ ಟೆಂಡರ್ನೆಸ್ ಇತ್ತು, ಮತ್ತೆ ಇಲ್ಲಿ ಎದುರುಗಡೆನೂ ಟೆಂಡರ್ನೆಸ್ ಇತ್ತು ಅಂದ್ರೆ ನಾವು ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ.
1: ಹೌದೌದು.
2: ಸ್ಕ್ಯಾನಿಂಗ್ ಇನ್ವೆಂಟ್ ಆದ್ಮೇಲೆ, ಸ್ಕ್ಯಾನಿಂಗ್ ಬಂದ್ಮೇಲೆ ಏನೂ ತೊಂದರೆ ಇಲ್ಲ, ಕ್ಲಿಯರ್ ಕಟ್ ತೋರಿಸ್ಬಿಡುತ್ತೆ, ಕಿಡ್ನಿ ಸ್ಟೋನ್ ಇದೆಯಾ ಅಪೆಂಡಿಕ್ಸ್ ಇದೆಯೋ. ಸ್ಕ್ಯಾನಿಂಗ್ ಮಾಡುವಾಗ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಪೇಷಂಟ್ ಇನ್ ಬ್ಲಾಡರ್ ಕಿಡ್ನಿ ಯೂರಿನರಿ ಬ್ಲಾಡರ್ ಫುಲ್ ಮಾಡಿ ಕಾಲ್ ಮಾಡಿ ಮಾಡಲಾರ್ದೆ ಸ್ಕ್ಯಾನಿಂಗ್ ಮಾಡಿಸಿದರೆ ಎರಡು ಕಿಡ್ನಿಯಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದು, ಬ್ಲಾಡರ್ ಫುಲ್ ಆಗೋದು ಎಲ್ಲ ಕಾಣಿಸುತ್ತೆ, ಸಪರೇಟ್ ಕಾಣಿಸುತ್ತೆ. ಕರಡು ಅಪೆಂಡಿಕ್ಸ್ ಸಪರೇಟ್. ಹೆಂಗಸರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅದು ರೈಟ್ ಓವರಿ ಲೆಫ್ಟ್ ಓವರಿ ಅಂತ ಇರುತ್ತೆ ಅಂಡಾಶಯಗಳು ಹೆಣ್ಮಕ್ಳಿಗೆ. ಆ ಅಂಡಾಶಯದಲ್ಲೂ ಏನಾದರೂ ನೀರಿಂದು ಗಡ್ಡಿ ಅಥವಾ ಏನಾದರೂ ರಕ್ತದ ಗಡ್ಡಿ ಡೆವಲಪ್ ಆದರೆ ಓವರಿಯನ್ ಸಿಸ್ಟ್ ಅಂತಾರೆ, ಚಾಕ್ಲೇಟ್ ಓವರಿಯನ್ ಸಿಸ್ಟ್, ಹೆಮಟೋಸಿಲ್ ಒಳಗಡೆ ಬ್ಲಡ್ ಇದ್ರೆ, ಅಥವಾ ಸಿಂಪಲ್ ಓವರಿಯನ್ ಸಿಸ್ಟ್ ಒಳಗಡೆ ನೀರಿದ್ರೆ, ಅವು ಏನಾದರೂ ತಿರುಗಿದ್ರೆ ಟ್ವಿಸ್ಟ್ ಆಗಿದ್ರೆ ಅವನು ರೈಟ್ ಇಲ್ಯಾಕ್ ಫೋರ್ಸ್ ಕಡೆ ಪೇನ್ ತೋರಿಸುತ್ತೆ, ಅವಾಗ್ನು ಕನ್ಫ್ಯೂಷನ್ ಆಗತ್ತೆ. ಸೊ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಸರ್ಜನ್ಸ್ ಏನ್ ಮಾಡ್ತಾ ಇದ್ರು, ಇದೇನ್ ಮ್ಯಾಕ್ಬರ್ನಿಸ್ ಪಾಯಿಂಟ್ ಅಂತೇನೆ ನಾವು ಪೇನ್ ತೋರಿಸ್ತೀವಿ ಅಪೆಂಡಿಕ್ಸ್ದು, ಈ ಕಡೆ ಹೊಕ್ಕಳಿಂದ 2.5 centimeters ದೂರ, ಈ ಕಡೆ ನಮ್ ಸ್ಪೈನ್ ಅಂತ ಬರುತ್ತೆ ಒಂದ್ ಎಲುಬು, ಅಲ್ಲಿಂದ 1.3 centimeters ಅದು ನಡುವಿನ ಪಾರ್ಟ್ ಮ್ಯಾಕ್ಬರ್ನಿಸ್ ಅಂತೀವಿ, ಅಲ್ಲೇ ಕೊಯ್ತೀವಿ, ಇನ್ಸಿಷನ್ ತಗೋತೀವಿ. ಬಟ್ ಅವಾಗಿನ ಸರ್ಜನ್ಸ್ ಏನ್ ಮಾಡ್ತಿದ್ರು, ಲೋವರ್ ಮಿಡ್ ಲೈನ್ ಇನ್ಸಿಷನ್ ಅಂದ್ರೆ ಕೆಳಗಡೆ ಸ್ವಲ್ಪ ಕೆಳಗಡೆ ತಗೋತಿದ್ರು ಇನ್ಸಿಷನ್, ಯಾಕಂದ್ರೆ ಅದು ಓವರಿನ ಹೆಣ್ಮಕ್ಳಲ್ಲಿ ಆ ಓವರಿನೂ ಕಾಣಬೇಕು, ಅಪೆಂಡಿಕ್ಸ್ ಕಾಣಬೇಕು, ಎರಡೂ ಕಾಣಬೇಕು ಅಂತ ಎರಡು ಚೆಕ್ ಮಾಡ್ತಿದ್ರು ಅವಾಗ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಸರ್ಜನ್ಸ್. ಲ್ಯಾಪ್ರೋಸ್ಕೋಪಿ ಅಂತೇನು ಬಂತು, ಲ್ಯಾಪ್ರೋಸ್ಕೋಪಿ ಅಪೆಂಡಿಸೆಕ್ಟಮಿ ಅಂತೇನು ಇನ್ವೆಂಟ್ ಆಯ್ತು. ಸ್ಟಾರ್ಟಿಂಗ್ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ 2000 ನಾನು ಸ್ಟಾರ್ಟ್ ಮಾಡಿದ್ದು ರಾಯಚೂರಲ್ಲಿ. ಲ್ಯಾಪ್ರೋಸ್ಕೋಪಿ ಬಂದ ತಕ್ಷಣ ತುಂಬಾ ಪೇಷಂಟ್ ಒನ್ ಅಂಡ್ ಹಾಫ್ ಡೇ ಮನೆ ಕಳಿಸ್ಬಿಡು. ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ಏನಂದ್ರೆ ಕಂಪ್ಲೀಟ್ ಅಪೆಂಡಿಕ್ಸ್ ಏರಿಯಾ ಸಣ್ಣ ಕರಡು ದೊಡ್ಡ ಕರಡು ಎಲ್ಲ ಪ್ರತಿಯೊಂದು ವಿಜುವಲೈಸ್ ಆಗುತ್ತೆ,
1: ಎಲ್ಲ ಕಾಣಿಸುತ್ತೆ,
2: ಎಲ್ಲ ಕರಡು ಲಿವರು ಎಲ್ಲ ಗಾಲ್ ಬ್ಲಾಡರ್ ದೊಡ್ಡ ಕರಡು ಸಣ್ಣ ಕರಡು ಎಲ್ಲ ಕಾಣಿಸುತ್ತೆ. ಹೆಣ್ಮಕ್ಳಲ್ಲಿ ನಾವು ಓರಿನು ಚೆಕ್ ಮಾಡಬಹುದು, ಅದೇ ಸಣ್ಣ ತೂತಲ್ಲಿ ಒಂದು ಕ್ಯಾಮ್ರಾ ಪೋರ್ಟ್ ಅಂತ ಹೊಕ್ಕಳಲ್ಲಿ ಒಂದು ಹಾಕ್ತಿವಿ, 10 mm ಪೋರ್ಟ್ ಇಷ್ಟಿಕ್ಕದು, 2 5 mm ಪೋರ್ಟ್ ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ, ಇವಕ್ಕೆ ವಾಕಿಂಗ್ ಪೋರ್ಟ್ಸ್ ಅಂತೀವಿ. ಇವೆರಡು ಹಾಕಿದ ತಕ್ಷಣ ಒಳಗಡೆ ಗ್ಯಾಸ್ ಬಿಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ CO2 ಅಂತ, ಅದರಿಂದ ಸ್ವಲ್ಪ ಅಪ್ ಡೌನ್ ದೊಡ್ಡದಾಗತ್ತೆ. ಸೊ ಅದರಿಂದ ನಾವು ನೋಡ್ಕೋತ ಹೋದ್ರೆ ಟ್ರೇಸ್ ಮಾಡ್ಕೋತ ಹೋದ್ರೆ ನಮ್ಗೆ ಅಪೆಂಡಿಕ್ಸ್ ಸಿಗುತ್ತೆ, ಓವರಿನು ಕಾಣಿಸುತ್ತೆ, ಯೂಟ್ರಸ್ ಕಾಣಿಸುತ್ತೆ.
1: ಏನ್ ತೊಂದರೆಗಳಾಗ್ತದೆ,
2: ಏನಾಗುತ್ತೆ ಅಂದ್ರೆ ಫಸ್ಟ್ ಅಕ್ಯೂಟ್ ಅಲ್ಲಿ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಅದು ಅಪೆಂಡಿಕ್ಸ್ ರಪ್ಚರ್ ಆಗ್ಬಹುದು, ಒಡಿಬಹುದು, ಒಳಗಿನ ಪಸ್ ಎಲ್ಲ ಹೊರಗೆ ಬರ್ಬೋದು, ಪರ್ಫೊರೇಷನ್ ಅಂತಾರೆ, ತೂತ್ ಬಿಡ್ಬೋದು, ಅಪೆಂಡಿಕ್ಸ್ ತೂತ್ ಬಿದ್ದು ಪರ್ಫೊರೇಷನ್ ಆಗ್ಬಹುದು. ಒಂದು ಇನ್ನೊಂದು ಇದು ಕಂಟ್ರೋಲ್ ಒಳ್ಳೆ ದೊಡ್ಡ ಆಂಟಿಬಯೋಟಿಕ್ ಹಾಕಿ ನೀವು ಅದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರೆ ಅದು ಒಂಥರ ಒಂದು ಮಾಸ್ ಆಗತ್ತೆ. ಆ ಗಡ್ಡೆ ಅಂದ್ರೆ ಎದುರು ಗಡ್ಡೆ, ಅದು ಅಪೆಂಡಿಕ್ಸ್ ಗಡ್ಡೆ ಪ್ಲಸ್ ಅದು ಸಣ್ಣ ಕರಳು ದೊಡ್ಡ ಕರಳು ಕೂಡ ಅದ್ರ ಪಕ್ಕಕ್ಕೆಲ್ಲ ಸೇರ್ಕೊಂಡ್ ಬಿಡುತ್ತೆ ಅದರಲ್ಲಿ. ಆಮೇಲೆ ಒಮೆಂಟಮ್ ಅಂತ ಒಂದಿರುತ್ತೆ, ಒಂದ್ ಲೇಯರ್ ಇರುತ್ತೆ, ಒಂದ್ ಪದರ್ ಇರುತ್ತೆ, ಅದು ಸದ್ಯಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡುತ್ತೆ. ಇದೆಲ್ಲ ಸೇರ್ಕೊಂಡು ಒಂದ್ ಗಡ್ಡೆ ಆಗ್ಬಿಡುತ್ತೆ. ಗಡ್ಡೆ ಆದಾಗ ಮಾತ್ರ ಬಹಳ ಕಷ್ಟ,
1: ಬಹಳ ಕಷ್ಟ,
2: ಬಹಳ ಕಷ್ಟ ಆಪರೇಷನ್ ಮಾಡೋದು. ಈ ಗಡ್ಡೆ ಆದಾಗ ನಾವು ನೋಡಿದಾಗ ಏನದ, ಅದನ್ನ ಹಾರ್ಸ್ನೆಸ್ ಸಿರಮ್ಸ್ ರಜೀಮ್ ಅಂತ ಪ್ಲಾನ್ ಮಾಡ್ತೀವಿ. 6 ವಾರ ಪೇಷಂಟ್ಗೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ಗ್ಲೂಕೋಸ್ ಕೊಡ್ತೀವಿ. 6 ವಾರ ವೇಟ್ ಮಾಡ್ಬೇಕು, ನಡುವೆ ಒಂದೆರಡು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕು. ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಪೂರ ಗಡ್ಡೆ ಎಲ್ಲ ಇದಾಗಿದೆ, ಎಲ್ಲ ಕರಗೋಗಿದೆ, ಬರೀ ಅಪೆಂಡಿಕ್ಸ್ ಇದೆ ಅಂದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಮಾಡಬಹುದು.
1: ಅಂದ್ರೆ ಗಡ್ಡೆ ಆಯ್ತು ಅಂತಂದ್ರೆ ತುಂಬಾ ಕಷ್ಟ,
2: ತುಂಬಾ ಕಷ್ಟ, ಯಾರಾದ್ರೂ ಇರಲಿ ತುಂಬಾ ಕಷ್ಟ, ಅದು ಬಿಡಿಸಕ್ಕೆ ಆಗಲ್ಲ. ತೂತ್ ಬಿದ್ದ ಅಪೆಂಡಿಕ್ಸ್ಗೆ ಅಪೆಂಡಿಕ್ಯುಲರ್ ಆಬ್ಸಿಸ್ ಅಂತ ಏನ್ ಪಸ್ ಏನಾಗಿರ್ತಾವ, ಅವಕ್ಕೆ ಇಮಿಡಿಯೇಟ್ಲಿ ಆಪರೇಷನ್
1: ಮಾಡ್ಬಿಡೋದು,
2: ಮಾಡಿ ಒಂದು ಹೊಟ್ಟೆಲಿ ಒಂದು ಪೈಪ್ ಇಟ್ಟು ಡ್ರೈನ್ ಅಂತಾರೆ, ಡ್ರೈನ್ ಇಟ್ಟು ಹೊರಗೆ ಬರ್ಬೋದು, 40 ತಾಸನ ಅಬ್ಸರ್ವ್ ಮಾಡಬಹುದು ಆ ಪೈಪ್ ಡ್ರೈನ್, ಏನು ಬಂದಿಲ್ಲ ಅಂತಂದ್ರೆ ಡ್ರೈನ್ ತೆಗಿಬಹುದು, ಡಿಸ್ಚಾರ್ಜ್ ಮಾಡಬಹುದು.
1: ಒಂದ್ ವೇಳೆ ಆಪರೇಷನ್ ಮಾಡ್ತಿದ್ರೆ ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಇದೇನಾ
2: ಸರ್? ಪ್ರಾಣಕ್ಕೆ ಸ್ಲೋ ಆಗಿ ಬಂದ್ಬಿಡತ್ತೆ ಸರ್, ಅದು ಇಮಿಡಿಯೇಟ್ಲಿ ಬರಲ್ಲ, ಪ್ರಾಣಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್, ಗ್ಯಾಂಗ್ರೀನ್ ಆಗೋದು, ಸುಟ್ಟೋಗೋದು ಅಪೆಂಡಿಕ್ಸ್ ಒಳಗಡೆ ಗ್ಯಾಂಗ್ರೀನ್ ಆದ್ರೆ ಕೊಳ್ತೋಗೋದು, ಪೇಷಂಟ್ ಸೀರಿಯಸ್ ಆಗೋದು, ಸೆಪ್ಟಿಸಿಮಿಯಾ ಅಂತಾರೆ, ಟಾಕ್ಸಿಮಿಯಾ ಅಂತಾರೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಅಲ್ಲಿ ಹೋದ ಅಂತಂದ್ರೆ ಅವ್ನು ವೆಂಟಿಲೇಟರ್
1: ಹೋಗ್ಬೇಕಾಗುತ್ತೆ.
2: ಆಮೇಲೆ ಅವನಿಗೆ ಚೆಸ್ಟ್ ಕಾಂಪ್ಲಿಕೇಶನ್ಸ್ ERDS ಇಂತ ಸ್ಟಾರ್ಟ್ ಆಗ್ಬಿಡ್ತಾವ ಈ ಇನ್ಫೆಕ್ಷನ್ ಪಸ್ ಇಂದ, ಸೊ ಅದರಿಂದ ವೆಂಟಿಲೇಟರ್ ಹೋಗ್ತಾನೆ. ಆಮೇಲೆ ಅಲ್ಟಿಮೇಟ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಬಾಡಿ ಒಳಗೆ ಪ್ರಾಬ್ಲಮ್ ಇದ್ದಿದ್ದನ್ನು ಹೊರಗೆ ತೆಗೆದ್ರೆ ಬಾಡಿ ರಿಲ್ಯಾಕ್ಸ್
1: ಆಗ್ತಾನೆ.
2: ಬಾಡಿ ಒಳಗಡೆಯಿಂದ ನಾವು ಪ್ರಾಬ್ಲಮ್ ಹೊರಗೆ ತೆಗ್ದಿಲ್ಲ, ಅದನ್ನ ಎಷ್ಟಾದ್ರೂ ಮುಚ್ಕೊಳಕ್ ಹೋಗ್ತೀವಿ, ಅದು ದಟ್ ಇಸ್ ನಾಟ್ ಕರೆಕ್ಟ್.
1: ಸರ್, ಈಗ ಅಪೆಂಡಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ? ಈಗ ಅಡ್ವಾನ್ಸ್ ಆಗಿ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ, ಅದು ಹೇಗೆ ಆಪರೇಷನ್ ಮಾಡ್ತಾರೆ?
2: ಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಧನೆಗಳು, ಅಪೆಂಡಿಕ್ಸ್ ಅಂತ ನಾವು ಏನಂತ ಪ್ಲಾನ್ ಮಾಡಬಹುದು, ಲ್ಯಾಪ್ರೋಸ್ಕೋಪಿ ಮಾಡಬೇಕು, ಓಪನ್ ಕಟ್ ಮಾಡಿ ಯಾವಾಗ ಮಾಡಬೇಕು. ಸಾಧನೆಗಳು ಅಂದ್ರೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್, ರೂಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್, HIV, HBCG, ಯೂರಿನ್, ಎಕ್ಸ್ರೇ, ಚೆಸ್ಟ್, ಅಲ್ಟ್ರಾಸೌಂಡ್, ಇವು ಬೇಸಿಕ್. ಕಿಡ್ನಿ ಯೂರಿಯಾ ಕ್ರಿಯೇಟಿನ್ ಮಾಡಲೇಬೇಕು, ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು. ಇವು ಬೇಸಿಕ್ ಸರ್ಜಿಕಲ್ ಪ್ರೊಫೈಲ್ ಅಂತಾರೆ ಇದಕ್ಕೆ. ಸೊ ಶುಗರ್ ಟೆಸ್ಟ್ ಮಾಡ್ಬೇಕು ಅದರಲ್ಲಿ ರೂಟೀನ್, ಇವೆಲ್ಲ ರೂಟೀನ್. ಪ್ಲಸ್ ಇವಾಗ ಪೇಷಂಟ್ಗೆ ಮಾಸ್ ಆಗಿತ್ತು, ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿ ಅಲ್ಲಿ ಒಳಗಡೆ ಪರ್ಫೊರೇಟ್ ಆಗಿ ಪಸ್ ಲೀಕ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಅಲ್ಲಿ ಕೊಟ್ರೆ ಇವು ಹೈಯರ್ ಸ್ಟಡೀಸ್ ಹೋಗ್ಬೋದು. ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅವಾಗ, ಸಿಟಿ ಸ್ಕ್ಯಾನ್ ಅದಕ್ಕೆ CECT ಅಂತಾರೆ. ಓರಲ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಔಷಧ. ಪೇಷಂಟ್ಗೆ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇಟ್ಟು ಬೆಳಗ್ಗೆ ಅದು ನೀರು ಕುಡಿಸ್ತೀವಿ, ಅದು ಔಷಧ
1: ಹಾಕಿ
2: ಒಂದು ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ಎಲ್ಲೆಲ್ಲಿ ಹೋಗುತ್ತೆ ಅದು ಡೈ, ಅಲ್ಲಿ ಒಂದು 6-7 hours, 8 hours ತನಕ ಅದನ್ನ ಎಲ್ಲ ಹೋಗೋವರೆಗೂ ವೇಟ್ ಮಾಡ್ತೀವಿ. ಫಿಲಮ್ಸ್ ತಕ್ಕೊಳ್ಳಲ್ಲ, ಆಮೇಲೆ ಫಿಲಮ್ಸ್ ತಕ್ಕೊಳ್ತೀವಿ ಅದೆಲ್ಲಿ ರೀಚ್ ಆಗಿದೆ, ಎಲ್ಲಿ ಲೀಕ್ ಆಗ್ತಾ ಇದೆ, ಎಲ್ಲಿ ಲೀಕ್ ಆಗ್ತಾ ಇದೆ.
1: ಓಹೋ, ಅಂದ್ರೆ ಎಲ್ಲಿ ತೊಂದರೆ ಆಗೋದು ಕಾಣಿಸುತ್ತೆ,
2: ಕಾಣಿಸುತ್ತೆ ಕ್ಲಿಯರ್ ಕಟ್ ಕಾಣಿಸುತ್ತೆ. ಅಪೆಂಡಿಕ್ಸ್ ಎಷ್ಟು ಉಳಿದಿದೆ, ಎಷ್ಟು ಹರಿದಿದೆ,
1: ಎಷ್ಟು ಹರಿದಿದೆ,
2: ಏನಾಗಿದೆ, ಎಲ್ಲಿ ಯಾವ ಪಾರ್ಟ್ ಹರಿದಿದೆ,
1: ಕ್ಲಿಯರ್ ಆಗುತ್ತೆ. ಅವಾಗ ಮುಂದೆ ಏನ್ ಮಾಡ್ಬೇಕಂತ,
2: ಅವಾಗ ಏನಿದೆ ಸರ್, ಅವಾಗ ಮುಂದೆ ಏನ್ ಮಾಡ್ಬೇಕು, ಈ ಟೈಮಲ್ಲಿ ಅಪೆಂಡಿಕ್ಸ್ ಪರ್ಫೊರೇಟ್ ಆದಾಗ, ಆಮೇಲೆ ಅಪೆಂಡಿಕ್ಸ್ ಮಾಸ್ ಗಂಟಾದಾಗ ಲ್ಯಾಪ್ರೋಸ್ಕೋಪಿ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕು. ಸ್ಪೆಷಲಿ ಮಾಸ್ ಗಂಟಿದ್ದಾಗ ಲ್ಯಾಪ್ರೋಸ್ಕೋಪಿ ಅಪೆಂಡಿಕ್ಸ್ ಅಡ್ವೈಸ್ ಮಾಡೋದಿಲ್ಲ. ಆಸ್ ಎ ಸೀನಿಯರ್ ಸರ್ಜನ್ ಐ ಡೋಂಟ್ ಅಡ್ವೈಸ್, ವೇಟ್ ಅಂತ ಹೇಳ್ತೀನಿ, ವೇಟ್ ಅಂಡ್ ವಾಚ್. ಆಮೇಲೆ ಪರ್ಫೊರೇಟೆಡ್, ಆಮೇಲೆ ಸೀಲ್ಡ್ ಅಪೆಂಡಿಕ್ಸ್ ಹಿಂಗೆಲ್ಲ ಬರ್ತಾವ, ಅದೆಲ್ಲ ಕರಡೋಗಿ ಒಂದ್ ಕಡೆ ಪೆರಿಟೋನಿಯನ್ ವಾಲ್ ಅಂತ ಅಲ್ಲೋಗಿ ಅಂಟ್ಕೊಂಡ್ ಬಿಟ್ಟಿರ್ತಾವ. ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಬಿಡಿಸಿ ಅಪೆಂಡಿಕ್ಸ್
1: ತಕೋಬಹುದು,
2: ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಸೀದಾ ಕೊಯ್ದು ಆಪರೇಷನ್ ಮಾಡಿ ಅಪೆಂಡಿಕ್ಸ್ ತೆಗೆದು ಸ್ಟಿಚಸ್ ಹಾಕ್ಬೇಕು. ಇದು ಲ್ಯಾಪ್ರೋಸ್ಕೋಪಿ ಯಾವಾಗ ಮಾಡಬೇಕು, ಓಪನ್ ಯಾವಾಗ ಮಾಡಬೇಕು, ಇದು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ.
1: ಅಪೆಂಡಿಕ್ಸ್ ಅಂತ ಕಾಯಿಲೆಗಳು ಮನುಷ್ಯರಿಗೆ ಬರಬಾರದು, ಒಂದು ಆರೋಗ್ಯ ಚೆನ್ನಾಗಿರಬೇಕು, ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು?
2: ಮೆಡಿಟೇಷನ್, ಯೋಗ. ಯೋಗ ಮಾಡೋದು ಒಳ್ಳೇದು,
1: ಒಳ್ಳೇದು.
2: ಬಟ್ ಏನಿದೆ ಸರ್, ಅಪೆಂಡಿಕ್ಸ್ ಲಕ್ಕದು, ಇಟ್ ಹ್ಯಾಪನ್ಸ್ ಇಟ್ ಡಸಂಟ್ ಹ್ಯಾಪನ್ಸ್. ಇವರು ಇಷ್ಟು ಹೆಲ್ದಿ ಇರ್ತಾರೆ ಅವ್ರಿಗೂ ಅಪೆಂಡಿಕ್ಸ್
1: ಆಗಿರ್ತದೆ.
2: ಈಗ ಜಿಮ್ ಇಂದ ಹೋಗಿ ಬಂದ ಹುಡುಗರು 17-18 years ಹುಡುಗರು ಕರ್ಕೊಂಡು ಬರ್ತಾರ, ಏನ್ ಸರ್ ಅವ್ನು ಜಿಮ್ಗೆ ಹೋಗ್ತಾನ, ಫಿಟ್ ಸ್ಟಡಿ ಇದ್ದಾನೆ, ಹಂಗಿದಾನೆ, ಅವನಿಗೆ ಅಪೆಂಡಿಕ್ಸ್. ಇಟ್ ಈಸ್ ಅದೇ ಹೇಳ್ತಾ ಇದ್ದಿಲ್ಲ, ಪ್ರತ್ಯೇಕ ಕಾರಣ ಅಂತ ಇಲ್ಲ,
1: ಇಲ್ಲ
2: ಅಪೆಂಡಿಕ್ಸ್ ಆಗ್ಬೇಕಂತ ಪ್ರತ್ಯೇಕ ಕಾರಣ ಇಲ್ಲ. ನಿಮ್ ಸ್ವಾಸ್ಥ್ಯ ನೀವು ಚೆನ್ನಾಗಿ ಹೆಂಗ್ ಇಟ್ಕೋಬೇಕಂತಂದ್ರೆ ಬೆಸ್ಟ್ ಈಸ್ ವಾಕಿಂಗ್, ಸೈಕ್ಲಿಂಗ್. ಈಗ ನಮ್ ಡಾಕ್ಟರ್ಸ್ ಎಲ್ಲ ಸೈಕ್ಲಿಂಗ್ ತುಂಬಾ ಜನ
1: ಹೋಗ್ತಾರೆ,
2: ತುಂಬಾ ಜನ ಸೈಕ್ಲಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾ ಇದೆ. ಸ್ವಲ್ಪ ಜನ ಡಾಕ್ಟರ್ಸ್ ಜಿಮ್ ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಜನ ಯೋಗ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಯೋಗ. ಯೋಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಹೊಸ ಬ್ಯಾನಿ ಬಂದಿದೆ ಇಂಡಿಯಾದಲ್ಲಿ. ಇದೆಲ್ಲ ಜಂಕ್ ಫುಡ್ ತಿಂದು ತಿಂದು ತಿಂದು ಅದರಿಂದ ಈ ಅಪೆಂಡಿಸೈಟಿಸ್ ಆಗ್ತದೆ ಅಂತ ಇವಾಗ ಒಂದು ಸ್ಟಡಿ ಬಂದಿದೆ. ಸೊ ಇದಕ್ಕೆಲ್ಲ ಬೆಸ್ಟ್ ಅಂತಂದ್ರೆ ಯೋಗ ಮಾಡೋದು ಒಳ್ಳೇದು.
1: ಒಳ್ಳೇದು ಸರ್. ಊಟದ ವಿಷಯಕ್ಕೆ ಬಂದಾಗ ಈ ಅಪೆಂಡಿಕ್ಸ್ ಬರಬಾರದು ಅಂತಂದಾಗ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು?
2: ನಮ್ಮ ಸ್ಟಡಿ ಪ್ರಕಾರ ನಾನ್ ವೆಜಿಟೇರಿಯನ್ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರಿಗೆ ಇದು
1: ಬರಬಹುದು.
2: ಡ್ರಿಂಕ್ಸ್ ಯಾರು ಆಲ್ಕೋಹಾಲ್ ಎಕ್ಸಸ್ ಅಲ್ಲ, ರಕ್ತದ ನಳಿ ಎಲ್ಲ ಇಲ್ಲಿ ಗಂಟಲದಲ್ಲಿ ವೇನ್ಸ್ ಅಂತ ಇರುತ್ತೋ, ವೈರಸಸ್ ಅಂತಾರ,
1: ನರಗಳು
2: ಅವು ಅಡಿತಾವ.

0: ಮಾಹಿತಿಯನ್ನು ಕೊಟ್ಟು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
1: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಕಕ್ಕೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ, ನೆರವು ಬಿ ನರಸಿಂಹಲು. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಪ್ರಗತಿಪಥ ಕಾರ್ಯಕ್ರಮ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ, ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಚರ್ಚೆ.
2: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲೇನು? ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗಾರಿ ಹೋಗಿ ತೋರಿಸ್ಬೇಕಿಲ್ಲ?
3: ಯಾರು ಸಿದ್ದು? ಏನ ಯಾಕೋ ಬಾ ದಿನಕ್ಕ ಬಂದೆಲ್ಲೋ ನಮ್ ಕಡೆ.
2: ಹಾ, ಮತ್ತ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು. ಮತ್ ನೋಡ್ದೆ ನಾ ನಿನಗ, ಏನ್ ಹಿಂಗೈತಿ? ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ? ಮತ್ತ
3: ಬಾ, ಒಳಗ್ ಬಾ ಅಪ್ಪ, ಮೊದ್ಲು ಒಳಗ್ ಬಾ. ಏನು ಹೇಳ್ಯೋ ಸಿದ್ದು, ಈಗ 8 ದಿವಸ ಆಯ್ತಪ್ಪ ಈ

0: ಸರ್ಪಂಚ್ ರ ನಮಸ್ಕಾರ ರೀ.
1: ನಮಸ್ಕಾರ ರೀ ಸರ್ಪಂಚ್ ರ.
2: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಾಲ ಹೊಂಟೈತಲ್ಲ ಮುಂಜಾನೆದ್ದು.
0: ಏನಿಲ್ರಿ, ಶಾಂತಕ್ಕಗ ಆರಾಮ್ ಬೇರೆ ಇಲ್ಲ, ಕುಂಟತಳ ಮಳಕಲ್ ಬೇರೆ ಸಮದವಂತ. ಅದಕ್ಕ ಸರ್ಕಾರಿ ಯೋಜನೆಗಳು ಏನೇನು ಅದಾವ ನನಗೂ ಪಕ್ಕ ಗೊತ್ತಿಲ್ಲ. ಹೇಳ್ಬೇಕಂದ್ರ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗ ಒಂದ್ ಸ್ವಲ್ಪ ಮಾಹಿತಿ ಇರ್ತೈತಿ. ಅದಕ್ಕೆ ನಿಮ್ ಕಡೆ ಕರ್ಕೊಂಡ್ ಬಂದಿನ್ ನೋಡ್ರಿ.
1: ಅದಕ್ಕ ಹೋಗು ನಂದರಿ ಸಿದ್ದು ಬಂದಿನ್ರಿ ಸರ್ಪಂಚ್ ರ.
2: ಅರೆ ಸಿದ್ದು, ನಿಂಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಬಹಳಷ್ಟು ಚಾಲ್ತಿಲ್ ಐತೆ ನಮ್ಮ ದೇಶದಾಗ. ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಿಲ್ಲ ನೀನು?
0: ಅದೇ ಕೇಳಿನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತೆ ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನು ಲಾಭ ಐತಿ, ಮತ್ತು ಏನು ಯಾವ ರೀತಿ ನಾವು ಇದನ್ನು ವೈದ್ಯಕೀಯ ಸೇವೆಯನ್ನು ಪಡ್ಕೋಬೋದು ಅಂತ ಮಾಹಿತಿ ಸಲುವಾಗಿ ನಿಮ್ಮ ಕಡೆ ಬಂದೀವಿ ನೋಡ್ರಿ.
2: ಈಗ ನೋಡಪ್ಪ, ನಮ್ಮ ದೇಶದೊಳಗೆ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಬಹಳಷ್ಟು ಶ್ರಮ ಪಡ್ಲಿಕ್ಕತ್ತದ. ಅತ್ಯಂತ ದುರ್ಬಲ ವರ್ಗದವರಿಗೆ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನೊಳಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಹಮ್ಮಿಕೊಂಡದ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಜನೌಷಧಿ ಈ ಒಂದು ಯೋಜನೆ ಸಾಕಷ್ಟು ಬಡ ರೋಗಿಗಳಿಗೆ, ಬಡ ವರ್ಗದವರಿಗೆ.
0: ಹೌದು ನೋಡ್ರಿ ಸರ್ಪಂಚ್ರ, ಹೊರಗೆ

0: ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನು ಇಲ್ಲಿ ಪರಿಶೀಲನೆ ಕೂಡ ಮಾಡಬಹುದಾಗ್ತದೆ.
1: ಅನ್ನಂಗ್ರಿ ಸರ್ಪಂಚರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವ ಕಾಣ್ತದ.
0: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವು, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವು, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಮನ್ಯಾಗ ಒಬ್ರು ಇಬ್ರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓನಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರು ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ.
1: ಅದೇ ರೀ ಶಾಂತಕ್ಕ, ಮೊನ್ನೆ ನಮ್ಮ ಹಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ ನಾಗ ನನಗ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ ನೋಡು ಅಂತ ಹೇಳ್ತಿದ್ದ.
0: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಾಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ, 2014 ಆಗಸ್ಟ್ 2020 ತನಕ ಮೊದಲು ವೈದ್ಯಕೀಯ ಕಾಲೇಜುಗಳು ಎಷ್ಟು ಇದ್ದು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಅಕ್ಕಳ ಸಂಖ್ಯೆ ಎಷ್ಟಾಗಿ ಅಂದ್ರೆ 780 ಇರೋದು.
1: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ.
0: ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದ್ರೆ ಯು ಜಿ ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರೋದು. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ.
2: ಭಾರಿ ಸರ್ಕಾರ.
0: ಮತ್ತೆ ನಾವು ಇದನ್ನೆಲ್ಲ ಓದಿ ಪಿ ಜಿ ಮಾಡ್ತೀವಿ ಅಂತಂದ್ರೆ ಪಿ ಜಿ ವಿದ್ಯಾರ್ಥಿಗಳ ಸೀಟ್ ಕೂಡ ಬಹಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದು ಮೊದಲ, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರೋದು ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ ಪಿ ಜಿ ಎಲ್ಲ ಮಾಡಾಕತ್ತಾರ.
2: ಅವಾಗ ಎಲ್ಲಿಗರೆ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚ್ರ, ಈಗ ಎಲ್ಲಾರ್ಗು ಸರ್ಕಾರ ಕೈ ಎಟ್ಕುವಂಗ ಮಾಡ್ಯಾರ ನೋಡ್ರಿ, ಬಹಳ ಚಲೋ ಮಾಡ್ಯಾರ್ರಿ.
1: ಮತ್ತೆ ಇದಲ್ಲದೆ ಎಲ್ಲರಿಗೆ ಇವು ಆಭಾ ಕಾರ್ಡದ್ದು ಈಗ ತಗೊಳಕತ್ತಾರ, ಅದರಿಂದ ಕಾರ್ಡ್ಗಳಿಂದ

ಚರ್ಚೆಯನ್ನ ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ರೇವನಸಿದ್ದ ಚಾಂದಕೌಟೆ, ಭಾರತೀ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರೆದೇವಿ ವಿರುದ್ಧ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರಿ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರಿಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಸರ್ಕಾರ ತೆಗೆದುಕೊಳ್ಳಲಿರುವ ಕಠಿಣ ಕ್ರಮಗಳು

0: ಬಗ್ಗೆ ಸಿಜೆಪಿ ಬೇಡಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ್ದೇವೆ ಎಂದು ಹೇಳಿದರು. ಸಿಜೆಪಿ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದ್ದಾರೆ ಎಂದು ನಡ್ಡಾ ಹೇಳಿದರು. ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕವು 27ನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಸಂಪೂರ್ಣ ಸಜ್ಜಾಗಿದೆ. ಆಪರೇಷನ್ ವಿಜಯ್ನಲ್ಲಿ ಭಾರತದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಈ ಎರಡು ದಿನಗಳ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಲಿದ್ದು 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರ ಶೌರ್ಯ ಮತ್ತು ಉನ್ನತ ತ್ಯಾಗಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಇಂದಿನ ಕಾರ್ಯಕ್ರಮಗಳಲ್ಲಿ ಲಾಮೋಚೆನ್ ವ್ಯೂ ಪಾಯಿಂಟ್ನಲ್ಲಿ ಯುದ್ದ ಸ್ಮರಣ, ವಿಶ್ವನಾಥನ್ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ, ವಿಜಯ್ ಭೋಜ್ ಹಾಗೂ ಕಾರ್ಗಿಲ್ ಯುದ್ದ ಸ್ಮಾರಕದಲ್ಲಿ ಶೌರ್ಯ ಸಂಧ್ಯಾ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ನಡೆಯಲಿರುವ ಶ್ರದ್ದಾಂಜಲಿ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇವಶಯಿನಿ ಆಷಾಢ ಏಕಾದಶಿ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭೆಯ ಅಧ್ಯಕ್ಷ ಓಂ ಬಿರ್ಲಾ, ಭಕ್ತಿ, ತಪಸ್ಸು, ಆತ್ಮಸಂಯಮ ಮತ್ತು ಸಮರ್ಪಣೆಯ ಈ ಪವಿತ್ರ ಹಬ್ಬವು ಆತ್ಮಾವಲೋಕನ, ಸೇವೆ ಹಾಗೂ ಸತ್ಕಾರ್ಯಗಳ ಮಾರ್ಗದಲ್ಲಿ ಮುನ್ನಡೆಯಲು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ, ಶಾಂತಿ ಮತ್ತು ನವಚೈತನ್ಯ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಆಧುನಿಕ, ಪಾರದರ್ಶಕ ಮತ್ತು ಅಂತಾರಾಷ್ಟೀಯವಾಗಿ ಹೊಂದಾಣಿಕೆಯಾಗುವ ಕಾನೂನು ವಾತಾವರಣವನ್ನು ಸೃಷ್ಟಿಸುವ ಭಾರತದ ಅಚಲ ಬದ್ಧತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಅಂತಾರಾಷ್ಟೀಯ ವ್ಯಾಪಾರ ಕಾನೂನು ಕುರಿತ ವಿಶ್ವಸಂಸ್ಥೆ ಆಯೋಗದ 60ನೇ ವಾರ್ಷಿಕೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಒಳಗೊಳ್ಳುವಿಕೆ, ಒಮ್ಮತ ಮತ್ತು ವೈವಿಧ್ಯಮಯ ಕಾನೂನು ಸಂಪ್ರದಾಯಗಳಿಗೆ ಗೌರವದ ತತ್ವಗಳನ್ನು ಸಂರಕ್ಷಿಸುವಾಗ ಉದಯೋನ್ಮುಖ ವಾಸ್ತವಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಆಯೋಗವು ನಿರಂತರವಾಗಿ ಪ್ರದರ್ಶಿಸಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂನಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸುಮಾರು 1.15 ಲಕ್ಷಕ್ಕೂ ಹೆಚ್ಚು ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಶಿವಸಾಗರ್, ಚರೈಡಿಯೋ ಮತ್ತು ಜೋರ್ಹತ್ ಜಿಲ್ಲೆಗಳಲ್ಲಿ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋದಲ್ಲಿ 7, ಶಿವಸಾಗರ್ನಲ್ಲಿ 6 ಮತ್ತು ಜೋರ್ಹತ್ನಲ್ಲಿ 1 ಸೇರಿದಂತೆ 14 ಪ್ರವಾಹ ಸಂಬಂಧಿತ ಸಾವುಗಳು ದಾಖಲಾಗಿವೆ. ಇತ್ತೀಚಿನ ಸಾವು ನೋವಿನೊಂದಿಗೆ ಅಸ್ಸಾಂನಲ್ಲಿ ಒಟ್ಟಾರೆ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 61ಕ್ಕೆ ಏರಿದೆ. ಪ್ರಮುಖ ನದಿಗಳಾದ ಡಿಖೌ, ಡಿಸಾಂಗ್ ಮತ್ತು ಧನ್ಸಿರಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಮೇಲ್ಭಾಗದ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ. ಈ ಮಧ್ಯೆ ಗುಜರಾತ್ನಲ್ಲಿ ಭಾರೀ ಮಳೆ ಹಿನ್ನೆಲೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ನಡೆಸಲಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದ 265 ತಾಲೂಕುಗಳಲ್ಲಿ ಮಳೆಯಾಗಿದ್ದು 5 ಸಾವನ್ನು ರಾಜ್ಯ ಪರಿಹಾರ ಆಯುಕ್ತರು ದೃಢಪಡಿಸಿದ್ದಾರೆ. ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಚಂಡೀಗಢ, ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಕರಾವಳಿ ಕರ್ನಾಟಕ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ

ಹವಾಮಾನ ಪರಿಸ್ಥಿತಿಗಳಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಇಂದು ಪುನರಾರಂಭಗೊಳಿಸಲಾಗಿದೆ. ಬಾಲ್ತಾಲ್ ಮತ್ತು ಪಹಲ್ಗಾಮ್ ಎರಡೂ ಮಾರ್ಗಗಳಿಂದ ಯಾತ್ರೆಯನ್ನು ಪುನರಾರಂಭಿಸಲಾಗಿದೆ ಎಂದು ಕಾಶ್ಮೀರ ವಿಭಾಗೀಯ ಆಯುಕ್ತ ಅನ್ಶುಲ್ ಗರ್ಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಸುರಕ್ಷಿತ ತೀರ್ಥಯಾತ್ರೆಗಾಗಿ ಆಡಳಿತವು ಹೊರಡಿಸಿದ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಯಾತ್ರಿಗಳಿಗೆ ಸೂಚಿಸಲಾಗಿದೆ. ಏತನ್ಮಧ್ಯೆ 6,269 ಯಾತ್ರಾರ್ಥಿಗಳ ಹೊಸ ತಂಡ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿನಗರ ಯಾತ್ರಿ ನಿವಾಸದಿಂದ ಹೊರಟಿದೆ. ಉಕ್ರೇನ್ನಾದ್ಯಂತ ರಷ್ಯಾದ ದಾಳಿಯಲ್ಲಿ ಕನಿಷ್ಠ 15 ಜನರು ಮೃತಪಟ್ಟಿದ್ದಾರೆ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಕೀವ್ ಬಳಿಯ ಪ್ರದೇಶದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಲ್ಲಿ ಸುಮಾರು 100 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ನ ರಕ್ಷಣಾ ವಲಯದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಪೂರ್ವ ನಗರವಾದ ಸ್ಲೋವಿಯಾನ್ಸ್ಕ್ ಮೇಲೆ ರಷ್ಯಾದ ಗ್ಲೈಡ್ ಬಾಂಬ್ ದಾಳಿಯಲ್ಲಿ 5 ಜನರು ಮೃತಪಟ್ಟಿದ್ದರು. ಆದರೆ ಉತ್ತರ ನಗರವಾದ ಸುಮಿಯ ಅಧಿಕಾರಿಗಳು ನಂತರ ಮತ್ತೊಂದು ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ.

1-0 ಮುನ್ನಡೆ ದಾಖಲಿಸಿದೆ. ಭಾರತದ ಅನಾಹತ್ ಸಿಂಗ್ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 21 ವರ್ಷಗಳ ನಂತರ ಫೈನಲ್ ಪ್ರವೇಶಿಸಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಈಜಿಪ್ಟ್ನ ಬರ್ಬ್ ಸಮಯ ವಿರುದ್ದ 3-1 ಸೆಟ್ಗಳಿಂದ ಗೆದ್ದು ಫೈನಲ್ಗೆ ಮುನ್ನಡೆದರು. ಇದರೊಂದಿಗೆ 2005 ಜ್ಯೋತ್ನಾ ಚಿನ್ನಪ್ಪ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಅನಾಹತ್ ಭಾಜನರಾಗಿದ್ದಾರೆ. ಇಂದು ರಾತ್ರಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ಸರ್ಕಾರ ಕಠಿಣ ಕ್ರಮ, ಯುವ ಪೀಳಿಗೆಯ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ಸಂಬಂಧ ಸಿಜೆಪಿ ನಿಯೋಗದೊಂದಿಗೆ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆ. ಅಸ್ಸಾಂ ಗುಜರಾತ್ನಲ್ಲಿ ಭಾರೀ ಮಳೆ, ಸುರಕ್ಷಿತ ಸ್ಥಳಕ್ಕೆ ಬಾಧಿತ ಜನರ ಸ್ಥಳಾಂತರ. ಉಕ್ರೇನ್ ಮೇಲೆ ಮುಂದುವರಿದ ರಷ್ಯಾ ದಾಳಿ, 15 ಜನರ ಸಾವು, 100 ಹೆಚ್ಚು ಜನರಿಗೆ ಗಾಯ. ಹಾಗೂ ಹರಾರೆಯಲ್ಲಿ ಇಂದು ಭಾರತ ಜಿಂಬಾಬ್ವೆ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ, ಸರಣಿ ಜಯದ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30. ಇದು ಆಕಾಶವಾಣಿ ಬೆಂಗಳೂರು. ಸಮಯ 1:20. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಕಿಲಾಡಿ ಚಿತ್ರದಿಂದ ಗೀತೆಯನ್ನ ಆಲಿಸಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಹಾಡಿರುವ ಪ್ರೇಮಿ ಚಿತ್ರದ ಹಾಡು

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ

ಋಷಿಮುನಿ ಮಹರ್ಷಿಗಳು ಜನಮೇಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ತಾಮ್ರಧ್ವಜ ಎರಡು ಕುದುರೆಗಳನ್ನು ಕೂಡ ತಂದು ತನ್ನ ತಂದೆಗೆ ಒಪ್ಪಿಸಿದ್ದಾನೆ ಮತ್ತು ಅದರ ವಿಚಾರಗಳನ್ನೆಲ್ಲ ಹೇಳಿದಾಗ ಮಯೂರಧ್ವಜನಿಗೆ ಬಹಳ ಬೇಸರವಾಗಿಬಿಡುತ್ತೆ. ಯಾವ ಯಜ್ಞವನ್ನು ಮಾಡುವುದರಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೋ ಅಂತಹ ಪರಮಾತ್ಮನನ್ನು ಬಿಟ್ಟು ಗಾರ್ಧಭ ರೂಪದ ಈ ಕುದುರೆಗಳನ್ನು ತಂದಿದ್ದೀಯಲ್ಲ, ಎಲ್ಲ ಕೆಟ್ಟೋಯ್ತು ಅಂತ ಅವನು ಹೇಳ್ತಾನೆ. ಆನಂತರ ಆ ಪರಮಾತ್ಮನನ್ನು ನಾನು ಕಾಣಬೇಕು ಎಂಬಂತಹ ತವಕದಿಂದ ಕೂಡಿರ್ತಾನೆ. ಇತ್ತ ಕಡೆ ಕೃಷ್ಣಾರ್ಜುನರಿಗೆ ಎಚ್ಚರವಾಗತ್ತೆ, ಅವರ ಎಲ್ಲ ಸೈನ್ಯವೂ ಕೂಡ ನಾಶವಾಗಿರುತ್ತೆ, ಅವ ಕುದುರೆಗಳು ಕೂಡ ಕಾಣಿಸ್ತಾ ಇಲ್ಲ, ಆಯಾಸವೂ ಕೂಡ ಆಗಿರುತ್ತೆ ಮತ್ತು ಕೂಡ ಅವನು ಮುಂದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದು ಕಳ್ಳ ಉಪಾಯವನ್ನು ಮಾಡಬೇಕು. ಕಪಟನಾಟಕ ಸೂತ್ರಧಾರಿ ಅವನು ಮಯೂರಧ್ವಜನನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನೇರವಾಗಿ ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಸೈನ್ಯವೂ ಕೂಡ ಎಚ್ಚರವಾಗಿರುತ್ತೆ, ಸೈನ್ಯವನ್ನೆಲ್ಲ ಸಂತೈಸಿಬಿಟ್ಟು ಒಂದು ಕಪಟ ಉಪಾಯವನ್ನು ಮಾಡಬೇಕು ಅಂತ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ.

ಕೃಷ್ಣ ನಗು ನಗುತ್ತಾ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಿದೆಯಾ ಕುಂತಿ ಕುಮಾರ, ತಾಮ್ರಧ್ವಜ ಮಾಡಿದಂತಹ ಆಘಾತವನ್ನ ನಮ್ಮಿಬ್ಬರನ್ನು ಹೇಗೆ ಕಟ್ಟಿ ಹಾಕಿಬಿಟ್ಟ, ಇಡೀ ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಟ್ಟ, ಹಾಗೆ ನಮ್ಮ ಕುದುರೆಗಳನ್ನು ಕೂಡ ರತ್ನಪುರಿಗೆ ತೆಗೆದುಕೊಂಡು ಹೋಗಿದ್ದಾನೆ. ಈಗ ಒಂದು ಉಪಾಯ ಮಾಡಬೇಕು, ನಮ್ಮ ಸೈನ್ಯ ಹಿಂದಿನಿಂದ ನಿಧಾನವಾಗಿ ಬರಲಿ, ನಾವು ಮುಂದೆ ಮುಂದೆ ಹೋಗೋಣ, ನಿನಗೆ ಒಂದು ಉಪಾಯವನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ನಗುತ್ತಾ ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾ ಇದ್ದಾನೆ.

0: ಕೃಷ್ಣ ಹೇಳಿದ ಮಾತಿಗೆ ಅರ್ಜುನ ಒಪ್ಪಿಬಿಟ್ಟು ತನ್ನ ಸೈನ್ಯವನ್ನೆಲ್ಲ ಹಿಂದಕ್ಕೆ ಕಳಿಸಿ ನೀವೆಲ್ಲರೂ ಕೂಡ ಹಿಂದಿನಿಂದ ನಿಧಾನವಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನ ಧಾರಣೆ ಮಾಡಿಕೊಂಡಿದ್ದಾನೆ, ಅರ್ಜುನ ಅವನ ಶಿಷ್ಯನ ವೇಷವನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ.
1: ಬಟ್ಟೆ ವಿಡಿ ದಿವರಿವರು ಮಯೂರ ಧ್ವಜನ ಪಟ್ಟಣಕ್ಕೆ ನಡೆ ತಂದರು ಅನ್ನೆಗಂ

0: ಎನೆ ರವಿ ಪಡುಗಡೆಯೊಳೆಸೆದನು.
1: ಶಿಷ್ಯನಾದಂತಹ ಅರ್ಜುನ ವೃದ್ಧನಾದಂತಹ ಕೃಷ್ಣನ ಕೈ ಹಿಡಿದುಕೊಂಡು ರತ್ನಪುರಿಗೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಹೇಗಿದೆ ಅಂತ ಹೇಳಿದ್ರೆ, ಸೂರ್ಯ ಕತ್ತಲೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನಂತೆ. ಅದನ್ನು ಓಡಿಸ್ಬೇಕು ಅಂತ ಬಹುದೂರದಿಂದ ಅಟ್ಟಿಸ್ಕೊಂಡು ಹೋಗಿ ಸುಸ್ತಾಗ್ಬಿಟ್ಟು ಆಯಾಸದಿಂದ ಅವನು ಕಳೆಗುಂದು ಬಿಟ್ಟು ಪಶ್ಚಿಮ ಗಿರಿಯ ತಪ್ಪಲಿಗೆ ಹೋದನೋ ಎಂಬಂತೆ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತಮಾನದ ಸಮಯ, ಅದ್ ಹೇಗ್ ಕಾಣಿಸ್ತಾ ಇದೆ?
0: ಮೆಲ್ಲ ಮೆಲ್ಲನೆ ತರಣಿ ಮುಳುಗಿದಂ ಪಡುಗಡಲೊಳು

0: ಲಕ್ಷ್ಮೀಶ ಮಹಾಕವಿ ಸೂರ್ಯಾಸ್ತಮಾನದ ವರ್ಣನೆಯನ್ನ ಅತ್ಯಂತ ಮಧುರವಾಗಿ ಸುಂದರವಾಗಿ ಮಾಡ್ತಾ ಇದ್ದಾನೆ ಈ ಪದ್ಯದಲ್ಲಿ. ಸೂರ್ಯ ಮೆಲ್ಲ ಮೆಲ್ಲನೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾ ಇದ್ದಾನೆ. ನಕ್ಷತ್ರಗಳು ಆಕಾಶದಲ್ಲಿ ನಿಧಾನವಾಗಿ ಮೂಡ್ತಾ ಇದೆಯಂತೆ. ಎಲ್ಲ ಕಡೆಗಳಲ್ಲೂ ಕೂಡ ಕತ್ತಲು ಕವಿತಾ ಇದೆ. ಅರಳಿದಂತಹ ಕಮಲಗಳು ಮುಚ್ಚಿದೆ. ದುಂಬಿಗಳು ಒಳಗಡೆ ಇದ್ದು ಬಿಟ್ಟಿದೆಯಂತೆ. ಕಮಲ ಮುಚ್ಚಿದಾಗ ತಮ್ಮ ನಲ್ಲರೊಡನೆ ಪ್ರೇಮ ಕಲಹ ಆಡಿ ರತಿಯನ್ನ ಒಲ್ಲದಂತಹ ಹೆಣ್ಣು ಮಕ್ಕಳ ಮನಸ್ಸು ತಡೆಯದೆ ಮತ್ತೆ ಮತ್ತೆ ತಮ್ಮ ಪ್ರಿಯತಮರ ಜೊತೆ ಸೇರಬೇಕು ಅಂತ ಮನ್ಮಥ ಅವರನ್ನ ಪ್ರೇರೇಪಿಸ್ತಾ ಇದ್ದಾನೆ. ಹಾಗೇನೆ ಸೂರ್ಯ ಅಸ್ತಮಾನ ಆದ ಕೂಡಲೇ ಚಕ್ರವಾಕ ಪಕ್ಷಿಗಳೆಲ್ಲ ವಿರಹವೇದನೆಯಿಂದ ಬಳಲ್ತಂತೆ. ಈ ಚಕ್ರವಾಕ ಹಂಸ ಮೊದಲಾದಂತಹ ಪಕ್ಷಿಗಳು ಯಾವಾಗಲೂ ಕೂಡ ಮಿಥುನ ಗಂಡು ಹೆಣ್ಣು ಒಟ್ಟಾಗಿ ಇರುವಂತಹದ್ದು. ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನ ಕಾಲದವರೆಗೆ ಒಟ್ಟಾಗಿರುತ್ತೆ. ಸೂರ್ಯ ಅಸ್ತಮಾನ ಕಾಲ ಆದ ಕೂಡಲೇ ಅವು ಪರಸ್ಪರ ವಿರಹವನ್ನು ಅನುಭವಿಸ್ತಂತೆ. ಹೀಗೆ ಚಕ್ರವಾಕ ಪಕ್ಷಿಗಳು ಕೂಡ ವಿರಹದಿಂದ ಶೋಕವನ್ನು ಹೊಂದುತ್ತಾ ಇದೆ. ಅಂತಹ ಒಂದು ಕತ್ತಲು ಆವರಿಸ್ತಾ ಇದೆ.
1: ಹೊತ್ತು ಹೊತ್ತಿಗೆ ಮತ್ತೆ ಮತ್ತೆ ಬಲವತ್ತರದೊಳೊತ್ತಿಡಿದು ಸುತ್ತಲೆತ್ತೆತ್ತಲು ಕೆತ್ತವೋಲ್ಮುತ್ತಿ ಮುಸುಕಿತ್ತು.

ಲಕ್ಷ್ಮೀಶನ ಕಾವ್ಯವನ್ನು ಓದ್ತಾ ಇರಬೇಕಾದ್ರೆ ಹಾಗೆ ಅದರ ಲಯ ಪ್ರಧಾನವಾಗಿರೋದ್ರಿಂದ ನರ್ತನವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಈಗ ಪ್ರತಿ ಕ್ಷಣವೂ ಕೂಡ ಕತ್ತಲು ಹೆಚ್ಚಾಗ್ತಾ ಇದೆಯಂತೆ, ದಟ್ಟವಾದಂತಹ ಕತ್ತಲು ಆವರಿಸ್ತಾ ಇದೆ. ಎಂತಹ ಕತ್ತಲು ಅಂತ ಹೇಳಿದ್ರೆ, ಒಂದು ಸೂಜಿಯನ್ನ ಕೆಳಗಡೆ ಹಾಕಿದ್ರೂ ಕೂಡ ಅದು ಸೂಜಿ ಭೂಮಿಗೆ ತಾಗೋದಿಲ್ಲ, ಅಂತಹ ದಟ್ಟವಾದಂತಹ ಕತ್ತಲು ಭೂಮಿಯಲ್ಲಿ ಆವರಿಸ್ತಾ ಇದೆ. ಇತ್ತ ಕಡೆ ಮನ್ಮಥ ಕತ್ತಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನಂತೆ ದಾರಿ ಮಾಡೋದಕ್ಕೋಸ್ಕರ. ಹೀಗೆ ಜೋರಾಗಿ ಅವನು ಮನ್ಮಥ ಕತ್ತಿಯನ್ನೆತ್ತಿ ಗಾಯಗೊಳಿಸ್ತಾ ಬರ್ತಾ ಇರಬೇಕಾದ್ರೆ, ವಿಶಾಲವಾದಂತಹ ವಕ್ಷಸ್ಥಳ ಉಳ್ಳಂತಹ ಹೆಣ್ಣು ಮಕ್ಕಳು ತಮ್ಮ ಪ್ರಿಯರನ್ನ ಸಂತೋಷದಿಂದ ಅನುರಾಗದಿಂದ ಬಳಸ್ತಾ ಇದ್ದಾರೆ ಆ ಕತ್ತಲೆಯಲ್ಲಿ.

ಕೃಷ್ಣಾರ್ಜುನರು ರತ್ನಪುರಿಯ ಕೇರಿ ಕೇರಿಗಳಲ್ಲಿ ಬರ್ತಾ ಇದ್ದಾರೆ. ಆ ಕತ್ತಲೆಯಲ್ಲಿ ಊರಿನ ಜನ ಎಲ್ಲ ಮೈ ಮರೆತು ಮಲಗಿಬಿಟ್ಟಿದ್ದಾರಂತೆ. ಎಲ್ಲರೂ ಕೂಡ ಮನ್ಮಥನ ಭ್ರಮೆಗೆ ಒಳಗಾಗಿದ್ದಾರಂತೆ. ಕಮಲ ಮುಖಿಯರು ಮನೆಯಿಂದ ಹೊರಟು ಕಾಮಾತುರರಾಗಿ ತಮ್ಮ ಪ್ರಿಯತಮರ ಜೊತೆ

ಸೇರಬೇಕು, ಆ ಕಾಮಚೇಷ್ಟೆಗಳನ್ನು ಮಾಡಬೇಕು ಅಂತ ಉತ್ಸುಕರಾಗಿ ಹೊರಟಿದಾರಂತೆ. ಇಂತಹ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ಕೃಷ್ಣಾರ್ಜುನರು ಆ ರಸ್ತೆಗಳಲ್ಲಿ ನೋಡ್ತಾ

ಹಾಗೇನೆ ಅವಳು ಕಣ್ಣಿಗೆ ಕಪ್ಪನ್ನು ಹಾಕೊಂಡಿದ್ದಾಳೆ, ಅದನ್ನ ಭೃಂಗದಂತೆ ಕಪ್ಪು ಮುಂಗುರು ಉಳ್ಳವಳೆ, ಎಲ್ಲಿ ಕಣ್ಣಿನ ಮಿಂಚು ಹೊರಗಡೆ ಕಾಣೋದಿಲ್ಲ ಅಷ್ಟು ಕಪ್ಪಾಗಿ ಕೂದಲನ್ನೆಲ್ಲ ಹಾಕೊಂಡು ಬಿಟ್ಟಿದ್ದಾಳೆ. ಹಾಗೇನೆ ನಾಗವೇಣಿ ನೀಲವೇಣಿ ಅಂತ ಉದ್ದವಾದಂತಹ ಜಡೆ ಉಳ್ಳವಳೆ ಅಂತ ಹೇಳಿ ನೀನು ಹೆದರಬೇಡ ಅಂತ ಹೇಳಿ ಅವಳನ್ನ ಅಲಂಗಿಸ್ಕೊಳ್ತಾ ಇದ್ದಾನೆ. ಎಂತಹ ಪ್ರೌಢಿಮೆಯಿಂದ ಕೂಡಿರುವಂತಹ ವ್ಯಕ್ತಿ ಅವನು.

0: ಮತ್ತೊಬ್ಬಳು ರಸಿಕತೆಯನ್ನು ಹೊಂದಿರುವಂತಹ ಕಾಮಿನಿ, ತನ್ನ ನಲ್ಲನು ಹೇಳಿದಂತಹ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳಂತೆ. ಕತ್ಲೆನಲ್ಲಿ ತಾನು ಕಾಣಬಾರದು, ಕತ್ತಲೆ ಇದೆ, ಅದಕ್ಕೋಸ್ಕರ ಆ ಚಂದ್ರಮುಖಿ ದೊಡ್ಡ ಮುತ್ತಿನ ಹಾರವನ್ನ ಕೊರಳಿಗೆ ಹಾಕೊಂಡಿದ್ದಾಳಂತೆ. ಅದು ಹರಿನೀಲ ಮಣಿಯಿಂದ ಮಾಡಿದಂತಹ ಹಾರ, ಅದು ಕಪ್ಪಗಿರತ್ತೆ. ಅದ್ರ ಜೊತೆಗೆ ತಾನು ಹೋದ್ರೆ ತನ್ನ ಕಣ್ಣಿನ ಬೆಳಕಿಂದ ಗೊತ್ತಾಗ್ಬಿಡತ್ತೆ ಅಂತ ಅವಳು ಕಣ್ಣಿಗೆ ಕಾಡಿಗೆಯನ್ನ, ಹಣೆಗೆ ಕಸ್ತೂರಿ ತಿಲಕವನ್ನ ಹಚ್ಚಿಕೊಂಡಿದ್ದಾಳೆ. ಕತ್ತಲೆಯಲ್ಲಿ ಅವು ಯಾವುದೂ ಕೂಡ ಕಾಣಿಸೋದಿಲ್ಲ. ಹೀಗೆ ಬಳಿಕ ತನ್ನ ಜಡೆಯನ್ನ ಓರೆಯಾಗಿ ತುರುಬು ಕಟ್ಟಿಕೊಂಡು ಅವಳು ಆ ಸಂಕೇತ ಸ್ಥಾನಕ್ಕೆ ಬರ್ತಾ ಇದ್ದಾಳೆ, ಹೊರಟು ಬೇರೆಯವರಿಗೆ ಕಾಣಿಸ್ಬಾರದು ಅನ್ನೋ ರೀತಿಯಲ್ಲಿ.
1: ಸಂಚುವ ಸತೀ ಜನದೊಳಂಗ ಭವ ಕೇಳಿ ಪ್ರಪಂಚವರನೊಳ್

ಇನ್ನು ಕೆಲವು ಜನ ಜಾರಯ್ಯರು ಅತ್ಯಂತ ಗಂಭೀರವಾದಂತಹ ನಡೆಗೆಯಿಂದ ತಮ್ಮ ನಲ್ಲನ ಸಂಕೇತ ಸ್ಥಾನವನ್ನ ಬಂದು ತಲುಪ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಸಂಕೋಚ ಭಯ ಇದೆ. ಆ ಭಯವನ್ನ ಬಿಟ್ಟು ಮನೆಯಿಂದ ಹೊರಟಿದ್ದಾರೆ. ಅನೇಕ ಆಭರಣಗಳನ್ನ ಹಾಕೊಂಡಿದ್ದಾರೆ. ಎಲ್ಲಿ ಆಭರಣಗಳು ಕಾಣಿಸ್ಬಿಡುತ್ತೋ ಅಂತ ಅದರ ಮೇಲೆ ಸೆರಗಿನ ಮುಸುಕನ್ನ ಹಾಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಮನಸ್ಸನ್ನ ಮೀರಿದ ನಡತೆಯನ್ನ ಅಳವಡಿಸಿದ್ದಂತಹ ಜಾರೆಯರು ಮತ್ತೊಂದು ಕಡೆ ಕಂಡು ಬರ್ತಾ ಇದ್ದಾರೆ. ಅದನ್ನು ಕೃಷ್ಣಾರ್ಜುನರು ಗಮನಿಸ್ತಾ ಇದ್ದಾರೆ.

ಮತ್ತೊಂದು ಕಡೆ ಕೆಲವು ಜನ ಜಾರೆಯರು ಕತ್ತಲೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟು ಸುಂದರಿಯರು ಅಂತ ಹೇಳಿದ್ರೆ ಹೇಳೋದಕ್ಕಾಗೋದಿಲ್ಲ. ವಿಶಾಲವಾಗಿ ಬೆಳೆದಂತಹ ವಕ್ಷಸ್ಥಲ, ಅವರ ಪ್ರಿಯಕರನಿಗೂ ಕೂಡ ಸಿಗದೇ ಇರುವಷ್ಟು ದೊಡ್ಡದಾಗಿರುವಂತಹದ್ದು. ಅದನ್ನು ನೋಡಿದರೆ ಎಲ್ಲೇ ಕಣ್ಣು ಹಸಿರಾಗುತ್ತೋ ಅನ್ನುವಷ್ಟು ಆಶ್ಚರ್ಯಕರವಾಗಿರುವಂತಹ ಆ ಸುಂದರವಾದಂತಹ ನೋಟ. ಮತ್ತು ಕೂಡ ಅದು ಕುಗ್ಗಿದರೆ ಮದನನಿಗೆ ಮಾನಹಾನಿಯಾಗುತ್ತದೋ ಅನ್ನುವಷ್ಟು ರೀತಿಯಲ್ಲಿ ಅವರ ಸೌಂದರ್ಯದ ವರ್ಧನೆ ಇತ್ತು. ಹಾಗೆ ಅವರ ನಡು ಇದೆಯಲ್ಲ, ಎಲ್ಲಿ ಅದು ದೊಡ್ಡದಾಗಿದ್ರೆ ಅದು ಸೊಕ್ಕು ಅಂತ ಅನ್ನಿಸ್ಕೊಳ್ತಾರೋ, ಸೊಕ್ಕು ತುಂಬಿದೆ ಅದು ಒಳ್ಳೇದಲ್ಲ ಅಂತ ಅಂದ್ಕೊಂಡು ಅವರ ನಡು ತುಂಬಾ ಚಿಕ್ಕದಾಗಿತ್ತಂತೆ.

ಮತ್ತೊಂದೆಡೆ ಕತ್ತಲೆಯಲ್ಲಿ ಪ್ರಿಯತಮ ಪ್ರಿಯತಮೆ ಇಬ್ಬರೂ ಕೂಡ ಕೂಡಿ ಬರ್ತಾ ಇದ್ದಾರಂತೆ. ಅವರ ಸಂಕೇತ ಸ್ಥಳದಲ್ಲಿ ಸೇರಿಬಿಟ್ಟು ಇಬ್ಬರೂ ಪರಸ್ಪರ ಅನುರಾಗದಿಂದ ಶಾರೀರಿಕ ಸುಖವನ್ನು ಅನುಭವಿಸಿ ಮನೆಗೆ ಹಿಂತಿರುಗ್ತಾ ಇದ್ದಾರಂತೆ. ಹಿಂತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ಕವಿ ಆ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಹೆಣ್ಣು ಮಕ್ಕಳು ಹೇಗೆ ಬರ್ತಾರೆ ಅಂತ. ಆ ರೀತಿಯಲ್ಲಿ ಆ ಜಾರೆಯರು ಹಿಂತಿರುಗ್ತಾ ಅವರ ಹಣೆಯನ್ನ ನೇವೇರಿಸ್ತಾ ಇದ್ದಾರಂತೆ. ತನ್ನ ಪ್ರಿಯತಮನ ಬೆರಳಿನಿಂದ ತಮ್ಮ ತುಟಿಯನ್ನ ಹಿಡಿದು ನೋಡ್ತಾ ಬಾಗಿ ಬಾಗಿ ಬರ್ತಾ ಇದ್ದಾರಂತೆ. ಅವರ ಎದೆಯ ಮೇಲಿರುವಂತಹ ಸೆರಗನ್ನ ಸರಿಪಡಿಸ್ಕೊಳ್ತಾ ಇದ್ದಾರಂತೆ. ಹಾಗೆ ಸೀರೆಯ ನೆರಗನ್ನು ಕೂಡ ಸರಿಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ತನ್ನ ಆಭರಣಗಳೆಲ್ಲ ಎಲ್ಲ ಸುಸ್ಥಿತಿಯಲ್ಲಿದೆಯೋ ಎಂಬ ರೀತಿಯಲ್ಲಿ ಸರಿಪಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವರಿಬ್ಬರೂ ಕೂಡ ಸೇರಿದ್ರಿಂದ ಆ ರಾಸಲೀಲೆಯಿಂದ ಶರೀರದ ಮೇಲೆ ಅನೇಕ ಗಾಯಗಳಾಗಿದೆ. ಆ ಗಾಯಗಳನ್ನು ನೋಡ್ಬಿಟ್ಟು ಅವಳು ಅನ್ಕೋತಾ ಇದ್ದಾಳೆ, ಎಂತ ಇವನು ಹುಡುಗ, ಇವನು ನನಗೆ ಈ ರೀತಿಯಾದಂತಹ ಗಾಯಗಳನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಆ ವಿಟನನ್ನ ಬೈಯುತ್ತಾ ಆ ಮುಂಗರಳ ಶೋಭೆಯಿಂದ ಕೂಡಿ ಕತ್ತಲಲ್ಲಿ ಅವರು ಸಂಚರಿಸ್ತಾ ಕಾಣಿಸ್ತಾ ಇದ್ದಾರೆ.

ಆ ಹಿರಿಯರನ್ನೆಲ್ಲ ನೋಡ್ತಾ ಬರ್ತಾ ಇರಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಚಂದ್ರ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದಾನಂತೆ. ಆ ಚಂದ್ರೋದಯದ ಕಾಲದಲ್ಲಿ ಚಕ್ರವಾಕ ಪಕ್ಷಿಗಳು ವಿರಹವೇದನೆಯಿಂದ ತಪಸ್ತಾ ಆ ಬೆಂಕಿಯ ಹೊಗೆಯನ್ನ ಭೂಮಿಯ ಮೇಲೆ ಬಿಡ್ತಾ ಇದೆಯಂತೆ. ಆ ಬೆಂಕಿಯ ಹೊಗೆ ಸುತ್ತಿ ಸುತ್ತಿ ಕತ್ತಲನ್ನ ಉಂಟು ಮಾಡ್ತಾ ಇದೆ. ಅದರ ಜೊತೆಗೆ ನಿಧಾನವಾದಂತಹ ಮನ್ಮಥನ ತಂಗಾಳಿ ಆ ಬೆಂಕಿಯ ಮೇಲೆ ಊದಲು ಆ ಬೆಂಕಿ ಅದು ಪ್ರಜ್ವಲಿಸ್ತಾ ಇದೆಯಂತೆ. ಈ ರೀತಿಯಾಗಿ ಚಂದ್ರ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ, ಆ ಬೆಂಕಿಯ ಉರಿಯಂತೆ ಕಾಣಿಸ್ತಾ ಇದ್ದಾನೆ.

ಪೂರ್ವ ದಿಕ್ಕಿನಲ್ಲಿ ನಿಧಾನವಾಗಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರನು ಮೇಲೆ ಮೇಲಕ್ಕೆ ಬರ್ತಾ ಇದ್ದಾನೆ, ತನ್ನ ಕಾಂತಿಯನ್ನ ಸುತ್ತಲೂ ಕೂಡ ಹರಡ್ತಾ ಇದ್ದಾನೆ. ಒಂದು ಸುಂದರವಾದಂತಹ ಚಂದ್ರೋದಯದ ದೃಶ್ಯವನ್ನ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಚಂದ್ರೋದಯವಾಗುತ್ತಲೇ ಯಾರ್ಯಾರಿಗೆ ದುಃಖವಾಯಿತು ಅಂತ ಹೇಳಿದ್ರೆ, ಒಂದು ಚಕ್ರವಾಕ ಪಕ್ಷಿಗಳು, ಇನ್ನೊಂದು ಕಮಲ. ಚಕ್ರವಾಕ ಪಕ್ಷಿಗಳು ಪರಸ್ಪರ ವಿರಹದಿಂದ ಬೇಯ್ತಾ ಇದೆಯಂತೆ, ಅರಳಿದಂತಹ ಕಮಲ ಮೊಗ್ಗಾಗ್ತಾ ಇದೆಯಂತೆ. ಮತ್ತೆ ಇನ್ಯಾರಿಗೆ ಸಂತೋಷ? ಕನ್ನೈದಿಲೆಗಳೇ, ಚಕೋರಗಳಿಗೆ ಸಂತೋಷವಾಗ್ತಾ ಇದೆ ಅಂತೆ. ಈ ಕನ್ನೈದಿಲೆಗಳು, ಆ ಸಂಜೆ ಕಮಲಗಳು, ಸಂಜೆ ತಾವರೆಗಳು ಚಂದ್ರೋದಯದಿಂದ ಸಂತೋಷದಿಂದ ಅರಳ್ತಾ ಇದೆಯಂತೆ. ದಿಕ್ಕು ದಿಕ್ಕುಗಳನ್ನು ಆವರಿಸಿದಂತಹ ಕಗ್ಗತ್ತಲೆ ನಿಧಾನವಾಗಿ ತೊಲಗ್ತಾ ಇದೆ. ಆ ಚಂದ್ರೋದಯದ ಕಾಲದಲ್ಲಿ ಸಮುದ್ರಕ್ಕೆ ಉಬ್ಬರ ಬರ್ತಾ ಇದೆ, ನಕ್ಷತ್ರಗಳ ಕಾಂತಿ ನಿಧಾನವಾಗಿ ಕುಗ್ತಾ ಇದೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ.

0: ಪ್ರತ್ಯಕ್ಷ ಅಲಂಕಾರಕ್ಕೆ ಉತ್ತಮವಾದಂತಹ ಉದಾಹರಣೆ ಪದ್ಯ. ಕವಿ ಇಲ್ಲಿ ರಾತ್ರಿ ವಧು ಅಂತ ಹೇಳ್ತಾ ಇದ್ದಾನೆ. ಆ ಪೂರ್ವ ದಿಗ್ವಧುವಿನ ಮುಖಚಂದ್ರನ ಎಳೆ ನಗೆಯ ಕಿರಣಗಳೋ ಎಂಬಂತೆ ಈ ಬೆಳದಿಂಗಳು ಕಾಣಿಸ್ತಾ ಇದೆಯಂತೆ. ಆ ಬೆಳದಿಂಗಳು ಹೇಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಉಕ್ಕಿ ಉಕ್ಕಿ ಹರಿಯುತ್ತಿರುವಂತಹ ಹಾಲ್ ಗಡಲಿನ ತೆರೆಗಳೋ ಎಂಬಂತೆ, ಮನ್ಮಥನ ಕೀರ್ತಿಯ ರಶ್ಮಿಗಳೋ ಎಂಬಂತೆ, ತನ್ನ ಪತಿಯನ್ನ ಕಂಡು ರಾತ್ರಿ ವಧು ನಾಚಿ ಬೆಳ್ಳಗಾದಳೋ ಎಂಬಂತೆ, ಭೂಮಿಯ ಮೇಲೆ ಮನ್ಮಥನು ಚೆಲ್ಲಿದ ಮಂಕು ಬೂದಿಯೋ ಎಂಬಂತೆ, ಎಲ್ಲ ಕಡೆಗಳಲ್ಲೂ ಕೂಡ ಆ ಚಂದ್ರನ ಕಿರಣ ಪಸರಿಸ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ ಕಾರ್ಯಕ್ರಮದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: This is Akashvani. I am Anuja Kumar with the Midday News. The headlines. Flood situation in Assam remains critical as death toll reaches 61. Over 1 lakh people take shelter in relief camps. Prime Minister Narendra Modi assures all possible assistance. Rescue and relief operations in full swing in rain-hit Gujarat. Over 40,000 people evacuated. Shri Amarnath Yatra and Shri Mata Vaishno Devi Yatra in Jammu and Kashmir resume after remaining suspended for 6 days due to inclement weather. Government to hold third round of talks with CJP delegation on exam reforms and paper leak prevention measures this afternoon. Madhya Pradesh High Court designates 4 special fast-track courts for trial of cases relating to paper leak and related irregularities. In squash, India's Anahat Singh enters women's singles final of World Junior Championships at Ontario. And in men's cricket, India to take on hosts Zimbabwe in second T20 at Harare this afternoon. And now the news in detail. The flood situation in Assam remains critical with over 1,15,000 people taking shelter in relief camps. Sibsagar, Charaideo and Jorhat are the worst affected.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1ರಂದು ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಎರಬಳ್ಳಿ ಗ್ರಾಮ ಸೇರಿದಂತೆ ವಿವಿಧೆಡೆ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿದರು. ಇದೇ ವೇಳೆ ಈವರೆಗಿನ ಕೃಷಿ ಚಟುವಟಿಕೆ ಕುರಿತಂತೆ ರೈತರ ಅಹವಾಲು ಆಲಿಸಿದರು. ವದ್ದಿಕೆರೆ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ನೇತೃತ್ವದ ನಿಯೋಗ ಒಣಗಿ ಹೋಗಿರುವ ಸೂರ್ಯಕಾಂತಿ ಬೆಳೆಯನ್ನು ವೀಕ್ಷಿಸಿದರು. ಸೂರ್ಯಕಾಂತಿ ಬಿತ್ತನೆಗೆ ತಗುಲಿದ ವೆಚ್ಚ ಹಾಗೂ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಭೇಟಿ ನೀಡಿದ್ದ ಅವರು ವಿಭಾಗೀಯ ಮಟ್ಟದ ಬರ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜನರಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಲಮಟ್ಟಿ ಭಾಗ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪ್ರದೇಶಗಳಲ್ಲೂ ಬರ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಮೇಲೆ ಹೆಚ್ಚುವರಿ ಹೊರೆ ಹೊರಿಸುತ್ತಿಲ್ಲ. ಉನ್ನತ ಮಟ್ಟದ ಖಾಸಗಿ ಶಾಲೆಗಳು ಸಿಎಸ್ಆರ್ ನಿಧಿಯಡಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಆಹ್ವಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಳ್ಳಿಯ ಮಕ್ಕಳಿಗೂ ನಗರ ಮಟ್ಟದಂತೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸಿ ಇದನ್ನು ವಾರ್ಷಿಕ ಆಧಾರದ ಮೇಲೆ ಪಾರದರ್ಶಕವಾಗಿ ಹರಾಜು ಮೂಲಕ ಅದೇ ಗ್ರಾಮದ ಯುವಜನರಿಗೆ ಗುತ್ತಿಗೆ ನೀಡುವ ಬಗ್ಗೆ ಕ್ರಮ ವಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರತಿ ಗ್ರಾಮ

0: ಗ್ರಾಮದಲ್ಲಿ ಈ ರೀತಿಯ ಫಲವೃಕ್ಷೋದ್ಯಾನ ಅಭಿವೃದ್ಧಿಪಡಿಸುವುದರಿಂದ ಗ್ರಾಮದಲ್ಲಿನ ಹಸಿರು ಹೊದಿಕೆಯೂ ಹೆಚ್ಚಲಿದೆ, ನಿರುದ್ಯೋಗಿ ಭೂರಹಿತ ಯುವಜನರಿಗೆ ಉದ್ಯೋಗವೂ ಲಭಿಸಲಿದೆ. ಇದರಿಂದ ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ಆದಾಯವೂ ಬರಲಿದೆ ಎಂದು ಇಲಾಖಾ ಕಾರ್ಯದರ್ಶಿಗೆ ನೀಡಿರುವ ಲಿಖಿತ ಸೂಚನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಸಪೋಟ, ತೆಂಗು, ಹೈಬ್ರಿಡ್ ನೇರಳೆ, ಹುಣಸೆ ಇತ್ಯಾದಿ ಬೆಳೆಸಿದರೆ ಅದರಿಂದ ಪಂಚಾಯಿತಿಗಳಿಗೆ ಮತ್ತು ಕಂದಾಯ ಇಲಾಖೆಗೆ ಆದಾಯ ಬರಲಿದೆ. ಪ್ರಮುಖವಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯೂ ನಿಲ್ಲಲಿದೆ. ತೋಟಗಾರಿಕೆ ಬೆಳೆಯ ಈ ವೃಕ್ಷಗಳನ್ನು ಯಾವಾಗ ಬೇಕಾದರೂ ತೆರವು ಮಾಡಿ ಸರ್ಕಾರದ ಯೋಜನೆಗಳಿಗೆ ಭೂ ಬಳಕೆ ಮಾಡಲು ಅವಕಾಶ ಇರಲಿದೆ ಎಂದು ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯ ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಇಡೀ ದಿನದ ಕಲಾಪಗಳನ್ನು ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಅವರು ಈ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. 3 ವಿಭಾಗೀಯ ನ್ಯಾಯಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಹಾಗೂ ಕೆಜಿ ಶಾಂತಿ, ಜ್ಯೋತಿ ಮುಲಿಮನಿ, ಪಿ ಶ್ರೀಸುಧಾ, ಲಲಿತಾ ಕನ್ನೆಗಂಟಿ ಹಾಗೂ ಕೆಎಸ್ ಹೇಮಲೇಖಾ ಕಾರ್ಯನಿರ್ವಹಿಸಲಿದ್ದಾರೆ. ನ್ಯಾಯಮೂರ್ತಿಗಳಾದ ಚಲ್ಲಕೂರು ಸುಮಲತಾ, ತಾರಾ ವಿತಸ್ತಾ ಗಂಜು, ಕೆಬಿ ಗೀತಾ ಹಾಗೂ ರಾಜೇಶ್ವರಿ ಎಂ ಹೆಗಡೆ ಏಕಸದಸ್ಯ ನ್ಯಾಯಪೀಠದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 8 ಮತ್ತು 9ರಂದು ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠ ರಚನೆ ಮಾಡಲಾಗಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆಯಾಗಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರಗಳ ಆಡಳಿತಾತ್ಮಕ ನಿಯಂತ್ರಣವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ವರ್ಗಾಯಿಸುವ ಕುರಿತು ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ. 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಯು ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಸೇವೆಗಳು ಹಾಗೂ ಕೃಷಿ ತಂತ್ರಜ್ಞಾನಗಳ ಪ್ರಸರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಕ್ರಮವು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸಲು ಸಹಕಾರಿಯಾಗಲಿದೆ. ರಾಜ್ಯ ಸರ್ಕಾರ ಬೆಂಗಳೂರನ್ನು ಧೂಳಿನ ನಗರವನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಅಶೋಕ ಆರೋಪಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕರಿಗೆ ಅನಾನುಕೂಲತೆ ಉಂಟುಮಾಡುವುದು ಸರ್ಕಾರದ ಸಾಧನೆಯೇ ಎಂದು ತಮ್ಮ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ. ಜಿಬಿಎ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ಲಕ್ಷ್ಯದಿಂದಾಗಿ ನಗರದ ನಿವಾಸಿಗಳು ಪ್ರತಿನಿತ್ಯ ಧೂಳು ಮತ್ತು ಕಳಪೆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕಾಗಿದೆ ಎಂದು ದೂರಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ಕುಡಿಯುವ ನೀರು ಮತ್ತು ಭೂಗತ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗಳು ಪ್ರಾರಂಭವಾಗಿ 1 ವರ್ಷ ಕಳೆದರೂ ಮುಂದುವರೆದಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಧ್ಯಪ್ರವೇಶಿಸಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗಡುವು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಥಣಿಸಂದ್ರದಲ್ಲಿಂದು ಬೃಹತ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಅಭಿಯಾನವು ಥಣಿಸಂದ್ರವನ್ನು ಸಂಪೂರ್ಣವಾಗಿ ಕಸಮುಕ್ತ ಪ್ರದೇಶವನ್ನಾಗಿ ಮಾಡುವ ಗುರಿ ಹೊಂದಿದೆ. ಸ್ವಚ್ಛತಾ ಅಭಿಯಾನವನ್ನು ಥಣಿಸಂದ್ರದಲ್ಲಿರುವ ಪೊಲೀಸ್ ತರಬೇತಿ ಶಾಲೆ ಮತ್ತು ರಾಷ್ಟೋತ್ಥಾನ ಶಾಲೆಯ ಆವರಣದಲ್ಲಿ ಆರಂಭಿಸಲಾಯಿತು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಪ್ರದೇಶದ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಕಸ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ವೇಳೆ ಮಾತನಾಡಿದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರೂ ಕಸವನ್ನು ವಾಹನಗಳಿಗೆ ನೀಡಬೇಕು, ಎಲ್ಲೆಂದರಲ್ಲಿ ಕಸವನ್ನು ಎಸೆಯದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ ಸಿ ವೀರಣ್ಣ ಅವರು ವಯೋಸಹಜ ಕಾರಣದಿಂದ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 1983 1989 ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ, ಎಸ್ಆರ್ ಬೊಮ್ಮಾಯಿ, ಜೆಎಚ್ ಪಟೇಲ್, ಎಚ್ಡಿ ದೇವೇಗೌಡರ ಅವಧಿಯಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿ ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ 7 ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಿ ವೀರಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದೆ. ಕಳೆದ 4 ದಿನಗಳ ಹಿಂದೆ ಇಬ್ಬರು ದ್ವಿಚಕ್ರ ವಾಹನದ ಮೂಲಕ ಬಂಡೀಪುರ ಸಫಾರಿ ಝೋನ್ನ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ 1 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ 25,000 ರೂಪಾಯಿ ದಂಡ ವಿಧಿಸಿ ತಪ್ಪೊಪ್ಪಿಗೆ ಪತ್ರ ಪಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ಬರ ಪರಿಶೀಲನೆ, ರೈತರ ಅಹವಾಲು ಆಲಿಸಿದ ಸರ್ಕಾರ. ಉದ್ಯೋಗ ಖಾತರಿಯಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನಲ್ಲಿ ಫಲವೃಕ್ಷೋದ್ಯಾನ, ಸಚಿವ ಈಶ್ವರ್ ಖಂಡ್ರೆ. ಆಗಸ್ಟ್ 1 ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ನವದೆಹಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡುವೆ 3 ಕೃಷಿ ವಿಜ್ಞಾನ ಕೇಂದ್ರಗಳ ವರ್ಗಾವಣೆಗೆ ಒಡಂಬಡಿಕೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದ ಪರಿಸರ ಮಾಲಿನ್ಯ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
5: Mysore Sandal.
6: ನೋಡು ಇದೆ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಏನು ರಂಗ ಕೈಗೆ ಬ್ಯಾಂಡೇಜು?
8: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
9: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: This is All India Radio. Children's Hour.
11: Good afternoon, dear listeners. Welcome to today's Children's Hour.
12: We are the students of Niharika Learning Space, and we warmly welcome you to explore the beautiful melody between mathematics and music in our program, Melody of Math.

0: ನೈಸ್ ಆರ್ಯ, ಐ ವುಡ್ ಲೈಕ್ ಟು ಟ್ರೈ ಟರ್ನ್ ಮೈ ಮೃದಂಗಂ ಆರೋಹಿ ಕುಡಿ ಸಿಂಗ್ ದ ಸ್ವರ ಆಸ್ ವೈಲ್ ಐ ಪ್ಲೇ.
1: ಶೋರ್ ಭಾವತ್, ಇಟ್ಸ್ ಸೋ ಮಚ್ ಫನ್ ಟು ಟರ್ನ್ ಅ ಮ್ಯಾಥಮ್ಯಾಟಿಕ್ ಪ್ಯಾಟರ್ನ್ ಇನ್ ಟು ಮ್ಯೂಸಿಕ್. ಸಾ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಎಸ್, ಚಿಂತೆನ ಸೈಡಿಗಿಟ್ಟು ಆಟ ಆಡುವಂತ ಸಮಯ ಇದು. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಶ್ನೆ ಕೇಳೋದಕ್ಕೆ ನಾನಂತೂ ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ರೆಡಿ ಅಂತ ಹೇಳಿ ಭಾವಿಸ್ತಾ ಮೊದಲನೇದಾಗಿ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ, ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾಕೆ ಈಗಷ್ಟೇ ಸಾಕಷ್ಟು ಹಾಡುಗಳನ್ನು ಕೇಳಿದ್ದೀರಾ? ಪ್ರಶ್ನೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇದೆ. ಇವತ್ತು ನಾನು ಕೇಳೋವಂಥ ಮೊದಲನೇ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ನಿಮಗೆ ಮೊಬೈಲ್ ಬೇಕಿಲ್ಲ, ಗೂಗಲ್ ಬೇಕಿಲ್ಲ, ಏನು ಬೇಕಿಲ್ಲ, ಹೀಗೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಉತ್ತರವನ್ನು ಕೊಡಬಹುದು. ಹಾಗೆ ಅಂಥ ಪ್ರಶ್ನೆ ಯಾವುದಪ್ಪ ಅಂಥೇಳಿ ತಲೆಗೆ ಹುಳ ಬಿಟ್ಕೊಳ್ಳೋದೇನು ಬೇಡ, ಬಹಳ ಸಿಂಪಲ್. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನೋ ಹೆಂಡತಿನೋ ಯಾರಾದರೂ ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದು ಘಮ ಹೊರಗೆ ಬರುತ್ತೆ ಅಲ್ವಾ, ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಏನೋ ವಿಶೇಷ ಇರಬಹುದು ಅಂತ ಅನ್ಸುತ್ತೆ. ಅಥವಾ ಆ ಒಂದು ಘಮದಿಂದಲೇ ಏನಾಗುತ್ತೆ ಅಂದರೆ ಯಾವ ತಿಂಡಿ ಇರ್ಬೋದು ಅಥವಾ ಯಾವ ಅಡುಗೆ ಇರ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಈ ಘಮಕ್ಕಿರೋಂಥ ಮತ್ತೊಂದು ಹೆಸರೇನು ಅಂತ ನಿಮ್ಗೆ ಹೇಳೋದಕ್ಕೆ ಸಾಧ್ಯನಾ? ಈ ಅಡುಗೆ ಮಾಡಬೇಕಾದ್ರೆ ಹೊರಹೊಮ್ಮುವಂಥ ಘಮಕ್ಕೆ ಕನ್ನಡದಲ್ಲಿ ಇನ್ನೊಂದು ಪದ ಏನಿರಬಹುದು ಅಂಥೇಳಿ ನೀವು ನನಗೆ ಸಂದೇಶದ ಮುಖಾಂತರ ತಿಳಿಸ್ಬೇಕು. 9480910013 ಈ ಸಂಖ್ಯೆಗೆ

ಸಮಯ 1 ಗಂಟೆ 7 ನಿಮಿಷ ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಹುಂಬಿಸಿಲು ಕಾರ್ಯಕ್ರಮ ಇದು. ಪ್ರಶ್ನೆ ಕೇಳಿದ್ದೆ ಏನಂತ, ಅಡುಗೆ ಮಾಡಬೇಕಾದ್ರೆ ಒಂದು ಘಮ ಬರುತ್ತೆ, ಹಾಗೆ ಘಮ್ ಅಂತ ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ, ಹಸು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ ಘಮಕ್ಕೆ ಏನಂತ ಹೆಸರು, ಮತ್ತೊಂದು ಹೆಸರು ಅಂತ ಕೇಳಿದ್ದೆ. ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೇತ್ರಾ ಕೆಂಗೇರಿಯವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಎಸ್ ಎಸ್ ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಬೂದಿಗೆರೆ ಮುರಳಿಯವರ ಉತ್ತರ ಸರಿಯಾಗಿದೆ. ಹಾಗೆ ಸೌಭಾಗ್ಯ ರಾಜನಕುಂಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಪ್ರೀತಾ ದಯಾನಂದ್ ಪಾಂಡವಪುರ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರ. ಹಾಗೆ ಹಾಗೆ ಯಾರು ಹೆಚ್ ಎಲ್ ಬಸವರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಏಕಾದಶಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಏಕಾದಶಿ ಹಬ್ಬದ ಶುಭಾಶಯಗಳು. ಮಳೆ ಸುರಿಲಿ ತಂಪಾಗಲಿ ನಾಡು ಅಂತ ಇದ್ದಾರೆ. ಖಂಡಿತ ಮಳೆ ಸುರಿಲಿ ತಂಪಾಗಲಿ ಎಲ್ಲರಿಗೂ ಕೂಡ. ಏನು ಆ ಒಂದು ಮಳೆಯಿಂದ ಇಳೆ ತಂಪಾಗಿ ಹಸಿರು ಪಸರಿಸಿ ಎಲ್ಲರ ಹೊಟ್ಟೆ ಕೂಡ ತುಂಬಲಿ ಅಂತ ಹೇಳಿ. ಇನ್ನು ಮೈಸೂರಿನಿಂದ ಮಂಗಳ ಮತ್ತು ನಿಯೋಮ ಅವರ ಸಂದೇಶ ಬಂದಿದೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಅವರು ಚಿತ್ರದುರ್ಗದಿಂದ, ಹೆಬ್ಬಾಳದ ರಮೇಶ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಲಾಲ್ಬಾಗ್ ರೋಡಿನಿಂದ ಪೂರ್ಣಿಮಾ ಅವರ ಉತ್ತರ ಸರಿಯಾಗಿದೆ. ಸುಮಿತ್ರಾ ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಕನ್ನಡದಲ್ಲಿ ಮತ್ತೊಂದು ಹೆಸರನ್ನು, ಮತ್ತೊಂದು ಪದವನ್ನು ಹೇಳಿ ಅಂದಿದೆ ಬಾಬಾ ಕಲ್ಯಾಣ್ ಅವರು. ಇಂಗ್ಲೀಷಲ್ಲೇ ಹೇಳಿದ್ದೀರಾ. ಹಾಗೆ ಯಾರು ಯಾರು, ವಸುಧಾ ನಾಗರಾಜ್ ಶೆಣೆಯವರು ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಉತ್ತರವನ್ನು

2026ರ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿದಂತಹ ಕ್ರೀಡಾಪಟುಗಳು ಯಾರು ಅನ್ನೋದನ್ನು ನೀವು ನನಗೆ ಒಂದು ಹಾಡಿನ ಕಾಲಾವಕಾಶದ ಒಳಗೆ ತಲುಪಿಸಿ.

ಸಮಯ 3:16 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳಿದ್ದೆ, ಏನಂತ ಪ್ರಶ್ನೆ ಕೇಳಿದ್ದೆ, ಗ್ಲಾಸ್ಕೋನಲ್ಲಿ ಕಳೆದ ಗುರುವಾರ ಉದ್ಘಾಟನೆಗೊಂಡ ಕಾಮನ್ವೆಲ್ತ್ 2026 ಈ ಒಂದು ಕ್ರೀಡಾಕೂಟ ಇದೆಯಲ್ಲ, ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿದಂಥ ನಮ್ಮ ಭಾರತದ ಕ್ರೀಡಾಪಟುಗಳು ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿದ್ದಾರೆ ನೋಡುವಂಥ ಸಮಯ ಇದು. ಎಸ್, ಸರಿಯಾದ ಉತ್ತರವನ್ನು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾಗಿದೆ, ರಾಜಾಜಿನಗರದಿಂದ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಭಾಗ್ಯ ರಾಮಣ್ಣ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ಸುಮಿತ್ರಾ ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಟೈಲರ್ ಯಾರು ಮುನಿರಾಬಾದ್ ಡ್ಯಾಮಿಂದ, ನೋಬಲ್ ಟೈಲರ್ ಅವರ ಉತ್ತರ ಸರಿಯಾಗಿದೆ. ಪುಷ್ಪ ಶಾನ್ಭೋಗರ್ ಗದಗಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ ಅರ್ಧ ಉತ್ತರವನ್ನು ಮಾತ್ರ ಕೊಟ್ಟಿದ್ದೀರಾ, ಇಬ್ಬರು ಮುನ್ನಡೆಸಿದಂಥದ್ದು. ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಲಾಲ್ಬಾಗ್ ರೋಡಿಂದ ಪೂರ್ಣಿಮಾ ಅವರ ಉತ್ತರ ಸರಿಯಾಗಿದೆ. ಸುಪ್ರೀತ್ ದಯಾನಂದ ಕೆರೆದೊಣ್ಣೂರು ಪಾಂಡವಪುರ ಮಂಡ್ಯದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ

0: ಉತ್ತರ. ಹಾಗೆ ಹನುಮನ್, ಕ್ಷಮಿಸಿ, ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸೌಭಾಗ್ಯ ರಾಜನ್ ಕುಂಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವೇ ಹೌದು. ಅದಾದ ನಂತರ ವಾಣಿಶ್ರೀ ಇಳಕಲ್ನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ. ವೀಣಾ ರವಿಶಂಕರ್ ಶನಿವಾರ ಸಂತೆ ಕೊಡಗಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು? ಪಿ ಎಚ್ ಪಾಟೀಲ ಮತ್ತು ಶ್ರೀಮತಿ ಪಾಟೀಲ ಅವರು ರಾಣಿಬೆನ್ನೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ ಆಗಿದೆ. ಮತ್ತಿನ್ಯಾರು ಉತ್ತರವನ್ನು ಕಳಿಸಿದ್ದಾರೆ? ಬಸವರಾಜ್ ಗೆಂಗೇರಿ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದವರು, ಎಸ್, ಪದ್ಮಶ್ರೀ ಕುಟುಂಬದವರು ಉತ್ತರ ಸರಿಯಾಗಿ ಇಲ್ಲ, ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ, ಸಾರಿ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾದ ಉತ್ತರ ಆಗಿದೆ. ಇಷ್ಟು ಜನ ಉತ್ತರವನ್ನು ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಸರಿಯಾದ ಉತ್ತರ ಏನು ಅಂತ ನೋಡ್ಬೇಕಲ್ವಾ. ಈಗಷ್ಟೇ ಮತ್ತೊಂದು ಉತ್ತರ ಕೂಡ ಬಂತು. ಸರಿಯಾದ ಉತ್ತರ ಏನು? ಮೀರಾಬಾಯಿ ಚಾನು ಮತ್ತು ಲವ್ಲಿನಾ ಬೊರ್ಗೋಹೈನ್ ಇವರು ನಮ್ಮ ಭಾರತ ತಂಡವನ್ನು ಮುನ್ನಡೆಸಿದರು. ಮೀರಾಬಾಯಿ ಚಾನು, ಲವ್ಲಿನಾ ಬೊರ್ಗೋಹೈನ್ ಅವರು ಗ್ಲಾಸ್ಕೋನಲ್ಲಿ ನಡೆದಂತಹ ಕಾಮನ್ವೆಲ್ತ್ 2026 ಈ ಒಂದು ಗೇಮ್ಸ್ ಏನಿದೆಯಲ್ಲ, ಕ್ರೀಡಾಕೂಟ ಇದೆಯಲ್ಲ, ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಎತ್ತಿ ಹಿಡಿದಿದ್ದರು. 3:20 ಆಗಿದೆ. ಫೆಂಬ್ರೇನ್ ಬುಕ್ ಹೇಳ್ತಾ ಇದ್ದೀರಾ, ಎಸ್. ಇದು
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
0: ಎಸ್, ಚಿಂತೆನ ಸೈಡ್ ಇಟ್ಟು ನೀವೆಲ್ಲರೂ ಕೂಡ ಆಟ ಆಡ್ತಿದ್ದೀರಾ ಅಂತ ಗೊತ್ತು. ಹೇಳಿ ಕೇಳಿ, ವೀಕೆಂಡ್ ಶನಿವಾರ ಸಾಕಷ್ಟು ಜನ ಆರಾಮಾಗಿ ಮನೆಯಲ್ಲಿ ಕೂತು ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇರ್ತೀರಾ. 3:20 ಆಗಿದೆ ಈಗ ನಮ್ಮ ಸ್ಟುಡಿಯೋ ಸಮಯ. ಮುಂದಿನ ಪ್ರಶ್ನೆ ಇದೊಂದು ಹಿಂದಿ ಸಿನಿಮಾ ಕುರಿತಾದಂತಹ ಪ್ರಶ್ನೆ. ಏನು ಪ್ರಶ್ನೆ ಅಂತಂದ್ರೆ, ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ, ಆಯ್ತಾ. ಅದಾದ ನಂತರ ರಜನಿಕಾಂತ್ ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದ್ದಾರೆ. ಹಾಗಿದ್ರೆ ಆ ಸಿನಿಮಾ ಯಾವ್ದಪ್ಪ ಅಂತ ನೀವು ನನಗೆ ಹೇಳಬೇಕು. ರಜನಿಕಾಂತ್ ನಾಯಕ ನಟನಾಗಿ, ರಜನಿಕಾಂತ್ ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದಂತಹ ಆ ಒಂದು ಸಿನಿಮಾ ಯಾವುದು ಅನ್ನೋದನ್ನ ನೀವು ನನಗೆ ತಿಳಿಸಿ. ಒಂದು ಹಾಡಿನ ಕಾಲಾವಕಾಶ ಯಾವತ್ತಿಗೂ ನಿಮ್ಗೆ ಇದ್ದೇ ಇರುತ್ತೆ.

ಎಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್ ಎಸ್ ಎಸ್ ಎಸ್, 3:25 ಆಗಿ ಹೋಯ್ತು ಕಣ್ರಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ಏನಂತ, ಸೂಪರ್ ಸ್ಟಾರ್ ರಜನಿಕಾಂತ್ ಹಿಂದಿ ಸಿನಿಮಾ ಒಂದರಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾರೆ, ಅವರ ಸಾಕು ಮಗನಾಗಿ ಹೃತಿಕ್ ರೋಷನ್ ಅಭಿನಯಿಸಿದಂತಹ ಆ ಒಂದು ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟವರು ಯಾರು ನೋಡುವಂತ ಸಮಯ, ಎನ್ ಆರ್ ಪ್ರಸಾದ್ ರಾಜನಗರದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹೆಬ್ಬಾಳದ ರಮೇಶ್ ಕಳೆದ ಸಾರಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ರು, ಬಟ್ ನಾನು ಅವರ ಹೆಸರನ್ನು ಮಿಸ್ ಮಾಡಿದ್ದೆ. ಇನ್ನು ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುನೀಲ್ ಜಯಶ್ರೀ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ ಸರಿಯಾದ ಉತ್ತರ, ಹಾಗೆ ತಾವರೆ ಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ, ಎಸ್ ತಪ್ಪಾದ ಉತ್ತರ ಸರ್ ಸಾರಿ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್ ಇಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ, ಹೆಚ್ ಆರ್ ರುದ್ರಸ್ವಾಮಿ ಕಾಣದಾಳು ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಸೌಭಾಗ್ಯ ರಾಜನ್ ಕುಂಟೆಯಿಂದ, ಮಂಜುನಾಥ್ ಲಗ್ಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹೊನ್ನೂರು ಆಲಿ ಹನುಮಂತಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಜಗಳೂರಿನಿಂದ ಹಂಪಸಾಗರದಿಂದ ಸುಭಾನ್ ಕೋರಿ ಅವರ ಉತ್ತರ ಸರಿಯಾಗಿದೆ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆ ಸುಮಿತ್ರಾ ಸಂಡೂರಿನಿಂದ, ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ ಉತ್ತರವನ್ನು ಕಳಿಸಿದ್ದಾರೆ, ಪುಷ್ಪಾ ಶಾನಭೋಗರ್ ಗದಗಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಅನುಪಲ್ಲವಿ ಬೆಂಚೆ ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಬೂದಿಗೆರೆ ಮುರಳಿಯವರ ಉತ್ತರ ಕೂಡ ಸರಿಯಾಗಿದೆ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರ. ಇನ್ನು ನಿತ್ಯ ನೆಲಮಂಗಲದಿಂದ, ಮುನಿರಾಬಾದ್ ಡ್ಯಾಮಿಂದ ಡೇವಿಡ್ ನೋಬಲ್ ಟೈಲರ್ ಅವರ ಉತ್ತರ ಕೂಡ ಸರಿಯಾಗಿದೆ, ನಾಗರಾಜ್ ನೊಂಗಲಿ ಮುಳಬಾಗಿಲಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ವಾಣಿಶ್ರೀ ಇಣಕಲ್ನಿಂದ, ಉಲ್ಲಾಸ್ ಮಲಾಡಿಹಳ್ಳಿಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಅನಂತರಾಜು ಗೊರಲಡ್ಕು ಹಿರಿಯೂರಿನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಶ್ವೇತಾ ಎಸ್ರಾವ್ ಅವರ ಉತ್ತರ ತಪ್ಪಾಗಿದೆ. ಇನ್ನು ಧಾರವಾಡದಿಂದ ರೇಖಾ ಅವರ ಉತ್ತರ ಸರಿಯಾಗಿದೆ, ಶರಣಪ್ಪ ಪೂಜಾರಿ ಜಾಗೀರ್ ಅವರು ವೆಂಕಟಾಪುರದಿಂದ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಧಾರವಾಡದ ಮಂಜುಶ್ರೀ ಚನ್ನಪಟ್ಟಣ ಭೂಹಳ್ಳಿಯಿಂದ, ಹರ್ಷಿತ್ ಗೌಡ ತಪ್ಪಾದ ಉತ್ತರ. ಇನ್ನು ಸರಿಯಾದ ಉತ್ತರ ಪಿ ಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದೀರಾ. ನನ್ನ ಉತ್ತರ ತಪ್ಪಾ ಮೇಡಮ್? ಇಲ್ಲ ಇರಿ ಸರ್, ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತದ್ದು, ನಾನು ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಕಷ್ಟ ಆಗ್ಬೋದು ಅನ್ಕೊಂಡಿದ್ದೆ, ಆದರೆ ನನಗೆ ಕಷ್ಟ ಆಗೋಷ್ಟು ಉತ್ತರಗಳು ಬಂದಿದೆ. ಅಂದ್ರೆ ನನಗೆ ಉತ್ತರ ಹೇಳೋದಕ್ಕೆ, ಉತ್ತರ ಹೇಳದವರ ಹೆಸರನ್ನು ಹೇಳೋಷ್ಟು ಕಷ್ಟ ಆಗೋಷ್ಟು ಉತ್ತರಗಳು ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಉತ್ಸಾಹ ಭರಿತ ಪಾಲ್ಗೊಳ್ಳುವಿಕೆಗೆ. ಸರಿಯಾದ ಉತ್ತರ ಭಗವಾನ್ ದಾದಾ, ಭಗವಾನ್ ದಾದಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಯತ್ನ ಪಟ್ಟಂತ ಎಲ್ಲರಿಗೂ. 3:28 ಆಗಿದೆ, ಇನ್ನೊಂದು ನಿಮಿಷದಲ್ಲಿ ನಿಮಗೋಸ್ಕರ ಮೂಡಿ ಬರುತ್ತೆ ಪ್ರಾಜಿತ ಕಾರ್ಯಕ್ರಮ ನ್ಯಾಯವಾಣಿ. ಅದಾದ ನಂತರ ಹೊಂಬಿಸಿಲು ಮುಂದುವರಿಯುತ್ತೆ. ಕೇಳ್ತಾ ಇರಿ ಸದಾ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz musically yours.
1: Akashvani ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನೋಡಿ, ಈಗ ಕೆಲವು ಈ ಕ್ರಿಮಿನಲ್ ಪ್ರಕರಣ ಅಂತಂದ್ಕೋಣ, ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ, ಅಪರಾಧಿ ಅಥವಾ ಸಂತ್ರಸ್ತೆ ಅವ್ರ ಪರ ನಡೆಸುವಂತ ಸರ್ಕಾರಿ ವಕೀಲರು ಅಂತೇನಿರ್ತಾರಲ್ಲ, ಅವರಿಗೆ ಅದು ಯಾಕೋ ಅತೃಪ್ತರಾಗಿರ್ತಾರೆ. ಇಟ್ ಇಸ್ ನಾಟ್, ನೀವು ಮಾಡಿದ್ದು ಸರಿ ಅಲ್ಲ, ಗೌರ್ಮೆಂಟ್ಗೆ ಅದು ಸರಿ ಕಂಡು ಬರಲ್ಲ. ಆವಾಗ ಏನಾಗುತ್ತೆ?
3: ಈಗ ಕ್ರಿಮಿನಲ್ ಕೇಸ್ ಅಲ್ಲಿ ಏನಾಗುತ್ತೆ ಸರ್, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿಯೊಬ್ಬ ಮಾನವರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಸ್ ಇರೋದು, ಅವ್ರಿಗೆ ಅಲ್ಲಿ ಏನಾದ್ರೂ ಘಟನೆ ಆದಾಗ ಅವ್ರಿಗೆ ಗೌರ್ಮೆಂಟ್ ವಕೀಲರು ಬರ್ತಾರೆ.
2: ಅದಕ್ಕೆ ಈಗ ಅಪರಾಧ ಏನ್ ನಡೀತದೆ, ಸಂತ್ರಸ್ತ ಏನಂತೀವಲ್ಲ, ಅಪರಾಧಕ್ಕೆ ಒಳಗಾದವರು, ಶೋಷಣೆ ವ್ಯಕ್ತಿ ಪರ ಕೇಸ್ ನಡೆಸಕ್ಕೆ ಸರ್ಕಾರಿ ವಕೀಲರು ಅಂತೀವಲ್ಲ, ಅವರು ಇರ್ತಾರೆ. ಅವರಿಗೆ ಪರವಾಗಿ ಕೆಲವು ವಿಚಾರಗಳನ್ನ ಅವರು ಗಮನದಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ. ಆ ಟೈಮಲ್ಲಿ ಏನೋ ಒಂಥರ ಅವರಿಗೆ ಸಮಸ್ಯೆ ಆಗಬಹುದು, ಅವಾಗ ಇವ್ರ ಪಾತ್ರ ಏನು ಅಂತ ನೋಡಬೇಕು.
3: ಈಗ ಸರ್ಕಾರದ ಪರವಾಗಿ ಈ ವಿಕ್ಟಿಮ್ಗೆ ಅಂದ್ರೆ ಸಂತ್ರಸ್ತರು ಯಾರು FIR ಮಾಡ್ತಾರಲ್ವಾ, ಈಸಿಯಾಗಿ ಹೇಳೋದಾದ್ರೆ ಯಾರು ಪೊಲೀಸರಲ್ಲಿ ಹೋಗಿ FIR ಮಾಡ್ತಾರೆ ಅವ್ರ ಪರವಾಗಿ ಗೌರ್ಮೆಂಟ್ ವಕೀಲರು ಇರ್ತಾರೆ ಕೋರ್ಟ್ ಅಲ್ಲಿ. ಸೊ ತಪ್ಪು ಮಾಡಿದವ್ರ ಪರವಾಗಿ ಅವ್ರ ವಕೀಲರು ಇರ್ತಾರೆ. ಸೊ ಇಬ್ಬರು ಮಧ್ಯಾಹ್ನ ವಾದ ವಿವಾದಗಳು ಎಲ್ಲ ಆಗಿ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಸರ್. ತೀರ್ಪು ಅಪರಾಧಿ ಪರವಾಗಿ ಆದ್ರೆ, ಅಂದ್ರೆ ಇವನೇನ್ ತಪ್ಪು ಮಾಡಿಲ್ಲ, ಇವನ ಬಿಡುಗಡೆ ಮಾಡ್ರಿ ಅಂತ ಅಂದಾಗ, ಆಗ ಇವಾಗ ಸರ್ಕಾರಕ್ಕೆ ಅದು ಫೇಲಿಯರ್ ಅಲ್ವಾ. ಆಗ ಸರ್ಕಾರ ಏನ್ ಮಾಡ್ಬೇಕು, ಇಲ್ಲಿ ರೇಪ್ ಆಗಿದೆ ಆದ್ರೂ ಇವನೇ ಮಾಡಿದಾನೆ ಗೊತ್ತು, ಆದ್ರೂ ಅವನಿಗೆ ಬಿಡುಗಡೆ ಆಯ್ತು ಅಂತ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇವನ್ ಕೊಲೆ ಮಾಡಿದಾನೆ ಗೊತ್ತು, ಆದ್ರೂ ಬಿಡುಗಡೆ ಆಯ್ತು ಇವನಿಗೆ. ಹಂಗಂದಾಗ ಸರ್ಕಾರ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಂದ್ರೆ, ಅಂದ್ರೆ ಗೌರ್ಮೆಂಟ್ ವಕೀಲರು ಸರ್ಕಾರಕ್ಕೆ ಬರೀತಾರೆ, ಅವರು ಡಿಪಾರ್ಟ್ಮೆಂಟ್ ಕಳಿಸ್ತಾರ, ಫೈಲ್ ಅನ್ನೆಲ್ಲ ಕಳಿಸ್ಬೇಕು. ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇಲ್ಲೇ ಇದೆ ನಮ್ದು ಕಾವೇರಿ ಭವನ್ ನಲ್ಲಿ, ಅಲ್ಲಿಗೆ ಕೇಸ್ ಹೋಗುತ್ತೆ ಸರ್. ಅವರು ಒಪಿನಿಯನ್ ಕೊಡ್ತಾರೆ, ಲೀಗಲ್ ಒಪಿನಿಯನ್, ಈ ಕೇಸು ಅಪೀಲ್ ಹೋಗಕ್ಕೆ ಸೂಕ್ತವಾಗಿದೆಯಾ ಇಲ್ವಾ
2: ಅಂತ ಅವ್ರು ಹೇಳ್ತಾರೆ.
3: ಹೈಕೋರ್ಟ್ಗೆ ಹೋಗ್ಬೇಕು ಅಪೀಲ್ ತರ, ಸೂಕ್ತವಾಗಿದ್ರೆ ಹೈಕೋರ್ಟ್ಗೆ ಸರ್ಕಾರನೇ ತಗೊಂಡೋಗುತ್ತೆ. ಒಂದ್ ವೇಳೆ ಸರ್ಕಾರ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಂತ್ರಸ್ತರು ಹೋಗ್ಬೋದಾ? ಅಂದ್ರೆ ಖಂಡಿತವಾಗಿ ಹೋಗ್ಬೋದು, ಸರ್ಕಾರನೇ ಅಪೀಲ್ ಹೋಗುತ್ತೆ.
2: ಸರ್ಕಾರ ಅಪೀಲ್ ಹೋಗ್ಬೇಕು, ಅಕಸ್ಮಾತ್
3: ಅವ್ರು ಹೋಗಿಲ್ಲ ಅಂದ್ರೆ,
2: ಹೋಗಿಲ್ಲ ಅಂದ್ರೆ
3: ಶಿಕ್ಷೆ, ಸಂತ್ರಸ್ತರು ಯಾರಿದ್ದಾರಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅವರು ಪ್ರೈವೇಟ್ ಆಗಿ ಹೋಗ್ಬೋದು.

0: ಇವಾಗ ಸಂತ್ರಸ್ತರಿಗೆ ಏನಾಗ್ಬೋದು, ಸಂತ್ರಸ್ತರಿಗೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಲಾಯರ್ ಫೀಸ್ ಎಲ್ಲ ಕೊಡ್ಬೇಕು, ಬಡವರು ಇರಲ್ಲ ಸರ್. ಅವಾಗ ಏನ್ ಮಾಡ್ಬೋದು, ಅವರು ಹೈಕೋರ್ಟ್ ಅಲ್ಲೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಅಲ್ಲಿಗೆ ಬಂದು ಕೊಟ್ರೆ ಆ ಪ್ರಾಧಿಕಾರ ಏನ್ ಮಾಡುತ್ತೆ, ಆ ಕಮಿಟಿ, ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಆ ಕಮಿಟಿಯಿಂದ ಇವರಿಗೆ ಲಾಯರ್ ನ ಕೊಡ್ತಾರೆ ಫ್ರೀಯಾಗಿ.
1: ಅಂದ್ರೆ ಅದು ಎಲ್ಲಾ ಮಟ್ಟದಲ್ಲಿ ಇರುತ್ತಾ, ತಾಲೂಕು ಮಟ್ಟದಲ್ಲಿ ಎಲ್ಲಾ ಕಡೆ ಇರುತ್ತೆ.
0: ಬಟ್ ಹೈಕೋರ್ಟ್ಗೆ ಹೋಗುವಾಗ ಹೈಕೋರ್ಟ್
1: ಇದೆ ಉಚಿತ ಕಾನೂನು ಪಡೆಯಬಹುದು.
0: ಹೌದು,
1: ನೇರ ಪಡೆಯಬಹುದು.
0: ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿದೆ, ಕಲಬುರಗಿನಲ್ಲಿದೆ, ಧಾರವಾಡ, ಮೂರು ಹೈಕೋರ್ಟ್ ಬೆಂಚಸ್ ಇದಾವೆ.
1: ಹೌದು,
0: ಆ ಮೂರಲ್ಲೂ ಉಚಿತ ಕಾನೂನು ಪ್ರಾಧಿಕಾರ ಇದೆ.
1: ಸರಿಯಾದ ಒಂದು ಕಾನೂನಿನ ನೆರವು ಪಡೆದು ತಮಗಾದಂತಹ ಅನ್ಯಾಯವನ್ನ, ಅದು ಅಪೀಲ್ ಮೂಲಕವಾಗಿರಬಹುದು ಅಥವಾ ಹೇಗೆ ಆಗಲಿ, ಒಟ್ಟು ನ್ಯಾಯ ಪಡೆಯುವ ತನಕ ಅವರು ವಿರಮಿಸಂಗಿಲ್ಲ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ, ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
4: ಚಿಂತೆಯನ್ನ ಸೈಡ್ಗಿಟ್ಟು ಆಟ ಆಡುವಂತಹ ಒಂದು ಸಮಯ ಇದು. 3:36 ಆಗಿದೆ. ಈಗ ಮುಂದಿನ ಪ್ರಶ್ನೆ ಕಡೆ ಹೊರಡುವಂತಹ ಸಮಯ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಇದೇ ವರ್ಷದಲ್ಲಿ ತೆರೆ ಕಾಣಿತ್ತು, ಆ ಸಿನಿಮಾ ಯಾವುದು ಅಂತ. ತ್ರಿವೇಣಿಯವರ ಹಲವಾರು ಕಾದಂಬರಿಗಳು ಹಲವಾರು ಸಿನಿಮಾ ಆಗಿ ತೆರೆ ಕಂಡಿದೆ. ಆದರೆ ಈ ವರ್ಷ ಅಷ್ಟೇ ತೆರೆ ಕಂಡಂತಹ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಯಾವುದು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಂದಿನ ಹಾಗೆ ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು ನನಗೆ ತಲುಪಿಸ್ತೀರಲ್ಲ.

0: ಸಮಯ 3:42 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಸಿನಿಮಾ ಈ ವರ್ಷದಲ್ಲೇ ಬಿಡುಗಡೆ ಆಯಿತು. ಆ ಸಿನಿಮಾ ಯಾವುದು ಅಂತ ಹೇಳಿ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಹಾ, ಸರಿಯಾದ ಉತ್ತರವನ್ನ ನೇತ್ರಾ ಕೆಂಗೇರಿಯಿಂದ ಕೊಟ್ಟಿದ್ದಾರೆ. ಹಾಗೆ ರಾಧಾಕೃಷ್ಣ ಚಲ್ಹಳ್ಳಿಯಿಂದ. ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣಕರ್ ವಿಜಯನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬು ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರಾಲಿ ಹನುಮಂತಪುರ ಜಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ಶ್ರೀಧರ ಮೂರ್ತಿ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಸರಿಯಾದ ಉತ್ತರ. ಹಾಗೆ ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಧಾ ಬೂದಿಹಾಳ್ ಅವರ ಉತ್ತರ ಸರಿಯಾಗಿದೆ. ಸೌಭಾಗ್ಯ ರಾಜನಕುಂಟೆಯಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ಸುಮಿತ್ರ ಸಂಡೂರಿನಿಂದ, ಮಂಜುನಾಥ್ ಲಗ್ಗೇರೆಯಿಂದ, ಶ್ರೀಕಾಂತ್ ಗೋಡ್ಕಿಂಟಿ ಧಾರವಾಡದಿಂದ, ಹಾಗೆ ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಸರಿಯಾದ ಉತ್ತರ. ಚಾಮರಾಜಪೇಟೆಯಿಂದ ದೇವಿ ಸಿಂಗ್, ಸರೋಜಾ ಸಿಂಗ್, ಸುಪ್ರೀತಾ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಹಾಗೆ ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಹಾಗೆಯೇ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಸುಜಾತಾ ಆರ್ ಗಣೇಶ್ ಫಿನ್ಲ್ಯಾಂಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಅನಂತರಾಜ್ ಗೊರಲಡ್ಕು ಹಿರಿಯೂರಿನಿಂದ, ಹಾಗೆ ಮತ್ತಾರು ಯಾರು, ಎ ಹರಿಹರನ್ ವಿಜ್ಞಾನ ನಗರದಿಂದ, ಬೋಳನಮಕ್ಕಿ ಗಜಾನನ ಭಟ್ ಅವರ ಉತ್ತರ ಸರಿಯಾಗಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ದೈವಿಕ್ ಹರ್ಷಿಕಾ ಅವರ ಉತ್ತರ ಸರಿಯಾಗಿದೆ. ಮತ್ತಾರು, ವೀಣಾ ರವಿಶಂಕರ್ ಶನಿವಾರ ಸಂತೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮುನಿರಾಬಾದ್ ಡ್ಯಾಮಿಂದ ನೋಬಲ್ ಟೈಲರ್ ಅವರ ಉತ್ತರ ಸರಿಯಾಗಿದೆ. ವೀರ ನಾಗಪ್ಪ ಕಾಡತಿಪೂರಿನಿಂದ, ಪಿ ಹೆಚ್ ಪಾಟೀಲ ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ ಕೊಟ್ಟಿದ್ದಾರೆ. ಯಾಕೆ ನನ್ನ ಹೆಸರು ಹೇಳ್ತಿಲ್ಲ ಅಂತ ಇದ್ದೀರಾ? ಖಂಡಿತ ಹಾಗೇನೂ ಇಲ್ಲ, ನಿಮ್ಮ ಹೆಸರನ್ನು ಕೂಡ ಹೇಳ್ತಾ ಇದ್ದೀನಿ. ಎಲ್ಲೋ ಮಿಸ್ ಆಗಿದೆ ಅಂತ ಕಾಣುತ್ತೆ. ನಾನು ಉತ್ತರ ಹೇಳೋ ಹೊತ್ತಿಗೆ ನೀವು ಮತ್ತಿನ್ನೇನೋ ಟೈಪ್ ಮಾಡ್ತಾ ಇರ್ತೀರಾ. ಹಾಗೆ ಮಾಡಬೇಡಿ. ಒಮ್ಮೆ ಉತ್ತರ ಕಳಿಸಿದ ಮೇಲೆ ಅದನ್ನು ಹಾಗೆ ಬಿಡಿ. ನೀವು ಟೈಪ್ ಮಾಡ್ತಾ ಇದ್ರೆ ನಿಮ್ಮ ಉತ್ತರ ನನಗೆ ಓದೋದಕ್ಕೆ ಕಾಣಸಿಗೋದಿಲ್ಲ. 3:45 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ಆಗಿತ್ತು ಈ ಪ್ರಶ್ನೆಗೆ. ಸರಳ ಸುಬ್ಬಾರಾವ್
1: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡುವಂತ ಸಮಯ ಅಲ್ವಾ? ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಭಾರತದ ಬತ್ತಳಿಕೆಗೆ ಶತ್ರುಗಳ ಡ್ರೋನ್ ಅನ್ನ ದೂರದಲ್ಲೇ ಗಮನಿಸಿ ಹೊಡೆದುರುಳಿಸುವಂತಹ ಒಂದು ಅಸ್ತ್ರ ಸೇರ್ಪಡೆಯಾಗಿದೆ, ಇದರ ಹೆಸರೇನು? ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ. ಭಾರತದ ಬತ್ತಳಿಕೆಗೆ ಶತ್ರುಗಳ ಡ್ರೋನ್ ಅನ್ನ ಬಹಳ ದೂರದಲ್ಲೇ ಗಮನಿಸುವಂತಹ ಒಂದು ಡ್ರೋನ್ ವಿರೋಧಿ, ಕೌಂಟರ್ ಡ್ರೋನ್ ಅಂತ ಹೇಳ್ಬೋದು, ಈ ಒಂದು ಅಸ್ತ್ರ ಸೇರ್ಪಡೆಯಾಗಿದೆ, ಇದರ ಹೆಸರೇನು ಅನ್ನೋದನ್ನ ನೀವು ನನಗೆ ತಿಳಿಸ್ಬೇಕು. ಉತ್ತರ ಕಳಿಸೋದಕ್ಕೆ ಒಂದು ಹಾಡಿನ ಅವಕಾಶ ನಿಮಗಿದ್ದೇ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರನ ನನಗೆ ತಲುಪಿಸಿ.

0: ಎಸ್, 3:50 ಆಗ್ತಿದೆ ಆಗಿದೆ. ನೀವೆಲ್ಲರೂ ಹೋಮ್ ಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳಿದ್ದೆ ಏನಂತ ಪ್ರಶ್ನೆ ಕೇಳಿದ್ದೆ. ಎಸ್, ನಮ್ಮ ಭಾರತದ ಒಂದು ಬತ್ತಳಿಕೆಗೆ ಹೊಸದೊಂದು ಅಸ್ತ್ರ ಸೇರ್ಪಡೆ ಆಗಿದೆ ಅಂತ ಹೇಳಿದ್ದೆ. ಇದು ಶತ್ರುಗಳ ಡ್ರೋನ್ ಅನ್ನ ಬಹಳ ದೂರದಲ್ಲೇ ಗಮನಿಸಿ ಹೊಡೆದುರುಳಿಸುವಂತಹ ಅಸ್ತ್ರ ಅಂತ ಹೇಳಿದ್ದೆ. ಈ ಅಸ್ತ್ರದ ಮತ್ತೊಂದು ಹೆಗ್ಗಳಿಕೆ ಏನಪ್ಪಾ ಅಂತಂದ್ರೆ, ಇದು ಸ್ವದೇಶಿ ನಿರ್ಮಿತ ವಿಶ್ವದ ಮೊದಲ ಮಾರ್ಗದರ್ಶಿ ಸೂಕ್ಷ್ಮ ಕ್ಷಿಪಣಿ ಕೌಂಟರ್ ಡ್ರೋನ್, ಅಂದ್ರೆ ಡ್ರೋನ್ ವಿರೋಧಿ ವ್ಯವಸ್ಥೆ ಅಂತ ಹೇಳಬಹುದು. ಸೊ ಎಂಥದ್ದೇ ಡ್ರೋನ್ ಇರ್ಬೋದು, ಎಷ್ಟೇ ದೂರದಲ್ಲಿರ್ಬೋದು, ಅದು ತಕ್ಷಣವೇ ಗುರುತಿಸಿ ಅದನ್ನು ದೂರದಲ್ಲೇ ಇನ್ನೂ ನಮ್ಮ ಹತ್ರ ಬರೋದಕ್ಕಿಂತ ಮೊದಲೇ ಇದನ್ನ ನಾಶ ಮಾಡುವಂತಹ ಒಂದು ಕ್ಷಮತೆ ಇದಕ್ಕಿದೆ. ಹಾಗಿದ್ರೆ ಇದರ ಒಂದು ಹೆಸರೇನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ನೋಡುವಂತ ಸಮಯ ಹುಡುಕ್ತಾ ಇದ್ದೀನಿ. ನಿಮ್ಮ ಉತ್ತರ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಯಾರು ಮೊದಲು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಎಸ್, ಸಿಕ್ತು ಸರಿಯಾದ ಉತ್ತರವನ್ನ. ಹಂಸವೇಣಿ ಕೊಟ್ಟಿದ್ದಾರೆ, ಜಗದಾಂಬಿಕಾ ಹಂಸವೇಣಿ. ಹಾಗೆ ನರಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ವಾಣಿಶ್ರೀ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಯಾರು ಯಾರು ಯಾರು, ಬಿಂದು ಪ್ರಕಾಶ್ ಅವರು 3 ಆಪ್ಷನ್ ಕೊಟ್ಟಿದ್ದಾರೆ. ತಗೊಳ್ಳಿ, 3 ಅಸ್ತ್ರದ ಹೆಸರು ಹೇಳ್ತೀನಿ, ಯಾವ್ದು ಬೇಕಾದರೂ ಇಟ್ಕೊಳ್ಳಿ ಅಂತ. ಆದರೆ ಅದರಲ್ಲಿ ನಾನು ಒಂದು ಮಾತ್ರ ತಗೊಂಡಿದ್ದೀನಿ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಹಾಗೆ ಯಾರು, ಸುಭಾನ್ ಕೋರಿ ಹಂಪಸಾಗರದಿಂದ, ಬಿಳೆ ಭಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದವರ ಉತ್ತರ ಕೂಡ ಸರಿಯಾಗಿದೆ. ಅರುಣ್ ಪಲ್ಲವಿ ಅವರ ಉತ್ತರ ಬೆಂಚೆ ವಿಲೇಜ್, ಇಲ್ಲಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ತಪ್ಪಾದ ಉತ್ತರ ಸರ್. ವಾಣಿಶ್ರೀ ಇಳಕಲ್ಲಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ. ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ಹಾಗೆ ರಾಜ್ಕುಮಾರ್ ಕಾತರ್ಕಿ KHB ಕಾಲೋನಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಮತ್ತೊಂದು ಉತ್ತರ ಬಂದಿದೆ, ಎಲ್ಲಿಂದ ನಂಬರ್ ಎಂಡ್ ಆಗುತ್ತೆ, 7712 ಈ ಸಂಖ್ಯೆಯಿಂದ, ದೀಕ್ಷಾ ಉಪಾಧ್ಯಾಯ ಅವರ ಉತ್ತರ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಚಂದ್ರಕಾಂತ ಹವಾಲ್ದಾರ್ ರಾಯಚೂರಿನಿಂದ, ಹಾಗೆ ಹಾಗೆ ಯಾರು ಮತ್ತಾರು, ಎಸ್ ಎಸ್ ಎಸ್ ಎಸ್, ಹಾಂ, ಎಸ್ ಎಂ ಶೋಭಾ ಹಸನ್ದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಡೇವಿಡ್ ನೋಬಲ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳಬಹುದು ನಿಮ್ದು ಕೂಡ. ಮತ್ತಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಪಿ ಎಚ್ ಪಾಟೀಲ ರಾಣಿಬೆನ್ನೂರಿನಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಹೊನ್ನೂರು ಆಲಿ ಹನುಮಂತಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು. ಧಾರವಾಡದಿಂದ ಮಂಜುಶ್ರೀ ಅವರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರ ಆಗಿತ್ತು ಭಾರ್ಗವಾಸ್ತ್ರ ಅನ್ನುವಂಥದ್ದು ಉತ್ತರ. ಉತ್ತರ ಕೊಟ್ಟಂತಹ, ಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಮತ್ತೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಸಮಯಾವಕಾಶ ಬಹಳ ಕಡಿಮೆ ಇದೆ, ಹಾಗಾಗಿ ಬೇಜಾರು ಮಾಡ್ಕೊಳ್ಳೋಂಥದ್ದು ಬೇಡ. ಪ್ರತಿನಿತ್ಯ ಹೊಂಬಿಸಿಲು ಕಾರ್ಯಕ್ರಮ ಇದ್ದೇ ಇರುತ್ತೆ, ಈ ರೀತಿಯ ಪ್ರಶ್ನೆಗಳು ನಿಮಗೆ ಪ್ರತಿನಿತ್ಯ ಉತ್ತರ ಕೊಡೋದಕ್ಕೆ ಅವಕಾಶ ಸಿಗುತ್ತೆ. ಸದಾ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರಿ, ಭಾಗವಹಿಸಿ ಅಂತ ಹೇಳ್ತಾ ಮುಂದಿನ ಒಂದು ಹಾಡು ಮತ್ತು ಕೆಲವು ವಾಣಿಜ್ಯ ಪ್ರಕಟಣೆಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಭಾಗವಹಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.

0: Akashvani FM Rainbow 101.3 MHz Musically yours.
1: ಸಮಯ ಸರಿಯಾಗಿ 4:01 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ? ಎಸ್, ಕನ್ನಡ ಕಾಮನಬಿಲ್ಲಿನಲ್ಲಿ ಈಗ ಹಿಂದಿ ಹಾಡುಗಳನ್ನ ಕೇಳುವಂತಹ ಸಮಯ. ಹಿಂದಿ ಗಜಲ್, ಹಿಂದಿ ಪಾಪ್ ಸಾಂಗ್ಗಳನ್ನ, ಅಂದ್ರೆ ಹಿಂದಿ ಫಿಲ್ಮ್ ಏ ತರ ಫಿಲ್ಮ್ ಅನ್ನ ಬಿಟ್ಟು ಬೇರೆ ಹಾಡುಗಳನ್ನ ಕೇಳುವಂತಹ ಸಮಯ ಇದು. ಹಾಗಿದ್ರೆ ಮೊದಲನೇ ಹಾಡು ಯಾವ್ದಿರಬಹುದು ಅಂತ ನೀವು ಕಾಯ್ತಾ ಕೇಳ್ತಾ ಇರುವಂತಹ ಹಾಡು ಜರೂರಿ ಹೇ ಅನ್ನೋಂತಹ ಟೈಟಲ್ ಟ್ರ್ಯಾಕ್. ವಿಶಾಲ್ ಭಾರದ್ವಾಜ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ, ಮುನ್ನ ಧೀಮನ್ ಅವರು ಸಾಹಿತ್ಯ ಬರೆದಿರುವಂತಹ ಹಾಡು ಇದು. ಕೇಳೋಣ.

0: Akashvani FM Rainbow 101.3 MHz Musically yours.
1: ಹಿಂದಿ ನಾನ್ ಫಿಲ್ಮಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಸಾಕಷ್ಟು ಹಾಡುಗಳನ್ನ ನೀವು ಈಗಾಗಲೇ ಎಂಜಾಯ್ ಮಾಡಿದ್ದೀರಾ. ಸಾವನ ಘರ ಆಯಾ ಹಾಡನ್ನ ಕೇಳಿದ್ರಿ ಸಂಚೈತಾ ಅವರ ಧ್ವನಿಯಲ್ಲಿ, ಹಾಗೆ ಬಾಬುಲ್ ಸುಪ್ರಿಯೋ ಅವರ ಧ್ವನಿಯಲ್ಲಿ ಕೂಡ ಹಾಡನ್ನ ಕೇಳಿದ್ರಿ. ಸೋಷ್ಟಾ ಹೂ ಉಸ್ಕಾ ದಿಲ್ ಅನ್ನೋಂಥ ಗೀತೆ, ಈಗ ಮುಂದಿನ ಹಾಡು ಭಾಯಿರೆ ಅನ್ನೋಂಥ ಗೀತೆ ಶುಭಾ ಮುದ್ಗಲ್ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 4:22 ಆಗಿದೆ. ಹಿಂದಿ ಹಾಡುಗಳ ಕಾರ್ಯಕ್ರಮ ಇದು. ಶುಭ ಮುದ್ಗಲ್ ಅವರ ಭಾಯಿರೆ ಹಾಡನ್ನ ಕೇಳಿದ್ರಿ. ಮುಂದೆ ಕೆ ಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಚಮಕ ಚಮ್ಮ ಹಾಡನ್ನ ಕೇಳೋಣ ಬನ್ನಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಿಂದಿ ಪಾಪ್ ಮತ್ತು ಗಜಲ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಒಂದು ಗಜಲ್ ಕುಚ್ ದೂರ್ ಅನ್ನುವಂತ ಈ ಹಾಡನ್ನ ಕೇಳೋಣ ಬನ್ನಿ.

ಒಂದು ಸುಂದರವಾದಂತಹ ಗಜಲ್ ಅನ್ನ ಕೇಳಿದ್ರಿ. ಈ ಸುಂದರ ಸಂಜೆಗೆ 4:40 ಆಗ್ತಾ ಇದೆ. ಹಿಂದಿ ಗಜಲ್ ಮತ್ತು ಪಾಪ್ ಗೀತೆಗಳನ್ನ ಆಲಿಸುವಂತಹ ಸಮಯ ಇದು. ಹರಿಹರನ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕ್ಯಾ ತುಮೆ ಭಿ ಐಸಾ ಲಗ್ತಾ ಹೇ ಹಾಡನ್ನ ಕೇಳಿದ್ರಿ. ಮುಂದೆ ನಿಮ್ಗೋಸ್ಕರ ಪ್ರಸಾರ ಆಗುವಂತಹ ಮತ್ತೊಂದು ಗಜಲ್ ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿರುವಂತಹ ಹಾಡು.

ಹಿಂದಿ ಗಜಲ್ ಅನ್ನ ಕೇಳ್ತಾ ಇದ್ದೀರಾ. 4:46 ಆಗ್ತಾ ಇದೆ. ನುಸರತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ರು. ಮುಂದೆ ಹರಿಹರನ್ ಅವರ ಧ್ವನಿಯಲ್ಲಿ ಬೀತಿ ಬೀತಿ ಅನ್ನುವಂತ ಗೀತೆ, ಬೀತಿ ಬಾತೆ ಅನ್ನುವಂತ ಹಾಡು ನಿಮಗಾಗಿ ಕೇಳೋಣ ಬನ್ನಿ.

0: Akashvani FM Rainbow 101.3 MHz Musically yours.
1: ಸಲಾಮತ್ ರಹೆ ತೂ ಸಲಾಮತ್ ಅನ್ನುವಂಥ ಗೀತೆ ಅದ್ನಾನ್ ಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಗಜಲ್ ಮತ್ತು ಪಾಪ್ ಸಾಂಗ್ಗಳ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನೀವು ಕೂಡ ಸಹಿ ಸಲಾಮತ್ ಅಂದ್ರೆ ಕ್ಷೇಮವಾಗಿ ಸುರಕ್ಷಿತವಾಗಿ ಆರಾಮವಾಗಿರಿ ಅನ್ನುವಂಥ ಒಂದು ಆಶಯದೊಂದಿಗೆ ನಾನು ಕೂಡ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆಯಾಗಿ 15 ಸೆಕೆಂಡ್ಗಳು.

ಈಗ ಕೇಳಿ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ. ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 295-8988, ಮತ್ತೊಂದು ಫೋನ್ ಸಂಖ್ಯೆ 200-312, STD ಕೋಡ್ ಸಂಖ್ಯೆ 08532. ಸ್ನೇಹಿತರೇ, ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಲು ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 295-8988, ಮತ್ತೊಂದು ಫೋನ್ ಸಂಖ್ಯೆ 200-312, STD ಕೋಡ್ ಸಂಖ್ಯೆ 08532. ನಿಮ್ಮ ಬಾನುಲಿ ಗೆಳತಿ ಸಮತ ನಿಮ್ಮ ಜೊತೆ ಇದ್ದಾಳೆ. ಈಗ ಮೊದಲನೆಯದಾಗಿ ಈ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಚಂದ್ರಚಕೋರಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ನಾನು ಕೊಟ್ಟಿರುವಂತಹ ಅಕ್ಷರ ಬಂದುಬಿಟ್ಟು ಯಾ ಅಕ್ಷರ. ನಮ್ಮ ಮೊದಲನೇ ಕಾಲರ್ ಯಾರು ಕರೆ ಮಾಡ್ತಿದ್ದಾರೆ ಎಲ್ಲಿಂದ ಅಂತೇಳಿ ನೋಡೋಣ. ಹಲೋ ಆಕಾಶವಾಣಿ ರಾಯಚೂರು.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್.
1: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಮೇಡಮ್.
0: ಹಾ ಬಂದೆ ನವಾಜ್ ಅವರೇ. ನನ್ನ
1: ಯಾವ್ದು ಕೊಟ್ಟರೆ ಅಕ್ಷರ ಮೇಡಮ್, ನೀವು ಹಾಡ ಹಾಡಕತ್ತಿದ್ರಿ ಅದಕ್ಕೆ ಕೇಳಕತ್ತಿದ್ರಿ ಹಂಗೆ ಕರೆ ಮಾಡಿದ್ರಿ ಅದು ರಿಂಗ್ ಆಯ್ತು ರೀ ಮೇಡಮ್.
0: ಹೌದಾ, ಮೊದಲನೇ ಕಾಲರ್ ನೀವೇ ಆಗಿದ್ದೀರೀಗ.
1: ಹೌದ್ರಿ ಮೇಡಮ್, ಅದು ಬಿಟ್ರಿ ಅಕ್ಷರ ರೀ.
0: ಯಾ ಅಕ್ಷರವನ್ನ ಬಿಟ್ಟಿ ನೋಡ್ರಿ ಸರ್?
1: ಯಾ ಬಿಟ್ರಿ ಮೇಡಮ್? ಯಾದಿಂದ ಹಾಡ್ತಿ ನೋಡ್ರಿ ಮೇಡಮ್.
0: ಆಡಿ.
1: ಯಾರ ನೀನು ಸುಂದರ ಚಲುವೆ ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರನ್ನು ಕಾದಿರುವೆ, ಬಾ ಪ್ರೇಮದ ಆರಂಭಕ್ಕೆ ಕಾರಣ ಬೇಕಿಲ್ಲ, ಈ ಅಂದ ಚಂದ ಎಲ್ಲ ಯಾರಿಗಾಗಿ ಹೇಳೆಯ. ಯಾರ ನೀನು ಸುಂದರ ಚಲುವೆ ಒಬ್ಬಳ ನಿಂತಿರುವೆ. ಒಬ್ಬತ್ ನೋಡ್ರಿ ಮೇಡಮ್.
0: ವಾ, ತುಂಬಾ ಚೆನ್ನಾಗಿ ಆಡಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ.
0: ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ.
2: ಹಲೋ.
0: ಹಲೋ ಆಕಾಶವಾಣಿ ರಾಯಚೂರು.
2: ಸಮಂತಾ ಮೇಡಮ್ ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ. ತಮ್ಮ ಹೆಸರು?
2: ಮೇಡಮ್ ಗಂಗಾವತಿ ರಾಣ ಮಾತಾಡ್ತಾ ಇದ್ದೀನಿ. ಆರಾಮಿದ್ದೀರಿ ಸಮಂತಾ ಮೇಡಮ್?
0: ಆರಾಮಿದ್ದೀನಿ ನೋಡ್ರಿ. ನೀವು ಆರಾಮಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್. ನಿಮಗೆ ಅಭಿನಂದನೆಗಳು, ಧನ್ಯವಾದಗಳು ಮೇಡಮ್. ಬಹಳ ಚಲೋ ಹಾಡಿದ್ರಿ.
0: ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು.
2: ನಾನು ಕೂಡ ಇಲ್ಲಿ ಧಾರವಾಡದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಧಾರವಾಡ ಬಂದಿದ್ದೆ ನಾನು.
0: ಹೌದು. ಬ್ಲಡ್ ಡೊನೇಟ್ ಮಾಡಿದ್ದೀರಾ?
2: ಹೌದು ಮೇಡಮ್, ಇವಾಗ ಜಸ್ಟ್ ಬ್ಲಡ್ ಡೊನೇಟ್ ಮಾಡಿದೆ ನಾನು. ಒಂದು ಪೇಷಂಟ್ ಇಂದ ಬಂದಿದ್ದೆ, ಬ್ಲಡ್ ಡೊನೇಟ್ ಮಾಡಂತ ಹೇಳಿದ್ರು, ಅದಕ್ಕೆ ಮಾಡಿದೆ. ಎಲ್ಲರೂ ಕೂಡ ಒಂದು 17 ವರ್ಷ ಮೇಲೆ ಮೇಡಮ್
0: ಕೊಡ್ಬೇಕಂತ ಯಾಕೆ ಅನ್ಸಿತ್ತು?
2: ಇಲ್ಲ ಮೇಡಮ್, ಅದು ಬ್ಲಡ್ ಬೇಕಂತ ಹೇಳಿದ್ರು ಮೇಡಮ್. ಪೇಷಂಟ್ ಇಂದ ಬಂದಿದ್ದೆ. ಅವ್ರು ಒಬ್ರು ಯಾರು ಡೊನೇಟ್ ಮಾಡಿದ್ರೆ ನಿಮ್ಗೆ ಬೇಕಾದ್ರೆ ನೀವು ತಗೊಂಡೋಗಿ ಅಂತ ಹೇಳಿದ್ರು ಅವರು ಡೊನೇಟ್ ಕೇಂದ್ರದವರು. ಹಾಗಾಗಿ ನಾನು ಬ್ಲಡ್ ಡೊನೇಟ್ ಮಾಡಿ ನಮ್ಮ ಪೇಷಂಟ್ಗೆ ಬೇಕಾಗಿದ್ದ ಬ್ಲಡ್ ನಾ ತಗೊಂಡ್ಬಂದೆ ಮೇಡಮ್.
0: ಓಕೆ ಓಕೆ.
2: ಅಂದ್ರೆ ಒಬ್ರು ಕೊಟ್ರೆ ಇನ್ನೊಬ್ರಿಗೆ ಅವ್ರು ಅಡ್ಜಸ್ಟ್ ಮಾಡಿ ಕೊಡ್ತಾರೆ.
0: ಅಡ್ಜಸ್ಟ್ ಮಾಡಿ ಕೊಡ್ತಾರ.
2: ನನಗೂ ಕೂಡ ಭಾಗ್ಯ ಸಿಕ್ಕಿರಲಿಲ್ಲ ಮೇಡಮ್, ಡೊನೇಟ್ ಮಾಡೋ ಭಾಗ್ಯ ಬಂದಿರಲಿಲ್ಲ. ಇವತ್ತು ಬಂತ, ಖುಷಿ ಆಯ್ತು.
0: ಅಂದ್ರೆ ನೀವು ಲೈಫಲ್ಲಿ ಇದೆ ಫಸ್ಟ್ ಟೈಮ?
2: ಹೌದು ಮೇಡಮ್, ಹೌದು. ಅದೇನ್ ತೊಂದರೆ ಇಲ್ಲ, ಏನ್ ಭಯ ಇಲ್ಲ. ಒಂಥರ ಖುಷಿ ಕ್ಷಣ, ಖುಷಿನೇ ಅನಿಸ್ತು ಮೇಡಮ್. ನನಗೆ ಬಹಳ ಖುಷಿ ಅನಿಸ್ತು ಫಸ್ಟ್ ಟೈಮ್ ರಕ್ತ ಕೊಟ್ಟಿದ್ದಕ್ಕೆ.
0: ಕೆಲವೊಬ್ರು
2: ಆಮೇಲೆ ಮೇಡಮ್ ನಿಜವಾಗ್ಲೂ ಭಯ ಆಗಿ ಪಡ್ತಾ ಇರ್ತಾರೆ. ಆಮೇಲೆ ಇದಾಗುತ್ತೆ, ಏನೇನೋ ಆಗೋದಿಲ್ಲ, ಅವರೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಇದನ್ನ ಮಾಡಿಬಿಟ್ಟು ತಗೊಳ್ತಾರೆ. ನಮಗೇನು ಸೇರ್ ಗಟ್ಲೆ ಕೆಜಿ ಗಟ್ಲೆ ತಗೊಳಲ್ಲ, ಜಸ್ಟ್ 350 ml ತಗೊಳ್ತಾರೆ ಅಷ್ಟೇ. ಬಹಳ ಒಳ್ಳೇದು ಕೊಡ್ಬೇಕು. 18 ವರ್ಷ ಮೇಲ್ಪಟ್ಟ ವಯಸ್ಕರು, ಅರ್ಹತೆ ಇರೋಂತ ಎಲ್ಲರೂ ಕೊಟ್ಟರೆ ತುಂಬಾ ಒಳ್ಳೇದು ಮೇಡಮ್.
0: ಅಂದ್ರೆ ಬ್ಲಡ್ ಜಾಸ್ತಿ ಇದ್ರೆ ಮಾತ್ರ ಕೊಡಕ್ಕೆ ಬರ್ತೈತೆ? ಕಡಿಮೆ
2: ಪರೀಕ್ಷೆ ಮಾಡ್ತಾರೆ ಮೇಡಮ್, ಪರೀಕ್ಷೆ ಮಾಡ್ತಾರೆ ಅವರೆಲ್ಲ. ಆಮೇಲೆ ಅವರು ನಿಮ್ಗೇನು ಕಾಯಿಲೆ ಇತ್ತು ಅಂತ ಕೇಳ್ತಾರೆ, ಆರೋಗ್ಯವಂತರ ಅಂತ ಕೇಳ್ತಾರೆ, ಈ ಒಂದು ವಾರದಲ್ಲಿ ಏನಾದ್ರು ತಗೊಂಡಿದ್ದೀರಾ ಅಂತ ಕೇಳ್ತಾರೆ. ಆಮೇಲೆ ಆಮೇಲೆ ಮದ್ಯಪಾನ, ಸ್ಮೋಕು, ಅಥವಾ ನೀವು ಏನಾದ್ರು ಟ್ಯಾಬ್ಲೆಟ್ಸ್ ತಗೊಂಡಿದ್ದು ಅಥವಾ ಸಿಜರಿನ್ ಆಗಿರೋದು, ಅಪ್ಪ ಎಲ್ಲ ಕೇಳ್ತಾರೆ ಮೇಡಮ್. ಏನಿಲ್ಲ ಅಂದ್ರೆ ಮಾತ್ರ ತಗೋತಾರೆ ಮೇಡಮ್,
0: ಎಲ್ಲ ಡೀಟೇಲ್ಸ್ ಕೇಳ್ತಾರೆ.
2: ಹಾ ಮೇಡಮ್. ಆಮೇಲೆ ವೇಟ್ ಕೂಡ ಕೇಳ್ತಾರೆ. ಅದಕ್ಕೆಲ್ಲ ಅರ್ಹತೆ ಇತ್ತು ಮಾತ್ರ, ಅವ್ರ ಅರ್ಹತೆ ಇದ್ದರೆ ಮಾತ್ರ ತಗೋತಾರೆ ಮೇಡಮ್.
0: ಅಂದ್ರೆ ಕೊಟ್ಟ ಮೇಲೆ ಏನಾದ್ರೂ ವೀಕ್ನೆಸ್ ಅನಿಸ್ತೈತೆ?
2: ಏನು ಅನಿಸಿಲ್ಲ ಮೇಡಮ್, ಏನಿಲ್ಲ ಮೇಡಮ್. ಜಸ್ಟ್ ಒಂದು 20 ಮಿನಿಟ್ಸ್ ಮೇಡಮ್, ಜಸ್ಟ್ 20 ಮಿನಿಟ್ಸ್ ಅಲ್ಲಿ 350 ml ತಗೋತಾರೆ. ಅದು ಕೂಡ ಧಾರವಾಡದಲ್ಲಿ ಹಾಸ್ಪಿಟಲ್ ಬ್ಲಡ್ ಡೊನೇಟ್ ಕೇಂದ್ರದಲ್ಲಿ ನಮ್ಮ ರಾಯಚೂರು ವಿದ್ಯಾರ್ಥಿಗಳೇ ಇದ್ರು. ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿದೆ, ಬಹಳ ಖುಷಿ ಆಯ್ತು. ಅವ್ರು ಅಷ್ಟು ದೂರದಿಂದ ಬಂದಿದ್ರಣ ಇಲ್ಲೇ ಅಂತಂದ್ರೆ ಪೇಷಂಟ್ ಇಂದ ಬಂದಿದ್ವಿ ಅಂತ ಹೇಳಿದೆ, ಖುಷಿ ಆಯ್ತು. ಆಮೇಲೆ ಇವ್ರು ಬಂದೆ ನವಾಜ್ ಅವ್ರು ಯಾವ ಅಕ್ಷರ ಬಿಟ್ಕೊಟ್ರು ಮೇಡಮ್?
0: ವಾ ಅಕ್ಷರ ಬಿಟ್ಕೊಟ್ಟಿದ್ದಾರೆ.
2: ಸರಿ ಮೇಡಮ್, ಪ್ರಯತ್ನ ಮಾಡ್ತೀನಿ. ವಾಲ ಮೇಡಮ್, ವಾಲ. ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ಬರ್ತೀಯ, ಜೊತೆಯಲ್ಲಿ ಇರ್ತೀಯ, ಜೀವ ನಿಂಗೆ ಕೊಡುತ್ತೀನಿ ಪ್ರೀತಿ ಚಲ್ಲುತ್ತ, ಬರ್ತೀಯ ಜೊತೆಯಲ್ಲಿ ಇರ್ತೀಯ, ನಿನ್ನ ಪ್ರೀತಿ ಪಡೆಯೋಕೆ ಹುಟ್ಟಿ ಬಂದೇನಾ, ಜನ್ಮ ಜನ್ಮ ಹೀಗೇನೆ ಬಿಟ್ಟು ಹೋಗೇನಾ, ಅಪ್ಪಿದೆ ಅಪ್ಪಿದೆ ಹೃದಯವ ಅಪ್ಪಿದೆ, ಒಪ್ಪಿದೆ ಒಪ್ಪಿದೆ ಮಾತಿಗೆ ಒಪ್ಪಿದೆ. ಹಲೋ ಮೇಡಮ್.
0: ಒಪ್ಪಿದೆ.
2: ಇಲ್ಲಿ ಟ್ರಾಫಿಕ್ ಫುಲ್ ಇದೆ ಮೇಡಮ್, ಸ್ವಲ್ಪ ನಾನು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ, ಟ್ರಾಫಿಕ್ ಇದೆ. ಪೇಷಂಟ್ ಗೆ ಸ್ವಲ್ಪ ಫ್ರೂಟ್ಸ್ ತಗೊಂಡೋಗ್ ಬಂದಿದ್ದೆ, ಹಂಗೆ ಪ್ರಯತ್ನ ಮಾಡಿದ್ದಕ್ಕೆ ಅದೊಂದು ಹುಚ್ಚು ನನಗೆ ಬಿಡಕ್ ಆಗಲ್ಲ. ಅದ್ರಲ್ಲೇ ಆರಾಮಾಗಿ ಬಂದ್ಕೊಂಡು ಒಟ್ಟು ಅದು ಎಲ್ಲೇ ಇದ್ರೆ ಏನೇ ಇದ್ರೆ ನನ್ಗೆ ಆನ್ಲೈನ್ ಕೇಳ್ತಾ, ನಾನು ಏನಾದ್ರು ಕಾರ್ಯಕ್ರಮ ಇದ್ರೆ ಭಾಗವಹಿಸ್ಬೇಕನ್ನೋದೇ ನನಗೆ ಒಂದು ಆಕಾಶವಾಣಿ ಸ್ಫೂರ್ತಿ.
0: ಹೌದೌದು. ನಿಮ್ಮ ಒಂದು ಅಭಿಮಾನಕ್ಕೆ ಧನ್ಯವಾದಗಳು ವೀರಣ್ಣ ಅವರೇ.
2: ಧನ್ಯವಾದಗಳು. ಮೊನ್ನೆ ತಾನೇ ನಮ್ಮ ಆಕಾಶವಾಣಿ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ತು 23 ಡೇಟ್ಗೆ. ನಮ್ಮ ಆಕಾಶವಾಣಿ ಹೀಗೆ ಮುಂದುವರಿಲಿ, ಆಮೇಲೆ ಪ್ರಸಾರ ಭಾರತಿ ದಿನ ಕೂಡ ಇತ್ತು, ಎಲ್ಲರಿಗೂ ಶುಭ ಆಗಲಿ. ನಿಜವಾಗ್ಲೂ ನಮ್ಗೆ ಆಕಾಶವಾಣಿ ಕಾರ್ಯಕ್ರಮ ಆಕಾಶವಾಣಿ ತುಂಬಾ ಇಷ್ಟ ಮೇಡಮ್.
0: ತುಂಬಾ ಧನ್ಯವಾದಗಳು ಸರ್. ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದಕ್ಕಾಗಿ ನಾವು ತುಂಬಾ ಧನ್ಯವಾದಗಳನ್ನು ಕೂಡ ತಿಳಿಸ್ತೀವಿ ನಿಮ್ಗೆ.
2: ತುಂಬಾ ಧನ್ಯವಾದಗಳು ನನಗೂ ಕೂಡ ಪ್ರತಿಯಾಗಿ, ಯಾಕಂದ್ರೆ ಆಕಾಶವಾಣಿ ಸ್ನೇಹ, ಆಕಾಶವಾಣಿ ಪ್ರೀತಿ, ಆಕಾಶವಾಣಿ ಮಾತಿನ ನಂಗೆ ಒಂದು ಸಹಾಯ ಮತ್ತು ಅದರಿಂದಲೇ ನಾವು ಪ್ರೇರಣೆ ಮೇಡಮ್.
0: ಖಂಡಿತ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಿರಣ್ಣ ಅವರೇ. ನಮಸ್ಕಾರ.
2: ನಮಸ್ತೆ, ಧನ್ಯವಾದ.
0: ಈಗ ತಾನೇ ಹಿರಣ್ಣ ಅವರು ಕರೆ ಮಾಡಿ ತಾವು ಬಿಟ್ಕೊಟ್ಟಿರುವಂತಹ ಅಕ್ಷರ ಬಂದ್ಬಿಟ್ಟು ದ ಅಕ್ಷರ. ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
0: ನಮಸ್ಕಾರ.
3: ಸೌಮ್ಯ
0: ಸೌಮ್ಯ ಅವರೇ, ಈಗ ತಾನೇ ಹಿರಣ್ಣ ಅವರು ದ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ದ ಅಕ್ಷರದ ಮೂಲಕ ಗೀತೆಯನ್ನ ಆಡಕ್ಕೆ ರೆಡಿ ಇದ್ದೀರಾ?
3: ಹೇಳ್ತೀನಿ ಮೇಡಮ್.
0: ಓಕೆ.
3: ದೇವಣ್ಣ ನಿನ್ನ ಮೇಲೆ ಮನಸ್ಸು ಮಾದೈತೆ, ಈ ಹೆಣ್ಣು ನೋಡಣ್ಣ ನಿಂಗಮ್ಮ ಕೈ ತುಂಬ ನೀಡಮ್ಮ ಅಂತ ಬರ್ತದ ಮೇಡಮ್ ಅದು.
0: ಇರ್ಲಿ ಇರ್ಲಿ ಆಡಿ.
3: ಅದು ಇವು ಹೆತ್ತನೇ ಸಾಕ್ಷರಗಳು ನದೊಳಗ ಬಂದ್ರೆ ನಮ್ ಖುಷಿ ಅನ್ನಿಸ್ತದ. ಲ ಮತ್ತು ದ ಅಕ್ಷರೊಳಗ ಬಹಳ ಬಿರಿ ಬರ್ತಾವ ಮೇಡಮ್, ಹಾಗಾಗಿ ಬಂದಷ್ಟು ಹೇಳದೆ ನಾನು.
0: ಆಯ್ತು
3: ಓಕೆ ಮೇಡಮ್.
0: ಯಾವ ಅಕ್ಷರನ್ ಬಿಟ್ಕೊಟ್ರಿ?
3: ಕೈ ತುಂಬ ನೀಡಮ್ಮ.
0: ಆದ್ರೂ ಕೂಡ ಟ್ರೈ ಮಾಡಿದ್ರಲ್ಲ ಸಾಂಗ್ ಹಾಡಕ್ಕ.
3: ಯಾವತ್ತರ ಹೇಳ್ತಿರ್ತಾರೋ ಆತರ ಹೇಳಿದ್ದು ದಾರಿ ಕಾಣದಾಗಿದೆ ರಾಘವೇಂದ್ರ, ಇವೆಲ್ಲ ಹೇಳಿದ್ದೇ ಇರ್ತಾವ.
0: ಹೇಳಿದ್ದೇ ಇರ್ತಾವ ಹೌದು.
3: ಅದಕ್ಕೆ ನಾವ್ ಎಲ್ಲರಿಗೂ ಹುಡುಕೊಂಡು ನೋಡಿ ಇಟ್ಕೊಂಡಾಗ ಅವ್ ಹೇಳಕ್ ಬರಂಗಿಲ್ಲ.
0: ಅಲ್ಲ ಯಾ ಅಕ್ಷರ ಬರ್ತದ ಅಂತ ಹೇಳಿ ಅಷ್ಟು ಸಡನ್ ಆಗಿ ಆಡ್ಬೇಕಲ್ಲ, ಅದನ್ನು ಸ್ವಲ್ಪ ಟ್ವಿಸ್ಟ್ ಅಲ್ಲ.
3: ಹೌದು ಮೇಡಮ್. ಮೇಡಮ್ ರಾಯಚೂರು ಮಳಿ ಹೇಗಿದೆ ಅಂತ ಕೇಳದೆ ರೀ ನಾನು.
0: ಸ್ವಲ್ಪ ಆಗ್ತಾ ಇದೆ ಅಷ್ಟೇ, ಸ್ವಲ್ಪ ಹೊತ್ತು ಬರ್ತೈತೆ ಸ್ವಲ್ಪ ಹೊತ್ತು ಹೋಗ್ತೈತೆ.
3: ಮೇಡಮ್ ನಮ್ ಬಿಜಾಪುರದಲ್ಲಿ 3 ದಿವಸದಿಂದ ಮಳಿ ಇಲ್ಲ, ಪೈಲ ಒಂದು ತುತ್ತೂರು ಮಳಿ ಆಯ್ತು ಅಷ್ಟೇ.
0: ಈ ಕಡೆನೂ ಅಷ್ಟೇ, ಕಡಿಮೆನೆ ಅಷ್ಟು ಜೋರಾಗಿಲ್ಲ. ಓಕೆ ನಮಸ್ಕಾರ, ಧನ್ಯವಾದಗಳು ಮೇಡಮ್.
3: ಓಕೆ ಮೇಡಮ್.
0: ಈಗ ತಾನೇ ಸೌಮ್ಯ ಮೇಡಮ್ ಅವರು ಕರೆ ಮಾಡಿ ತಮ್ಮ ಒಂದು ಗೀತೆಯನ್ನು ಹಾಡಿ ಬಿಟ್ಕೊಟ್ಟಿರುವಂತಹ ಅಕ್ಷರ ಬಂದ್ಬಿಟ್ಟು ಮಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಕಾಲರ್ ಯಾರಂತೇಳಿ ನೋಡೋಣ. ಹಲೋ ಆಕಾಶವಾಣಿ. ಹಲೋ
4: ಹಲೋ,
0: ಕೇಳಿಸ್ತಾ ಇದ್ದಾನೆ ಮೇಡಮ್ ನಮ್ಮ ವಾಯ್ಸ್? ರವಿ ಮಧುಕಿರಣ.
4: ಹೌದು
0: ಮೇಡಮ್ ಅವರೇ, ಆರಾಮಾಗಿದ್ದೀರಾ?
4: ಆರಾಮಾಗಿದ್ದೀವಿ, ನೀವು?
0: ನಾವು ಚೆನ್ನಾಗಿದ್ದೀವಿ.
4: ಹೇಳಿ ಸಮತಾ, ಯಾವ ಅಕ್ಷರ?
0: ಮಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ಸೌಮ್ಯ ಅವರು.
4: ಆಡಿ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೇ ನಿನ್ನ ಅಂದವು. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೇ ನಿನ್ನ ಅಂದವು. ಈ ಹೃದಯ ನಿನಗಾಗಿಲ್ಲೇ ಮೀಸಲು ಓ ಪ್ರಿಯೇ ಎಂದಿಗೂ. ಈ ಬೆಸುಗೆ ಬಿರುಗಾಳಿಯು ಬಂದರೂ ಒಡೆಯದು ಎಂದಿಗೂ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಓ
0: ಎಷ್ಟು ಚಂದ ಐತಲ್ಲ ಮೇಡಮ್ ಸಾಂಗ್, ಎಷ್ಟು ಅರ್ಥ ಐತೆ ಅದರಲ್ಲಿ. ಅಲ್ಲ ಹೆಣ್ಮಕ್ಳನ್ನ ವರ್ಣನೆ ಮಾಡಿ ಆಡಿದಾರಲ್ಲ ಅದಕ್ಕೆ. ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್, ಅದಕ್ಕಾಗಿ ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ಥ್ಯಾಂಕ್ ಯು.
0: ನಮಸ್ಕಾರ ಮೇಡಮ್.
4: ನಮಸ್ಕಾರಮ್ಮ.

0: ಹಲೋ ಆಕಾಶವಾಣಿ.
1: ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ.
0: ಹಲೋ, ಕೇಳಿಸ್ತಾ ಇದೆ ಮೇಡಮ್ ನಮ್ಮ ವಾಯ್ಸ್?
1: ಹಲೋ, ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ,
0: ಹೇಳಿ ಮೇಡಮ್.
1: ನಮಸ್ತೆ, ನನ್ನ ಹೆಸರು ಬೀನಾ ವಸಂತರಾವ್ ಅಂತ. ಬೀನಾ?
0: ಬೀನಾ?
1: ಹೌದು ಮೇಡಮ್, ಬೀನಾ ಅಂತ. ಬೆಂಗಳೂರಿನಿಂದ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು.
0: ಹೌದು ಮೇಡಮ್,
1: ಹೌದು, ಕೇಳ್ತಾ ಇರ್ತೀನಿ ಆಪ್ ಅಲ್ಲಿ ಎಲ್ಲ. ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ.
0: ಮೊದಲನೇದಾಗಿ ನಮ್ಮ ಒಂದು ರಾಯಚೂರು ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಸ್ವಾಗತ, ಅದೇ ರೀತಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ತಾನೇ ಮೇಡಮ್ ಮಧುಕಿರಣ್ ಅವರು ಕರೆ ಮಾಡಿ ಒಂದು ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ದ ಅಕ್ಷರದ ಮೂಲಕ ಹಾಡನ್ನು ಹಾಡ್ತೀರಾ?
1: ಅಂದ್ರೆ ಚಿತ್ರಗೀತೆ ಮಾತ್ರ ಮೇಡಮ್, ಭಾವಗೀತೆಯನ್ನು ಹಾಡ್ಬೋದಾ?
0: ಬರ್ತೈತೆ ಅಂದ್ರೆ ಓಕೆ, ಹಾಡ್ರಿ, ಪರವಾಗಿಲ್ಲ ಮೇಡಮ್. ಹಲೋ.

0: ಹಲೋ,
1: ನಮಸ್ತೆ ಮೇಡಮ್. ಹಲೋ,
0: ನಮಸ್ಕಾರ ಸರ್. ತಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.

0: ಕಾಗದ ಬರೆದು ಭೂಮಿಗೆ ಕರಿಬೇಕು. ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ದೇವರು ಓದು ಭಾಷೆಯ ಕಲಿತೋ ತಾಯಿಯ ಪಡಿಬೇಕು. ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ದೇವರೇ ನೀನು ಇರುವ ವಿಷಯ, ಭೂಮಿಗೆ ನೀನು ಕರೆದ ಕಥೆಯ, ಅಮ್ಮನು ನನಗೆ ಹೇಳಿದಳು ಆದರೆ ಅರ್ಥ ಉಳಿಸಿದಳು. ಎಲ್ಲಿದೆಯೋ ನಿನ್ನೂರು ದಾರಿಯ ಹೇಳುವ ಯಾರು, ಎಲ್ಲಿದೆಯೋ ನಿನ್ನ ಮನೆ ಪತ್ತೆಯ ನೀಡುವ ಯಾರು. ಬಂದು ಕಾಗದ ಬರೆದು ಭೂಮಿಗೆ ಕರಿಬೇಕು. ದೇವರು ಓದೋ ಭಾಷೆಯ ಕಲಿತೋ ತಾಯಿಯ ಪಡಿಬೇಕು. ಮುಂದಿನ ತಾಯಿಂದ ಆರಂಭ ಆಗುವಂತಹ ಗೀತೆ ಆಗ್ತದ.
1: ಖಂಡಿತ, ಸುಬ್ರಹ್ಮಣ್ಯಂ ಅವರೇ ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮ ಒಂದು ಹಾಡನ್ನ ಎಲ್ಲರಿಗೂ ಕೇಳಿಸಿದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ನಮಗೂ ಕೂಡ ಧನ್ಯವಾದ ಮೇಡಮ್.
1: ಈಗ ತಾನೇ ಸುಬ್ರಹ್ಮಣ್ಯಂ ಅವರು ಕರೆ ಮಾಡಿ ಕ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ
2: ಹಲೋ ಮೇಡಮ್, ಅವಾಗ ಕಟ್ ಆಯ್ತು, ಈಗ ಅಕ್ಷರ ಯಾವಾಗ ಬಂದಿದೆ ಮೇಡಮ್?
1: ಕ ಅಕ್ಷರ ಬಂದಿದೆ.
2: ಕ ಬಂದಿದೆಯಾ?
1: ಅದು ಯಾಕೋ ಸಿಗ್ನಲ್ ಕಟ್ ಆಗಿತ್ತೇನೋ, ನಾನು ನಿಮ್ಗೆ ಆಡಿ ಅಂತ ಹೇಳಿದೆ ಬಟ್ ಅದು ಕೇಳಿಸಿಲ್ಲ.
2: ಅದೇ ಸೌಂಡ್ ಕೇಳಿಸ್ತಿಲ್ಲ. ಬೀನಾ ಬೀನಾ ಮಾತಾಡ್ತಿರೋದು. ಹಾಡ್ತೀನಿ ಮೇಡಮ್.

0: ಲಾ ಬರುತ್ತೆ ನೋಡಿ ಮೇಡಮ್.
1: ಲಾ ಫಸ್ಟ್ ಟೈಮ್ ಕಾಲ್ ಮಾಡಿದ್ರೇನು, ತುಂಬಾ ಚೆನ್ನಾಗಿ ಆಡಿದ್ರಿ, ತುಂಬಾ ಇಂಪಾಗಿತ್ತು, ನಮ್ಗೆಲ್ಲ ಒಳ್ಳೆ ಧ್ವನಿ ಮೂಲಕ ನಮ್ಗೆ ಕೇಳಿಸಿದ್ರಿ. ತುಂಬಾ ಧನ್ಯವಾದಗಳು. ಯಾವಾಗಾದ್ರೂ ಮತ್ತೆ ಅಂದ್ರೆ ಸ್ಟೇಜ್ ಮೇಲೆ ಆ ರೀತಿ ಏನಾದ್ರು ಆಡಿರಾ? ಏನ
0: ಇಲ್ಲ, ಸ್ಟೇಜ್ ಇಲ್ಲ, ಇದು ಫೇಸ್ಬುಕ್ ಅಲ್ಲೆಲ್ಲ ಹಾಡಿ ಹಾಕ್ತಾ ಇರ್ತೀನಿ ನಾನು.
1: ಫೇಸ್ಬುಕ್ ಅಲ್ಲಿ
0: ಹೌದು ಹಾಡಿ ಹಾಕ್ತಾ ಇರ್ತೀನಿ.
1: ಅಂದ್ರೆ ಇಂಟ್ರೆಸ್ಟ್ ಇದೆ ನಿಮ್ಗೆ ಸಾಂಗ್?
0: ಹೌದು ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಇದೆ. ಕರೋಕೆ ಸಮೇತನು ಹಾಡ್ತಾ ಇರ್ತೀನಿ, ಕರೋಕೆ ಎಲ್ಲ ಹಾಕೊಂಡ್ಬಿಟ್ಟು.
1: ಓಕೆ, ತುಂಬಾ ಧನ್ಯವಾದಗಳು ಮೇಡಮ್, ನಮ್ಮ ರಾಯಚೂರು ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕಾಗಿ. ಮಾಡಿ ಅವಾಗವಾಗ ಅವಕಾಶ ಸಿಕ್ಕಾಗೆಲ್ಲ.
0: ಓಕೆ ಮೇಡಮ್,
1: ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
1: ಹಲೋ,
2: ನಮಸ್ಕಾರ.
1: ನಮಸ್ಕಾರ ಸರ್, ತಮ್ಮ ಹೆಸರು?
2: ರಮೇಶ್ ಶರ್ಣರ್ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ ಬೈಗಾಡಿ ತಾಲೂಕಿಂದ ಮಾತಾಡ್ತೇನೆ. ಆರಾಮಿದ್ದೀರಿ ಮೇಡಮ್?
1: ಆರಾಮಿದ್ದೀವಿ ಸರ್, ತಾವ್ ಹೇಗಿದ್ದೀರಾ?
2: ಆರಾಮಿದ್ದೀವಿ ಮೇಡಮ್. ನಾವು ಏನ್ ಅಕ್ಷರ ಬಂದವ್ರಿ ಮೇಡಮ್? ಇವತ್ತು ರಾಯಚೂರ್ ಕೇಳಿದ್ರಿ ಮೇಡಮ್, ನಮ್ ಕಡೆ ಆತ್ನೊಳಗ
1: ಕೇಳಿಸ್ತಾ ಇಲ್ಲ.
2: ಹೌದ್ ಹೌದ್ರಿ ಮೇಡಮ್, ಸ್ಟೇಷನ್ ಬಂದ್ ಐತೆ, ತೋರಿಸ್ತೈತ್ರಿ ಅದ್ರೊಳಗ.
1: ನಾ ಅಕ್ಷರ ಸರ್.
2: ನಾ ಬಂದೈತ್ರಿ ಮೇಡಮ್.
1: ನಿಮ್ ಯಾವ್ದ್ ಬಂದ್ರೆ ಅದಾಡಿ.
2: ಹಾ ರೀ ಮೇಡಮ್. ನಲಿವಾ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಚಲವೋ ಅರಿಯೇ ನನ್ನಲ್ಲೇ ಒಲವೋ. ನಲಿವಾ ಗುಲಾಬಿ ಹೂವೆ ಸುಳಿವೆ ತಂಗಾಳಿಯಂತೆ, ನುಡಿವೆ ಸಂಗೀತದಂತೆ, ಸುಳಿವೆ ತಂಗಾಳಿಯಂತೆ, ನುಡಿವೆ ಸಂಗೀತದಂತೆ. ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ನಿನಗಾಗಿ ನನಗಾಗಿ, ಬಯಸದ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ನನಗಾಗಿ ನಿನಗಾಗಿ. ಗ ಅಕ್ಷರ ಬಂತ್ರಿ ಮೇಡಮ್.

0: ಮೇಡಮ್.
1: ತುಂಬಾ ಚೆನ್ನಾಗಿ ಹಾಡಿದ್ರಿ ರಮೇಶ್ ಅವರೇ. ಎಷ್ಟು ಅಂದ್ರೆ ಅದ್ಭುತವಾದ ಗೀತೆ ಇದು. ಎಷ್ಟು ಸಲ ಕೇಳಿದ್ರೇನು ಹಾಗೆ ಅಷ್ಟು ಅದ್ಭುತವಾದದ್ದು.
0: ಹೌದ್ರಿ ಮೇಡಮ್, ನಾ ಮೊದಲನೇ ವರ್ಷ ಮದುವೆ ಆದಾಗ ಹೆಂಡತಿ ಕರ್ಕೊಂಡ್ ಕುರಿ ಕಾಯ್ತಿದ್ದೀನಿ ಮೇಡಮ್. ಈ ಹಾಡ ಕೇಳ ಕೇಳ ಕೇಳ ಅಭ್ಯಾಸ ಆಗಿ ಹತ್ತಿ ಹೊಲ್ದಾಗ ಕುರಿ ಮೇಸಾಕತ್ತಿದ್ದೆ ರೀ. ಹತ್ತಿ ಹೂವ ಹಿಡ್ಕೊಂಡು ನಲ್ಲಿ ವಾ ಹತ್ತಿಯ ಹೂವ ಹಾಡಿದ್ರಿ ಮೇಡಮ್.
1: ಗುಲಾಬಿ ಹೋಗಿ ಹತ್ತಿ ಬಂತ,
0: ಹತ್ತಿ ಹೂವ ಕೊಟ್ಟು ಕೇಳಿಸಿ ಹಾಡಿದ್ ನೆನಪ್ ಬತ್ರಿ ಮೇಡಮ್. ಇದು ಅವಕಾಶ ಹೇಳಿದಿನ್ರಿ ನಾನು.
1: ಅದು ಕರೆಕ್ಟ್ ನಿಮ್ಗೆ ಬಂದೈತೆ ಅಕ್ಷರ ಅದೇ ಟೈಮ್.
0: ಹೌದೌದ್ರಿ ಮೇಡಮ್. ಈಗ ಅವ್ರ ಮೊದಲೇ ಹಾಡಾಗ ಮುಜುಗರ ಮಾಡಿ ನಗಲಾಕತ್ತಿದ್ರಿ, ಹಂಗ ಹೇಳ್ಬಿಟ್ಟಿನ್ರಿ ಮೇಡಮ್. ನಿಮ್ಗ
1: ತುಂಬಾ ಚೆನ್ನಾಗಿ ಆಡಿದ್ರಿ.
0: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ ರಮೇಶ್ ಅವರೇ.
0: ಹಾ ರೀ ಮೇಡಮ್, ನಮಸ್ಕಾರ.
1: ಹಲೋ ಹಲೋ
2: ಹಲೋ
1: ಹಲೋ, ಆಕಾಶವಾಣಿ ರಾಯಚೂರು.
2: ರಾಜಧಾನಿಯಿಂದ ರಾಜಕಿರಣ್, ರೇಡಿಯೋ ರಾಜಕಿರಣ್ ಮೇಡಮ್.
1: ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಮ್,
1: ಕೇಳಿಸ್ತಾ ಇಲ್ಲ ಸರ್ ವಾಯ್ಸ್.
2: ಸ್ವಲ್ಪ ಜೋರ ಹೇಳಿ ಹೇಳಿ.
1: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಆರಾಮಿದ್ದೀರಾ ಸರ್?
2: ಸಮತ ಬಂದಿದ್ದಾರೆ ಅಂದ್ರೆ ಆರಾಮೆ.
1: ಹೌದು ಸರ್.
2: ಸರ
1: ಸರ್ ಕೇಳ್ತಾ ಇದ್ದೀರಿ ಇಷ್ಟೊತ್ತು ಕಾರ್ಯಕ್ರಮವನ್ನ?
2: ಇಲ್ಲಪ್ಪ, ಮಳೆ ಅಂದ್ರೆ ಮಳೆ ಇಲ್ಲ ಸಮತ ಅವರೇ.
1: ಹೌದಾ ಸರ್?
2: ಮಳೆಯಲ್ಲೂ ಪ್ರಯತ್ನ ಮಾಡ್ದೆ, ಒಂದೇ ಸಲ ಮಾಡ್ದೆ ಸಿಕ್ಕಿದೆ.
1: ನಮ್ ಕಡೆ ಮಳೆ ಇಲ್ಲ, ನಮ್ ಕಡೆ ಮಳೆ ಇಲ್ಲ.
2: ಕಳ್ಸ್ಕೊಡ್ತೀನಿ ಬಿಡಿ,
1: ಕಳಿಸ್ರಿ ಕಳಿಸ್ರಿ ಸರ್ ಆ ಕಡೆಯಿಂದ.
2: ನಮ್ಗೇನ್ ಬೇಕಾಗಿಲ್ಲ,
1: ನಿಮ್ಗೇನ್
2: ಮಳೆ ಬೇಕಾಗಿಲ್ಲ.
1: ನಿಮ್ಗೆ ಬಾಳ ಬರ್ತೈತೆ ಏನ್ ಸರ್ ಯಾವಾಗ್ಲು ಅಲ್ಲಿ?
2: ಹ್ಞೂನ್ರಿ, ಬಾಳಾನು ಬರುತ್ತೆ, ಮಂದಿನೂ ಬಾಳ ಇದಾರ್ರಿ. ಅದು ಅದು ಸಲುವಾಗಿ ಅಕ್ಷರ ಯಾವ್ದ್ರಿ
1: ಸರ್? ಅಕ್ಷರ ಬಂದ್ಬಿಟ್ಟು ಗ ಅಕ್ಷರ.
2: ಗ
1: ಗ ಯಾವ್ದಾದ್ರು ಹೊಸದಾಡಿ ಸರ್.
2: ಅಯ್ಯೋ ಹೊಸಾದ, ನಾವೆಲ್ಲ ಓಲ್ಡ್ ಗೋಲ್ಡ್ ಅಲ್ವೇ ನಮ್ಮ.
1: ಓಕೆ ಓಕೆ,
2: ಅದಕ್ಕೋಸ್ಕರ ಓಲ್ಡ್ ನಮಗೆ ಜಾಸ್ತಿ ಇದಾಗದು ಹೊಸದು. ಆ ಸಾಹಿತ್ಯನೂ ಅಷ್ಟು ಚೆನ್ನಾಗಿರಲ್ಲ, ಸಂಗೀತನೂ ಅಷ್ಟು ಇಷ್ಟ ಆಗಲ್ಲ.
1: ಹೌದೌದು, ಈಗಿನ ಅಷ್ಟು. ಹಾಗಾಗಿ
2: ಗುಲಾಬಿ ಅಕ್ಕುಲಾಬಿ ಮಂಜು ಹನಿ ನಿನ್ನಲ್ಲಿ ಬೆವರ ಹನಿ ನನ್ನಲ್ಲಿ ಏಕೋ ನೀ ಪಲ್ಲೆಯ ಪಲ್ಲೆಯ ಪಲ್ಲೆಯ ಗುಲಾಬಿ ಅಕ್ಕುಲಾಬಿ ಮಂಜು ಹನಿ ನನ್ನಲ್ಲಿ ಬೆವರು ಹನಿ ನಿನ್ನಲ್ಲಿ ಏಕೋ ನೀ ಪಲ್ಲೆಯ ಪಲ್ಲೆಯ ರವಿಯ ಕಿರಣ ಸೋಕಿ ಅರಳಿದ ನೀನು ರಾಜ ಕಿರಣ ಸೋಕಿ ನಾಚಿದ ನೀನು ಪೂಜೆಗೆ ನೀನು ಸೇವೆಗೆ ನಾನು ಮುಡುಪು ನಮ್ಮ ಜೀವನ ಜೀವನ ಜೀವನ ಗುಲಾಬಿ ಆ ಗುಲಾಬಿ

0: 分了呀，分了呀，分了呀。
1: 예
2: ನಗುವ ಹೂವು ಅನ್ನೋ ಚಿತ್ರದ್ದು
1: ತುಂಬಾ
2: ನಗುವ ಹೂವು ಅಂತ ನೀವು ಪ್ರಾಯಶಃ ಹುಟ್ಟಿರ್ಲಿಕ್ಕಿಲ್ಲ.
1: ಆರ್
2: ಎನ್ ಜಯಗಲ್ ಜಯಗೋಪಾಲ್ ಅವ್ರದ್ದು ಇದು ವಿ ಕೆ ವೆಂಕಟೇಶ್ ಸಂಗೀತ ಇತ್ತು. ಸುದರ್ಶನ್ ಮತ್ತೆ ಶೈಲಶ್ರೀ ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ಕೇಳಿದ್ವಿ ಸಮತರ, ಬಹಳ ಚೆನ್ನಾಗಿರುತ್ತೆ.
1: ಚೆನ್ನಾಗಿ ಆಡಿದ್ರು ಸರ್, ಅದ್ಭುತವಾಗಿ ಆಡಿದ್ರು ಗೀತೆಯನ್ನ.
2: ಏನೋ ಹಾಡ್ಬೇಕು ಕಲಾ ಶ್ರೋತೃಗಳಿಗೆ, ನಿಮಗೆಲ್ಲ ಕೇಳಿಸ್ಬೇಕು, ನಿಮ್ಮ ಪ್ರೋತ್ಸಾಹಕ್ಕೆ ಚೆನ್ನಾಗಿ ಹಾಡು ಬರುತ್ತೆ, ಮೂಡಿ ಬರುತ್ತೆ ಅಷ್ಟೇ.
1: ಹೌದು ಸರ್, ಕೇಳಬೇಕು ಅಂತ.

0: ಹಾಡುಗಳು, ಅದ್ಭುತವಾದ ಹಾಡುಗಳೆಲ್ಲ.
1: ಬಹಳ ಸಂತೋಷ ಆಯ್ತು ಸಮ್ಮತ್ ಅವರ, ನಿಮ್ ಧ್ವನಿ ಕೇಳಿ.
0: ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ.
1: ನಿಮಗೂ ಪ್ರತಿ ಧನ್ಯವಾದಗಳು.
0: ಹಲೋ ಆಕಾಶವಾಣಿ. ನಮಸ್ಕಾರ ಸರ್, ತಮ್ಮ ಹೆಸರು? ಹಲೋ, ಯಾಕೆ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ? ಹಲೋ ವಾಯ್ಸ್ ಸರಿ? ಹಲೋ, ಏನು ಸ್ಟ್ರಕ್
2: ಕೇಳಿಸ್ತಾ ಇದೆ?
0: ಸ್ವಲ್ಪ
2: ಹಲೋ.
0: ಹಲೋ,
2: ಇವಾಗ ಕೇಳಿಸ್ತಾ ಇದೆ ಮೇಡಮ್?
0: ಸರ್ ತಮ್ಮ ಹೆಸರು?
2: ಎಚ್ ಪಿ ಉಚ್ಚೇಗೌಡ ಮೇಡಮ್, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ.
0: ಅಂದ್ರೆ
2: ಯಾವ್ದು ಮೇಡಮ್ ಅಕ್ಷರ?
0: ಅಕ್ಷರ ಬಂದ್ಬಿಟ್ಟು ಈಗ ತಾನೇ ರಾಜಕಿರಣ್ ಸರ್ ಅವ್ರು ಕೊಟ್ಟಿದ್ದಾರೆ. ಯಾ ಅಕ್ಷರವನ್ನು ಕೊಟ್ಟಿದ್ದಾರೆ?
2: ಅದನ್ನ ವಿ ಮಾಡಬಹುದಾ ಮೇಡಮ್?
0: ಮಾಡಿ ಮಾಡಿ, ಒಂದು ಅವಕಾಶ ಕೊಡ್ತೀನಿ ಅಂತ.
2: ಓಕೆ ಓಕೆ ಸರಿ ಮೇಡಮ್, ವಿ ಮಾಡಿ.

0: ತುಂಬಾ ಧನ್ಯವಾದಗಳು ಅದ್ಭುತವಾಗಿ ಆಡಿದ್ದಕ್ಕಾಗಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ಲಾಸ್ಟ್ ಕಾಲರ್ ಇದೆ, ಇನ್ನ ಒಂದು 2 ಮಿನಿಟ್ಸ್ ಐತೆ. ನೆಕ್ಸ್ಟ್
1: ಸರಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ.
0: ಹಲೋ
2: ಹಲೋ, ನಮಸ್ಕಾರ ಮೇಡಮ್.
0: ಆ ನಮಸ್ಕಾರ, ತಮ್ಮ ಹೆಸರು?
2: ನಮಸ್ತೆ, ಬಸವರಾಜ್ ಪಾಟೀಲ್ ಮೇಡಮ್, ಜಗತ್ಗಲ್ಲ ದೇವದುರ್ಗ ತಾಲೂಕು.
0: ಆ ಬಸವರಾಜ್ ಪಾಟೀಲ್ ಅವರೇ, ಕಾರ್ಯಕ್ರಮನ ಕೇಳ್ತಿದ್ರಾ? ಹೌದಾ, ನೀವು ಕಾರ್ಯಕ್ರಮದ ಕೊನೆ ಕಲರ್ ಆಗಿದ್ರಿ. ಈಗ ತಾನೇ ಸರ್ ಅವ್ರು ಕೊಟ್ಟಿದ್ರು, ಆ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ, ಆ ಅಕ್ಷರದ ಮೂಲಕ ಆಡ್ತೀರಾ? ಹಾ ಹಾ ಕೊಟ್ರು. ಒಂದು ವೇಳೆ ಅದು
2: ಬಂದಿಲ್ಲ
0: ಅದಕ್ಕೆ
2: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಕಾಲಲಿ ಕಿರು ಗೆಜ್ಜೆ ಗಲು ಗಲು ಎಂದಾಗ, ಕಾಲಲಿ ಕಿರು ಗೆಜ್ಜೆ ಗಲು ಗಲು ಎಂದಾಗ, ಮನೆಯಲ್ಲಿ ನೂರು ದೀನಾದ ಒಮ್ಮೆ ತಿಮ್ಮಲಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ. ನಮ್ಮ ಸ್ವಚ್ಛೆಯಾಗಿ ನರಹರಿ ಸತಿಯಾಗಿ, ನಮ್ಮ ಸ್ವಚ್ಛೆಯಾಗಿ ನರಹರಿ.

0: ಭಾಗ್ಯಲಕ್ಷ್ಮಿ ಬಾರಮ್ಮ. ಅಮ್ಮ ಬಂತ್ಮಳ
1: ಅಮ್ಮ ಅಕ್ಷರ ಕೊಟ್ರೆ ತುಂಬಾ ಚೆನ್ನಾಗಿ ಆಡಿದ್ರಿ. ದೇವರ ಒಂದು ಗೀತೆಯ ಲಕ್ಷ್ಮಿಯನ್ನ ನೆನೆಸುತ್ತಾ ಅಮ್ಮ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದುವರೆಗೆ ನಮ್ಮ

ಅನೇಕ ಸ್ನೇಹಿತರು ಕರೆ ಮಾಡಿ ತಮ್ಮ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಮೊದಲಿಗೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
5: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಕ್ಯಾಂಟೀನ್ಗಳಲ್ಲಿ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಮಾತ್ರ ಕನಿಷ್ಠ ದರದಲ್ಲಿ ಮಾರಾಟ ಮಾಡಬೇಕು. ಯಾವುದೇ ರೀತಿಯ ಜಂಕ್ ಫುಡ್ಗಳನ್ನು ಮಾರಾಟ ಮಾಡುವಂತಿಲ್ಲ. ರಾಜ್ಯಾದ್ಯಂತ ಈ ನಿಯಮ ಜಾರಿಗೆ ತರಲು ಯೋಜಿಸಲಾಗಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಕುಂದುಕೊರತೆ ಹಾಗೂ ಅಭಿವೃದ್ಧಿ ಸಭೆಯಲ್ಲಿ ಮಾತನಾಡಿದರು. 1-10 ತರಗತಿಯವರೆಗೆ ಇರುವ ಶಾಲೆಗಳ ಸುತ್ತಮುತ್ತ ಕೂಡ ಜಂಕ್ ಫುಡ್ ಮಾರಾಟಕ್ಕೆ ಅವಕಾಶ ನೀಡದಂತೆ ನಿಯಮ ಜಾರಿಗೊಳಿಸಲು ಚರ್ಚಿಸಲಾಗಿದೆ. ಮಕ್ಕಳಿಗೆ ಆರೋಗ್ಯಕ್ಕೆ ಹಿತವಾದ ಆಹಾರ ದೊರೆತರೆ ಭವಿಷ್ಯದಲ್ಲಿ ಅವರು ಅದನ್ನೇ ಆಹಾರ ಕ್ರಮವಾಗಿ ರೂಢಿಸಿಕೊಳ್ತಾರೆ ಅಂತ ಹೇಳಿದರು. ಕ್ಯಾನ್ಸರ್, ಮೂತ್ರಪಿಂಡ ವೈಫಲ್ಯದಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಹೆಚ್ಚುತ್ತಿವೆ, ಇದಕ್ಕೆ ಜಂಕ್ ಫುಡ್ ಸೇವನೆಯು ಕಾರಣ ಎಂಬ ದೂರುಗಳು ಇವೆ ಅಂತ ಅವರು ಹೇಳಿದ್ದಾರೆ. ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ರಾಕೆಟ್ ಎಂಬ ಹೆಗ್ಗಳಿಕೆಯ ವಿಕ್ರಮ್-1 ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಕಳೆದ ಶನಿವಾರ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಭೂಮಿಯ ಕಕ್ಷೆಯನ್ನು ತಲುಪುವ ಸಾಮರ್ಥ್ಯ ಹೊಂದಿರುವ ಈ ರಾಕೆಟ್ ಅನ್ನು ಹೈದರಾಬಾದ್ನ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದೆ. ಈ ಉಡಾವಣೆ ಮೂಲಕ ಭಾರತದಲ್ಲಿ ವಾಣಿಜ್ಯ ಬಾಹ್ಯಾಕಾಶ ಉಪಗ್ರಹ ಉಡಾವಣಾ ಯುಗ ಆರಂಭಗೊಂಡಿದ್ದು, ದೇಶ ಖಾಸಗಿಯಾಗಿ ಕಕ್ಷೆ ರಾಕೆಟ್ ಉಡಾವಣಾ ಸಾಮರ್ಥ್ಯ ಹೊಂದಿರುವ ವಿಶ್ವದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ. 350 ಕೆಜಿ ತೂಕದ ಸಣ್ಣ ಉಪಗ್ರಹಗಳನ್ನು ಭೂಮಿಯ ಮೇಲ್ಮೈನಿಂದ ಕಡಿಮೆ ಎತ್ತರದಲ್ಲಿರುವ ಕಕ್ಷೆಗೆ ಸಾಗಿಸಲು ವಿನ್ಯಾಸಗೊಳಿಸಲಾದ ವಿಕ್ರಮ್-1 ಮೊದಲ ಪರೀಕ್ಷಾರ್ಥ ಉಡಾವಣೆಯು ಅಭೂತಪೂರ್ವ ಯಶಸ್ಸು ಕಂಡಿದೆ ಅಂತ ಸ್ಕೈರೂಟ್ ಏರೋಸ್ಪೇಸ್ ಹೇಳಿಕೊಂಡಿದೆ. ಎಪ್ಪತ್ತೆರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕನ್ನಡದ ಮಿಥ್ಯ ಪ್ರಾದೇಶಿಕ ಭಾಷೆಯ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಇದೇ ಚಿತ್ರದ ನಟನೆಗಾಗಿ ಅತೀಶ್ ಶೆಟ್ಟಿ ಅತ್ಯುತ್ತಮ ಬಾಲನಟ ಹಾಗೂ ರೂಪಶ್ರೀ ವಾರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 2024ನೇ ಸಾಲಿನಲ್ಲಿ ತಯಾರಾದ ಚಿತ್ರಗಳಿಗೆ ಪ್ರಶಸ್ತಿ ಘೋಷಣೆಯಾಗಿದೆ. ರಕ್ಷಿತ್ ಶೆಟ್ಟಿ ಅವರ ಪರಂ ವಾಹ ಪಿಕ್ಚರ್ ಸಂಸ್ಥೆಯು ಚಿತ್ರವನ್ನು ನಿರ್ಮಿಸಿದೆ. ಸುಮಂತ್ ಭಟ್ ನಿರ್ದೇಶಿಸಿದರು. 11 ವರ್ಷದ ಅನಾಥ ಬಾಲಕನ ನೋವು ಕನಸುಗಳ ಕತೆ ಚಿತ್ರದಾಗಿದೆ. ಆದಿತ್ಯ ಸುಹಾಸ್ ಜಂಭಾಲೆ ನಿರ್ದೇಶಿಸಿದ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಚಿತ್ರ Article 370 ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಚಿತ್ರದಲ್ಲಿನ ಉತ್ತಮ ನಟನೆಗಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಮಲಯಾಳಂ ನಟ ಮುಮ್ಮಟ್ಟಿ ಮತ್ತು ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ಅವರು ಕ್ರಮವಾಗಿ ಭ್ರಮಯುಗಂ ಮತ್ತು ಚಂದು ಚಾಂಪಿಯನ್ ಚಿತ್ರಗಳಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ನಿರ್ದೇಶನಕ್ಕಾಗಿ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚುಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾಗ್ ಅಶ್ವಿನ್ ನಿರ್ದೇಶನದ ತೆಲುಗು ಚಿತ್ರ ಕಲ್ಕಿ 2898 AD ಅತ್ಯುತ್ತಮ ಜನಪ್ರಿಯ ಚಿತ್ರ. ತಮಿಳಿನ ಅಮರನ್ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೇರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಲಭಿಸಿದೆ. ಹಿಂದಿ ಚಿತ್ರ ಮೈದಾನ್ ಜಾನೆ ದೋ ಹಾಡಿಗೆ ಗೀತೆ ರಚನೆಕಾರ ಮನೋಜ್ ಮುಂತಾ ಕಾಶೀರ್ಗೆ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಇರಿಗೇಶಿ ಅವರು ಚೆನ್ನೈನ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಿಯ ನಾಲ್ಕನೇ ಆವೃತ್ತಿಯಲ್ಲಿ ಜಯಗಳಿಸಿದ ಭಾರತದ ಮೊದಲ ಆಟಗಾರ ಎನಿಸಿದರು. ಮೂರನೇ ಸುತ್ತಿನ ಆಟದಲ್ಲಿ ಅಮೆರಿಕದ ಹ್ಯಾನ್ ನಿಮನ್ ಅವರು 43 ನಡೆಗಳಲ್ಲಿ ಕಳೆದ ಶನಿವಾರ ಸೋತಿದ್ದಾರೆ. ಫ್ರಾನ್ಸ್ನ ಆಟಗಾರ ಅಲ್ರೇಜಾ ಫಿರೋಜಾ ಅಗ್ರಸ್ಥಾನ ಕಾಪಾಡಿಕೊಂಡಿದ್ದಾರೆ. ಅರ್ಜುನ್ ಮೊದಲ ಎರಡು ಪಂದ್ಯಗಳನ್ನು ಡ್ರಾ ಮಾಡಿಕೊಂಡಿದ್ದಾರೆ. 8 ಆಟಗಾರರ ಕಣದಲ್ಲಿರುವ ಈ ಟೂರ್ನಿಯಲ್ಲಿ ಭಾರತದ ಉಳಿದ ಮೂವರು ಡಿ ಕುಕೇಶ್ ಮತ್ತು ಎಂ ಪ್ರಾಣೇಶ್ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರೆ ನಿಹಾಲ್ ಸರಿನ್ ಅವರು ಅಲ್ರೇಜಾ ಜೊತೆ ಡ್ರಾಕ್ಕೆ ಸಹಿ ಹಾಕಿದ್ದಾರೆ. ನಿಮನ್ 1 ಪಾಯಿಂಟ್ ಗಳಿಸಿದ್ದಾರೆ. ಟೂರ್ನಿಯು 75 ಲಕ್ಷ ಬಹುಮಾನದ ಮೊತ್ತ ಹೊಂದಿದೆ. ಖಾತೆ ಬದಲಾವಣೆ, ಆಸ್ತಿ ವರ್ಗಾವಣೆ, ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ವಂಶವೃಕ್ಷವನ್ನು ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ವಂಶವೃಕ್ಷವನ್ನು ದೃಢೀಕರಿಸುವ ಕುರಿತು ಕಂದಾಯ ಇಲಾಖೆಯು ನೂತನ ಮಾರ್ಗಸೂಚಿಯನ್ನು ಜಾರಿಗೆ ತಂದಿದೆ. ನೂತನ ಮಾರ್ಗಸೂಚಿಯ ಪ್ರಕಾರ ವಂಶವೃಕ್ಷಕ್ಕಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿ ಇಲಾಖೆ ನಿಗದಿಪಡಿಸಿರುವ ನಮೂನೆಯಲ್ಲಿ ವಿವರ ಭರ್ತಿ ಮಾಡುವುದರ ಜೊತೆಗೆ 100 ರೂಪಾಯಿ ಮುಖಬೆಲೆಯ ಚಾಪಾ ಕಾಗದದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ವಂಶವೃಕ್ಷದಲ್ಲಿ ಉಲ್ಲೇಖಿಸಲಾಗುವ ಎಲ್ಲ ಜೀವಂತ ವ್ಯಕ್ತಿಗಳ ಆಧಾರ್ ವಿವರ ನಮೂದಿಸಲೇಬೇಕು. ಆಧಾರ್, ಮತದಾರರ ಚೀಟಿ, ಪಡಿತರ ಚೀಟಿ, ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ದಾಖಲೆ ಪತ್ರ, ಉದ್ಯೋಗ ಕಾರ್ಡ್, ಯಶಸ್ವಿನಿ ಚೀಟಿ, ಚಾಲನಾ ಪರವಾನಿಗೆ, ಪ್ಯಾನ್ ಕಾರ್ಡ್ಗಳಲ್ಲಿ ಯಾವುದಾದರೂ ಒಂದರ ವಿವರವನ್ನು ಪ್ರಮಾಣ ಪತ್ರದಲ್ಲಿ ನಮೂದಿಸಬೇಕು ಅಂತ ಹೇಳಲಾಗಿದೆ. ಕುಟುಂಬದ ಮೃತ ಸದಸ್ಯರನ್ನು ವಂಶವೃಕ್ಷದಲ್ಲಿ ಉಲ್ಲೇಖಿಸಿದ್ದರೂ ಈ ನಿಯಮ ಅನ್ವಯವಾಗುತ್ತದೆ ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 60% ಮಳೆ ಕೊರತೆ ಎದುರಾಗಿದ್ದು 178 ತಾಲೂಕುಗಳಲ್ಲಿ ಮಳೆ ಅಭಾವದ ಕಾರಣಕ್ಕೆ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಕ್ಷೇತ್ರಕ್ಕೆ ಖುದ್ದು ಭೇಟಿ ನೀಡಿ ವರದಿ ಸಲ್ಲಿಸಬೇಕು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬರದ ಸ್ಥಿತಿ ಪರಿಶೀಲನೆಗಾಗಿ ಕಳೆದ ಭಾನುವಾರ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜೊತೆಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ ನಡೆಸಿದರು. ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯಗಳನ್ನು ಚರ್ಚಿಸಿದರು. 158 ತಾಲೂಕುಗಳು ತೀರಾ ಸಾಧಾರಣ ಮಳೆಯಾಗಿದೆ. 20 ತಾಲೂಕುಗಳಲ್ಲಿ ಮಳೆ ಆಗಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಬರ ಎದುರಿಸಲು ಎಲ್ಲರೂ ಒಟ್ಟಾಗಿ ಟೀಮ್ ಕರ್ನಾಟಕವಾಗಿ ಕಾರ್ಯನಿರ್ವಹಿಸಲು ಸೂಚಿಸಿದ್ದಾಗಿ ಹೇಳಿದ್ದಾರೆ. ಬರದ ಸ್ಥಿತಿ ಕುರಿತು ಕೇಂದ್ರ ಸರ್ಕಾರಕ್ಕೆ ಇನ್ನು 15 ದಿನಗಳಲ್ಲಿ ವರದಿ ಸಲ್ಲಿಸಬೇಕಿದೆ. ಅಧಿಕಾರಿಗಳು ಸಲ್ಲಿಸುವ ವಾಸ್ತವಿಕ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯದ ಬಿತ್ತನೆ ಪ್ರದೇಶದಲ್ಲಿ ಮುಸುಕಿನ ಜೋಳ, ಕಬ್ಬು, ಭತ್ತ ಮತ್ತು ಅಡಿಕೆ ಬೆಳೆಯ ಪ್ರಮಾಣದ ಶೇಕಡಾ 49.80% ಈ 4 ಅತಿ ಹೆಚ್ಚು ನೀರು ಬೇಡುವ ಬೆಳೆಗಳಾಗಿವೆ. ರೈತರು ಕಡಿಮೆ ನೀರು ಬೇಕಾಗುವ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಉತ್ತೇಜಿಸಿ ಅಂತ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಬಾರಿ ಮಳೆ ತೀವ್ರ ಕೊರತೆಯಾಗಿರುವ ಕಾರಣ ಜಾನುವಾರುಗಳಿಗೆ ಮೇವು ಒದಗಿಸುವುದು ಕಷ್ಟ ಆಗ್ತದೆ. ಮೇವು ಖರೀದಿಸಲು ಸಾಧ್ಯವಾಗದಷ್ಟು ಪರಿಸ್ಥಿತಿ ಹದಗೆಡಬಹುದು. ದಕ್ಷಿಣ ಭಾರತದಾದ್ಯಂತ ಮಳೆ ಕೊರತೆಯಾಗಿದೆ. ಹೀಗಾಗಿ ಪಕ್ಕದ ರಾಜ್ಯಗಳಲ್ಲೂ ಮೇವು ಸಿಗದೆ ಹೋಗಬಹುದು. ಈ ಪರಿಸ್ಥಿತಿ ನಿಭಾಯಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಜೊತೆಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಕುಡಿಯುವ ನೀರಿಗಾಗಿ ತಲಾ 1 ಕೋಟಿ ಅನುದಾನ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ 379 ಕೋಟಿ ಲಭ್ಯವಿದೆ. ಹಣದ ಕೊರತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ರಾಯಚೂರಿನ IIIT ಕೋಟಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದೆ. ರಾಯಚೂರಿನ ಎರ್ಮರ್ಸ್ನಲ್ಲಿರುವಂತಹ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಥಾಪನೆಗೆ ಅನುಮೋದನೆ ನೀಡಲಾಗಿದೆ. ಈ ಕೇಂದ್ರವನ್ನು 5 ವರ್ಷಗಳ ಅವಧಿಯಲ್ಲಿ ಒಟ್ಟು 12 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತದೆ. ಇದರಲ್ಲಿ 5

ಕೋಟಿ 2026-27 ಬಜೆಟ್ನಲ್ಲಿ ಘೋಷಣೆಯಡಿ ಹಾಗೂ 7 ಕೋಟಿ LEAP ಕಾರ್ಯಕ್ರಮದಡಿ ಒದಗಿಸಲಾಗುತ್ತದೆ ಅಂತ ಮಾಹಿತಿ ನೀಡಲಾಗಿದೆ. ಈ ಉತ್ಕೃಷ್ಟತ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗಾಗಿ ಪ್ರಾದೇಶಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಎಪ್ಪತ್ತೆರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದ್ದು ಬೈಂದೂರು ತಾಲೂಕಿನ ಪ್ರದೀಪ್ ಕೆಂಚನೂರು ಅವರ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಮಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಪುಸ್ತಕಕ್ಕೆ 2024 ಸಾಲಿನ ಸ್ವರ್ಣಕಮಲ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ 1 ಲಕ್ಷ ನಗದನ್ನು ಒಳಗೊಂಡಿದೆ. ಈ ಪುಸ್ತಕವನ್ನು ಕುಂದಾಪುರದ ಮಿರರ್ ಪುಸ್ತಕ ಪ್ರಕಾಶನ ಪ್ರಕಟಿಸಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಪ್ರದೀಪ್ ಅವರು 2020 ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಕನ್ನಡ ಚಲನಚಿತ್ರದ ಸಿದ್ಧಾಂತ ಮತ್ತು ಸಾಂಸ್ಕೃತಿಕ ಪ್ರಶ್ನೆಗಳ ವಿಷಯ ಕುರಿತು PhD ಪದವಿ ಪಡೆದಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಉದಯೋನ್ಮುಖ ಕುಸ್ತಿಪಟು ಕಾಜಲ್ ಡೋಚಕ್ ಅವರು ಬುಡಪೆಸ್ಟ್ ರ್ಯಾಂಕಿಂಗ್ ಸರಣಿಯ ಮಹಿಳೆಯರ 76 kg ವಿಭಾಗದಲ್ಲಿ ಕಳೆದ ಭಾನುವಾರ ಸ್ವರ್ಣ ಪದಕ ಗೆದ್ದುಕೊಂಡರು. ಇದು ಹಾಲಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಸಿಕ್ಕ 3ನೇ ಚಿನ್ನದ ಪದಕವಾಗಿದೆ. ಹರಿಯಾಣ ಮೂಲದ ಕಾಜಲ್ ಅವರು ಚಿನ್ನದ ಪದಕಕ್ಕಾಗಿ ನಡೆದ ರೋಚಕ ಹಣಾಹಣಿಯಲ್ಲಿ ಅಮೆರಿಕದ ಡೈಮಂಡ್ ಪ್ರೀಸಿಯಸ್ ಗಿಲ್ಫೋರ್ಡ್ ಜೊತೆಗೆ ಸಮಬಲ ಸಾಧಿಸಿದರು. ಕ್ರೈಟೀರಿಯಗಳ ಅನ್ವಯ ರೆಫರಿಯಾ ಅವರು ಕಾಜಲ್ ಅವರನ್ನು ವಿಜೇತರೆಂದು ಪ್ರಕಟಿಸಿದರು. ಮಹಿಳೆಯರ 57 kg ವಿಭಾಗದ ಫೈನಲ್ನಲ್ಲಿ ನೇಹಾ ಶರ್ಮಾ ಚೀನಾದ ಕೆಶಿನ್ ಹಾಂಗ್ ವಿರುದ್ಧ ಪರಾಭವಗೊಂಡರು. 53 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಬೌಟನ್ನಲ್ಲಿ ನಿಶು ರೊಮೇನಿಯಾದ ಆಂಡ್ರಿಯಾ ಬಿಯಾಟ್ರಿಸ್ ಆನ್ ಜೊತೆಗೆ ಸಮಬಲ ಸಾಧಿಸಿದರು. ಕ್ರೈಟೀರಿಯಾ ಆಧಾರದಲ್ಲಿ ಭಾರತದ ಆಟಗಾರ್ತಿ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ. ಅನುಭವಿ ಆಟಗಾರ್ತಿ PV ಸಿಂಧು ಅವರು ಕಳೆದ ಭಾನುವಾರ ಜಪಾನ್ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಕಿರೀಟ ಗೆದ್ದುಕೊಂಡರು. ಅದರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಭಾರ ನೀಗಿಸಿಕೊಂಡರು. ಈ ಟೂರ್ನಿಯ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೂ PV ಸಿಂಧು ಭಾಜನರಾಗಿದ್ದಾರೆ. ಫೈನಲ್ ಹಣಾಹಣಿಯಲ್ಲಿ ನೇರ ಗೇಮ್ಗಳಿಂದ ಸ್ಥಳೀಯ ನೆಚ್ಚಿನ ತಾರೆ ಅಕಾನೆ ಯಮಗೂಚಿ ಅವರನ್ನು ಸೋಲಿಸಿದರು. ಆ ಮೂಲಕ BWF 750 ಶ್ರೇಣಿಯ ಟೂರ್ನಿಯಲ್ಲಿ ಸಿಂಧು ಇದೇ ಮೊದಲ ಬಾರಿಗೆ ಚಾಂಪಿಯನ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಸುಲಭವಾಗಿ ಒದಗಿಸಲು ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಸುಮಾರು 4.85 ಕೋಟಿ ಕುಟುಂಬಗಳ ಮನೆ ಬಾಗಿಲಿಗೆ ತೆರಳಿ ಉಚಿತ ಜಾತಿ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಿಸಲು ಸರ್ಕಾರ ಮುಂದಾಗಿದೆ. ಈ ಮೂಲಕ ಇಡೀ ದೇಶದಲ್ಲಿ ಈ ದಾಖಲೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಗೊಂಡು ಪ್ರಥಮ ರಾಜ್ಯ ಕರ್ನಾಟಕ ಆಗಲಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಚುನಾವಣಾ ಆಯೋಗ ಸೂಚಿಸಿರುವ 11 ದಾಖಲೆಗಳಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೂಡ ಒಂದಾಗಿದೆ. ಡೆಂಗಿ ನಿಯಂತ್ರಿಸುವ ಲಸಿಕೆ ಕ್ಯುಡೆಂಗಾವನ್ನು ಭಾರತದ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲು ಭಾರತ ಔಷಧ ನಿಯಂತ್ರಕ ಮಹಾನಿರ್ದೇಶನಾಲಯ ಅನುಮತಿ ನೀಡಿದೆ ಅಂತ ಟಕೆಡ್ ಬಯೋಫಾರ್ಮಸ್ಯೂಟಿಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತಿಳಿಸಿದೆ. ಕ್ಯುಡೆಂಗಾವು ಡೆಂಗಿ ನಿಯಂತ್ರಿಸಲು ದೇಶದಲ್ಲಿ ಅನುಮತಿ ಪಡೆದ ಮೊದಲ ಲಸಿಕೆಯಾಗಿದೆ. 4 ವರ್ಷದಿಂದ 60 ವರ್ಷದೊಳಗಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಪೂರ್ವ ಪರೀಕ್ಷೆ ಇಲ್ಲದೆ ಈ ಹಿಂದೆ ಡೆಂಗಿಗೆ ಒಳಗಾದವರು ಪಡೆಯಬಹುದಾಗಿದೆ ಅಂತ ಜಪಾನ್ನ ಪ್ರಮುಖ ಫಾರ್ಮಸ್ಯೂಟಿಕಲ್ ಕಂಪನಿ ಹೇಳಿದೆ. 2022 ಲಸಿಕೆಯನ್ನು ಬಿಡುಗಡೆಗೊಳಿಸಿದ ಬಳಿಕ 43 ದೇಶಗಳಲ್ಲಿ ಇದರ ಬಳಕೆಗೆ ಅನುಮತಿ ನೀಡಲಾಗಿತ್ತು. ಜಾಗತಿಕವಾಗಿ ಈಗಾಗಲೇ 3.20 ಕೋಟಿ ಮಂದಿ ಲಸಿಕೆ ಪಡೆದಿದ್ದಾರೆ. ಇದೀಗ ಅನುಮತಿ ದೊರಕಿದ್ದು ಭಾರತದಲ್ಲಿ ಡೆಂಗಿ ನಿಯಂತ್ರಣದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಅಂತ ಸಂಸ್ಥೆ ಹೇಳಿಕೊಂಡಿದೆ. ಈ ಬಾರಿಯ ಫಿಫಾ ವಿಶ್ವಕಪ್ ಸೂಪರ್ ಸ್ಟಾರ್ ಆಟಗಾರರಿಂದ ರಂಗೇರಿತ್ತು. ಆದರೆ ಅಂತಿಮವಾಗಿ ಮತ್ತು ಅರ್ಹವಾಗಿ ಟ್ರೋಫಿ ಎತ್ತಿ ಹಿಡಿದಿದ್ದು ತಾರಾಬಲವೇ ಇಲ್ಲದ ಪ್ರಬಲ ಸ್ಪೇನ್ ತಂಡ. ಸ್ಟಾರ್ ಆಟಗಾರ ಲಮಿನ್ ಯಮಾಲ್ ತಮ್ಮ ಆಟದ ಉತ್ತುಂಗದಲ್ಲಿ ಇರದಿದ್ದರೂ ಅತ್ಯಂತ ಬಲಿಷ್ಠ ತಂಡ ಎನ್ನುವ ಹಿರಿಮೆಯೊಡನೆ ಸ್ಪೇನ್ 2ನೇ ಬಾರಿ ಫುಟ್ಬಾಲ್ ಜಗತ್ತಿನ ಅತ್ಯುನ್ನತ ವೇದಿಕೆಯಲ್ಲಿ ವಿಜೃಂಭಿಸಿದೆ. ಮೊದಲ ಬಾರಿ 48 ತಂಡಗಳು ಆಡಿದ್ದ ಈ ವಿಶ್ವಕಪ್ನಲ್ಲಿ ಪ್ರತಿ ಪಂದ್ಯದಲ್ಲಿ ಸರಾಸರಿ 2.96 ಗೋಲುಗಳು ದಾಖಲಾದವು. 1970 ವಿಶ್ವಕಪ್ ನಂತರ ಇದು ಅತ್ಯಧಿಕವಾಗಿದೆ. ಸ್ಪೇನ್ ಈ ಟೂರ್ನಿಯಲ್ಲಿ 8 ಪಂದ್ಯಗಳಿಂದ 14 ಗೋಲುಗಳನ್ನು ಗಳಿಸಿತು. ಆದರೆ ತಂಡ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ಕಳೆದ ಭಾನುವಾರ ನಡೆದಂತಹ ಪಂದ್ಯದಲ್ಲಿ ಲಯೋನೆಲ್ ಮೆಸ್ಸಿ ಅವರಿಗೆ ಸರ್ಪಗಾವಲು ಹಾಕಿ ಅರ್ಜೆಂಟೀನಾ ತಂಡವನ್ನು ನಿರಾಸೆಗೊಳಿಸಿತು. ಕೆಂಪು ಸೇನೆ ಖ್ಯಾತಿಯ ಸ್ಪೇನ್ ತಂಡ ರಚಿಸಿದ ಅಭೇದ್ಯ ಕೋಟೆಯನ್ನು ದಾಟಲು ಸೂಪರ್ ಸ್ಟಾರ್ ಲಯೋನೆಲ್ ಮೆಸ್ಸಿ ಮತ್ತು ಅವರ ಅರ್ಜೆಂಟೀನಾ ತಂಡಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದಂಥ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು ಮಣಿಸಿ ಕಿರೀಟ ಧರಿಸಿತು. ಚಾಂಪಿಯನ್ ಸ್ಪೇನ್ ತಂಡ 480 ಕೋಟಿ ರೂಪಾಯಿಗಳ ಬಹುಮಾನವನ್ನು ಪಡೆದರೆ ರನ್ನರ್ಸ್ ಅಪ್ ಅರ್ಜೆಂಟೀನಾ ತಂಡ 317 ಕೋಟಿಯನ್ನು ಗಳಿಸಿತು.
ಲೇಬರ್ ಪಕ್ಷದ ನಾಯಕ ಆಂಡಿ ಬರ್ನ್ಹಮ್ ಅವರು ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಕಳೆದ ಸೋಮವಾರ ಅಧಿಕಾರ ಸ್ವೀಕರಿಸಿದ್ದಾರೆ. ಕಿಯರ್ ಸ್ಟಾರ್ಮರ್ ಅವರು ಪ್ರಧಾನಿ ಹುದ್ದೆ ಮತ್ತು ಲೇಬರ್ ಪಕ್ಷದ ನಾಯಕನ ಸ್ಥಾನಕ್ಕೆ ಜೂನ್ 21ರಂದು ರಾಜೀನಾಮೆ ಘೋಷಿಸಿದ್ದರು. ಒಂದು ತಿಂಗಳ ಅಂತರದಲ್ಲಿಯೇ ನೂತನ ಪ್ರಧಾನಿಯ ನೇಮಕವಾಗಿದೆ. ಕಳೆದ ಸೋಮವಾರ ಬೆಳಗ್ಗೆ ಬಂಕಿಂಗ್ಹ್ಯಾಮ್ ಅರಮನೆಯಲ್ಲಿ ರಾಜ ಚಾರ್ಲ್ಸ್ 3 ಅವರನ್ನು ಭೇಟಿಯಾಗಿ ಸ್ಟಾರ್ಮರ್ ಅಧಿಕೃತ ರಾಜೀನಾಮೆ ಸಲ್ಲಿಸುವ ಮೂಲಕ ನೂತನ ಪ್ರಧಾನಿ ಆಯ್ಕೆ ದಾರಿ ಸುಗಮಗೊಳಿಸಿದರು. ಪೆಟ್ರೋಲ್ನಲ್ಲಿ ಶೇಕಡ 20%ಕ್ಕಿಂತ ಹೆಚ್ಚು ಪ್ರಮಾಣದ ಎಥೆನಾಲ್ ಮಿಶ್ರಣ ಮಾಡುವ ಬಗ್ಗೆ ಸರ್ಕಾರ ಇದುವರೆಗೆ ಯಾವುದೇ ನಿರ್ಧಾರ ಮಾಡಿಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಸಂಸತ್ತಿಗೆ ತಿಳಿಸಿದೆ. ಮುಂದಿನ ದಿನಗಳಲ್ಲಿ ಎಥೆನಾಲ್ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕಾದರೆ ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನ ನಡೆಸಿ ವಾಹನ ತಯಾರಿಕಾ ಕಂಪನಿಗಳು, ತೈಲೋತ್ಪನ್ನ ಮಾರಾಟ ಕಂಪನಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಅಂತ ಸಂಸತ್ತಿಗೆ ನೀಡಿದ ಲಿಖಿತ ಉತ್ತರದಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ರಾಜ್ಯ ಖಾತೆ ಸಚಿವ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಯಾವುದೇ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ 21 ದಿನಗಳ ಒಳಗೆ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ಕಂದಾಯ ಇಲಾಖೆ ಕಡ್ಡಾಯಗೊಳಿಸಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಸಭೆ ನಡೆಸಿದ್ದ ಸಮಸ್ಯೆಗಳನ್ನು ಆಲಿಸಿದ ನಂತರ ಈ ಕುರಿತು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಒಳಮೀಸಲಾತಿ ಕಾರಣಕ್ಕಾಗಿ ವಿಳಂಬವಾಗಿದ್ದ ನೇಮಕಾತಿಗಳಿಗೆ ಚಾಲನೆ ನೀಡಲಾಗಿದೆ. 72,000ಕ್ಕೆ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿದೆ, ಇಂತಹ ಸಮಯದಲ್ಲಿ ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ವಿಳಂಬ ಮಾಡಬಾರದು, ಅದಕ್ಕಾಗಿ ಸಮಯ ನಿಗದಿಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ದೇಶದ ನಿವ್ವಳ ಸಾಲ ಮತ್ತು ಒಟ್ಟು ಆಂತರಿಕ ಉತ್ಪಾದನೆ ಅಂದರೆ GDP ಅನುಪಾತವು 2025-26 ಸಾಲಿನಲ್ಲಿ ಹಣಕಾಸು ವರ್ಷದ ಶೇಕಡ 58.2 ಇಳಿಕೆ ಆಗಿದೆ ಅಂತ ಕೇಂದ್ರ ಸರ್ಕಾರ ಸಂಸತ್ತಿಗೆ ಕಳೆದ ಮಂಗಳವಾರ ತಿಳಿಸಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಇದು ಶೇಕಡ 58.5 ಇತ್ತು. 2025-26 ಸಂಬಂಧಿಸಿ ಈಗ ಕೇಂದ್ರ ಸಂಸತ್ತಿಗೆ ನೀಡಿರುವುದು ತಾತ್ಕಾಲಿಕ ಅಂಕಿ ಅಂಶವಾಗಿದೆ. ಮಾರ್ಚ್ 31ರವರೆಗಿನ ಅಂಕಿಅಂಶದ ಪ್ರಕಾರ ಕೇಂದ್ರ ಸರ್ಕಾರದ ಒಟ್ಟು ಸಾಲದ ಮೊತ್ತ 201.17 ಲಕ್ಷ ಕೋಟಿ ಆಗಿತ್ತು ಅಂತ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ರಾಜ್ಯಸಭೆಗೆ ಒದಗಿಸಿರುವ ಲಿಖಿತ ಉತ್ತರದಲ್ಲಿ ಹೇಳಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅಂದರೆ 2020-21 ಸಾಲ ಮರುಪಾವತಿ ಮತ್ತು ರಾಜಸ್ವ ಸ್ವೀಕೃತಿ ನಡುವಿನ ಅನುಪಾತ ಶೇಕಡ 41.6 ಇತ್ತು. ಇದು 2025-26 ಹೊತ್ತಿಗೆ ಶೇಕಡ 37.6 ಇಳಿದಿದೆ ಅಂತ ಅವರು ಹೇಳಿದ್ದಾರೆ. 2026-27 ಸಾಲಿನ ಬಜೆಟ್ನಲ್ಲಿ 17.15 ಲಕ್ಷ ಕೋಟಿ ಮೊತ್ತವನ್ನು ಬಂಡವಾಳ ವೆಚ್ಚಗಳಿಗೆ ಇರಿಸಲಾಗಿದೆ. ಈ ಬಜೆಟ್ನಲ್ಲಿ ಸಾಲದ ಮೊತ್ತವನ್ನು 16.96 ಲಕ್ಷ ಕೋಟಿ ಅಂತ ಉಲ್ಲೇಖಿಸಲಾಗಿದೆ. 2014-15 ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಾಲದ ಮೊತ್ತ 64.11 ಲಕ್ಷ ಕೋಟಿ ಆಗಿತ್ತು. ಈಗ ಅದು 201.17 ಲಕ್ಷ ಕೋಟಿ ಆಗಿದೆ. ಅಂದರೆ 11 ವರ್ಷಗಳ ಅವಧಿಯಲ್ಲಿ ಸಾಲದ ಮೊತ್ತ 137.6 ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ. ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳಲ್ಲಿ ಕಳೆದ 5 ಹಣಕಾಸು ವರ್ಷಗಳಲ್ಲಿ ಒಟ್ಟು 1.42 ಲಕ್ಷ ಕೋಟಿ ಮೌಲ್ಯದ ವಂಚನೆ ಪ್ರಕರಣಗಳು ವರದಿಯಾಗಿವೆ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಂಗಳವಾರ ತಿಳಿಸಿದೆ. ಈ ಅವಧಿಯಲ್ಲಿ ಒಟ್ಟು 6,389 ಕೋಟಿ ಮೊತ್ತವನ್ನು ಮಾತ್ರ ವಶಪಡಿಸಿಕೊಳ್ಳಲು ಸಾಧ್ಯವಾಗಿದೆ ಅಂತ ಹೇಳಿದೆ. ಉದ್ದೇಶಪೂರ್ವಕ ಸುಸ್ತಿದಾರರ ವಿರುದ್ಧ ತೆಗೆದುಕೊಂಡ ಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಾನು ಹೊಂದಿಲ್ಲ ಎಂಬುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಚಿವಾಲಯಕ್ಕೆ ತಿಳಿಸಿದೆ ಅಂತ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲಿಖಿತ ಉತ್ತರದಲ್ಲಿ ಹೇಳಿದ್ದಾರೆ. 2026 ಮಾರ್ಚ್ 31ರವರೆಗೆ 15,577 ಮಂದಿ ಉದ್ದೇಶಪೂರ್ವಕ ಸುಸ್ತಿದಾರರ ವಿರುದ್ಧ ಸಾಲ ವಸೂಲಿಗೆ ನ್ಯಾಯಾಲಯದ ಮೊರೆ ಹೋಗಲಾಗಿದೆ. 10,894 ಪ್ರಕರಣಗಳಲ್ಲಿ ಸರ್ಫೇಸಿ ಕಾಯ್ದೆ ಅಡಿಯಲ್ಲಿ ಕ್ರಮ ಆರಂಭಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಅಲ್ಲದೆ 7,173 ಪ್ರಕರಣಗಳಲ್ಲಿ FIR ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ. ಭಾರತದ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ನಲ್ಲಿ ತಮ್ಮ ಪಾರಂಭೆ ಮುಂದುವರೆಸಿದ್ದು 2024ರ ನಂತರ ಮತ್ತೊಮ್ಮೆ 67ನೇ ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ನಲ್ಲಿ 2 ಚಿನ್ನ 4 ಬೆಳ್ಳಿ ಪದಕಗಳನ್ನು ಜಯಿಸಿದ್ದಾರೆ. ಇದರಲ್ಲಿ ರಾಜ್ಯದ ಇಬ್ಬರು ಸೇರಿದ್ದಾರೆ. ಅಬೆಲ್ ಜಾರ್ಜ್ ಮ್ಯಾಥ್ಯೂ ಚಿನ್ನದ ಪದಕ ಪಡೆದರೆ ಭೈರವ್ ಮುರುಗನ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಶಸ್ತಿಯನ್ನು ಪಡೆದಂಥ ಭಾರತದವರು ಅಂತಂದರೆ ಅರವ್ ಗುಪ್ತಾ ದೆಹಲಿಯವರು ಚಿನ್ನ, ಅಬೆಲ್ ಜಾರ್ಜ್ ಮ್ಯಾಥ್ಯೂ ಕರ್ನಾಟಕದವರು ಚಿನ್ನ ಪಡೆದಿದ್ದಾರೆ. ಭೈರವ್ ಮುರುಗನ್ ಕರ್ನಾಟಕ, ಕನೌ ತಲ್ವಾರ್ ದೆಹಲಿ ಮೂಲದವರು, ಸಂಜನಾ ಫಿಲೋ ಚಾಕೋ ಕೇರಳದವರು ಬೆಳ್ಳಿ ಪದಕ ಮತ್ತು ಶ್ರೇಯಾ ಶಂತನು ಮಹಾರಾಷ್ಟ್ರದವರು ಇವರು ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ.
ದೇಶೀಯವಾಗಿ ಉತ್ಪಾದನೆಯಾಗುವ ಔಷಧಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಅಮೆರಿಕ ಸರ್ಕಾರ ತನ್ನ ದೇಶಗಳಿಗೆ ಆಮದು ಮಾಡಿಕೊಳ್ಳುವ ಜೆನೆರಿಕ್ ಔಷಧಗಳ ಮೇಲೆ ಭಾರಿ ಸುಂಕ ಘೋಷಿಸಿದೆ. 2028 ಆಗಸ್ಟ್ನಿಂದ ಈ ಹೊಸ ನೀತಿ ಜಾರಿಯಾಗಲಿದೆ. ಹೊಸ ನೀತಿಯಂತೆ ಸುಂಕವನ್ನು 100% ಹಾಗೂ ತದನಂತರ 200% ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಇದು ಪೇಟೆಂಟ್ ಪಡೆದ ಬ್ರಾಂಡೆಡ್ ಮತ್ತು ನಾವೀನ್ಯತೆ ಹೊಂದಿರುವ ಔಷಧಿಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ವಿಶ್ವದ ಔಷಧ ಭಂಡಾರವೆಂದೇ ಕರೆಯಲ್ಪಡುವ ಭಾರತ ಅಮೆರಿಕಕ್ಕೆ ಅತಿ ಹೆಚ್ಚು ಜೆನೆರಿಕ್ ಔಷಧಗಳನ್ನು ರಫ್ತು ಮಾಡುವ ಪ್ರಮುಖ ದೇಶವಾಗಿದೆ. ಭಾರತದಿಂದ ಪ್ರತಿ ವರ್ಷ $100,000,000,000 ಮೌಲ್ಯದ ಔಷಧಗಳು ಅಮೆರಿಕ ಮಾರುಕಟ್ಟೆಗೆ ತಲುಪುತ್ತವೆ. ಪ್ರಮುಖವಾಗಿ ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್ ಮತ್ತು ವಿವಿಧ ಸೋಂಕು ರೋಗಗಳ ಚಿಕಿತ್ಸೆಗೆ ಅಮೆರಿಕದಲ್ಲಿ ಭಾರತೀಯ ಜೆನೆರಿಕ್ ಔಷಧಗಳೇ ಪ್ರಮುಖ ಆಧಾರವಾಗಿವೆ. ಅಮೆರಿಕದಲ್ಲಿ ಶೈಕ್ಷಣಿಕ ಪದವಿ ಮುಗಿಸಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ OPT ಮೂಲಕ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಬಯಸುವ ಭಾರತೀಯ ವಿದ್ಯಾರ್ಥಿಗಳಿಗೆ 15 September ಹೊಸ ಸಂಕಷ್ಟ ಎದುರಾಗುತ್ತದೆ. ಅಮೆರಿಕದ ಒಳನಾಡಿನ ಭದ್ರತಾ ಇಲಾಖೆ F-1 ವೀಸಾ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದೆ. ಈವರೆಗೆ ಡ್ಯೂರೇಷನ್ ಆಫ್ ಸ್ಟೇಟಸ್ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಗರಿಷ್ಠ 4 ನಿಗದಿತ ವಾಸ್ತವ್ಯದ ಅವಧಿಯನ್ನು ಜಾರಿಗೆ ತಂದಿದೆ. ಇದರೊಂದಿಗೆ ಕಡ್ಡಾಯ ನಿಗದಿತ ಅವಧಿ ಮುಗಿದ ನಂತರ ವಿದ್ಯಾರ್ಥಿಗಳು OPT ಪಡೆಯಲು ಉದ್ಯೋಗ ಅನುಮತಿ ಮತ್ತು ವಾಸ್ತವ್ಯ ವಿಸ್ತರಣೆ ಎರಡಕ್ಕೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗಿದೆ. ವೈದ್ಯಕೀಯ ಪದವಿ ಪ್ರವೇಶಾತಿಗಾಗಿ ನಡೆಯುವ ನೀಟ್ ಪರೀಕ್ಷೆಯು 2027 ಸಂಪೂರ್ಣವಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಗಲಿದೆ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಇದರಿಂದಾಗಿ ದೀರ್ಘಕಾಲದಿಂದ ಬಳಕೆಯಲ್ಲಿದ್ದ ಪೆನ್ ಮತ್ತು ಪೇಪರ್ ಆಧಾರಿತ OMR ಶೀಟ್ ಪದ್ಧತಿಯು ಮುಕ್ತಾಯಗೊಳ್ಳುತ್ತದೆ. ಸಮುದ್ರದ ಆಳದಲ್ಲಿ ಅಡಗಿರುವ ಶತ್ರುಗಳ ಜಲಾಂತರ್ಗಾಮಿಗಳನ್ನು ನಿಖರವಾಗಿ ಗುರುತಿಸಿ ಹೊಡೆದುರುಳಿಸಬಲ್ಲ ಅತ್ಯಾಧುನಿಕ ಸಾಮರ್ಥ್ಯದ INS ಮಲ್ವಾಣ್ ಯುದ್ಧ ನೌಕೆಯು ಕದಂಬ ನೌಕಾನೆಲೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಮಲ್ವಾಣ್ ವಾಯುಸೇನೆ ಮುಖ್ಯಸ್ಥ AP ಸಿಂಗ್ ನೌಕೆಯನ್ನು ಲೋಕಾರ್ಪಣೆ ಮಾಡಿದರು. ನೌಕಾಪಡೆಯು ನೌಕೆಗಳ ನಿರ್ಮಾಣದಲ್ಲಿ ಆತ್ಮನಿರ್ಭರ ಸಾಧಿಸುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸೇನಾಪಡೆಗಳು ಪ್ರತ್ಯೇಕ ಹೋರಾಟಕ್ಕಿಂತ ಒಗ್ಗಟ್ಟಾಗಿ ಹೋಗುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ನೀತಿ ಆಯೋಗದ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಹಿರಿಯ IAS ಅಧಿಕಾರಿ ಅನುರಾಗ್ ಜೈನ್ ಅವರನ್ನು ನೇಮಕಗೊಳಿಸಿ ಆದೇಶ ಹೊರಡಿಸಿದೆ. ಮಧ್ಯಪ್ರದೇಶ ಕೇಡರ್ನ 1989 ಬ್ಯಾಚ್ನ IAS ಅಧಿಕಾರಿಯಾಗಿರುವ ಅನುರಾಗ್ ಜೈನ್ ಅವರು 2 ಅವಧಿಗೆ ಈ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ಫ್ರಾನ್ಸ್ನ ಅಲಿರೇಜಾ ಫಿರೋಜೌ ಅವರು ಚೆನ್ನೈನಲ್ಲಿ ಮುಕ್ತಾಯಗೊಂಡಂತಹ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಬುಧವಾರ ನಡೆದಂತಹ 7 ಹಾಗೂ ಅಂತಿಮ ಸುತ್ತಿನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ಸ್ ಅರ್ಜುನ್ ಎರಿಗೈಸಿ ವಿರುದ್ಧ ಡ್ರಾ ಸಾಧಿಸಿದ ನಂತರ ಒಟ್ಟು 4.5 ಅಂಕಗಳನ್ನು ಕಲೆ ಹಾಕಿದ ಫಿರೋಜ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಡಿಶಾದ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನೆಲದಿಂದ ಆಗಸಕ್ಕೆ ಚಿಮ್ಮುವ ಕುಶ ಎಂಬ ದೂರಗಾಮಿ ಕ್ಷಿಪಣಿಯ ಮೊದಲ ಪ್ರಾಯೋಗಿಕ ಹಾರಾಟವನ್ನು DRDO ಕಳೆದ ಗುರುವಾರ ಯಶಸ್ವಿಯಾಗಿ ನಡೆಸಿದೆ. ಅತಿವೇಗ ಮತ್ತು ಹೆಚ್ಚು ಎತ್ತರದಲ್ಲಿ ಹಾರಾಡುತ್ತಿದ್ದ ವಿಮಾನಗಳನ್ನು ಹೋಲುವ ರೀತಿಯ ವಿದ್ಯುನ್ಮಾನ ಗುರಿ ವಿರುದ್ಧ ಈ ಪ್ರಯೋಗ ನಡೆಸಲಾಗಿದ್ದು ಕ್ಷಿಪಣಿಯು ಅದನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಭಾಗವಾಗಿ ರಾಜ್ಯದ ಎಲ್ಲ ಮತದಾರರ ಗಣತಿ ನಮೂನೆ ವಿತರಣೆ ಕಾರ್ಯ 100% ಪೂರ್ಣಗೊಂಡಿದೆ ಅಂತ ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ತಿಳಿಸಿದೆ. 2025 ಮತದಾರರ ಪಟ್ಟಿಯ ಪ್ರಕಾರ ರಾಜ್ಯದಲ್ಲಿ 5,54,00,000 ಅರ್ಹ ಮತದಾರರಿದ್ದಾರೆ. ಕಳೆದ ಗುರುವಾರ ಎಲ್ಲ 5,54,00,000 ಮತದಾರರ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಅಂತ ಮಾಹಿತಿ ನೀಡಲಾಗಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಆರಂಭವಾದಾಗಿನಿಂದ July 20 ದೇಶದ ವಿಮಾನಯಾನ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರ್ಗದಲ್ಲಿ ಸಂಚರಿಸುವ ಸುಮಾರು 26,000 ವಿಮಾನಗಳ ಹಾರಾಟವನ್ನು ರದ್ದುಪಡಿಸಿದೆ ಅಂತ ಕೇಂದ್ರ ಸರ್ಕಾರ ಲೋಕಸಭೆಗೆ ತಿಳಿಸಿದೆ. ಸಂಘರ್ಷದಿಂದ ಪಶ್ಚಿಮ ಏಷ್ಯಾದ ವಾಯುಮಾರ್ಗದಲ್ಲಿ ವಿಮಾನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ವಿಮಾನಗಳು ತಮ್ಮ ಹಾರಾಟದ ದಿಕ್ಕನ್ನು ಬದಲಾಯಿಸಿವೆ. ಅಲ್ಲದೆ ಇಂಧನ ಬೆಲೆ ಏರಿಕೆಯಾಗಿದ್ದು ಕಂಪನಿಗಳು ನಷ್ಟ ಕಂಡಿವೆ ಅಂತ ಮಾಹಿತಿ ನೀಡಲಾಗಿದೆ.
ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತದ ಮೊದಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ ಬಾಕ್ಸಿಂಗ್ 75 kg ವಿಭಾಗದಲ್ಲಿ ಸ್ಪರ್ಧಿಸಲಿರುವ ಅವರು ನೇರವಾಗಿ ಸೆಮಿಫೈನಲ್ಗೆ ಬೈ ಪಡೆದಿರುವುದರಿಂದ ಕನಿಷ್ಠ ಕಂಚಿನ ಪದಕ ಖಾತರಿಯಾಗಿದೆ. ನಿಷೇಧಿತ ಆನ್ಲೈನ್ ಜೂಜನ್ನು ನಡೆಸಿ ಅಕ್ರಮ ಎಸಗಿದ ಪ್ರಕರಣದಲ್ಲಿ ಗೇಮ್ಸ್ ಕ್ರಾಫ್ಟ್ ಟೆಕ್ನಾಲಜೀಸ್ ಲಿಮಿಟೆಡ್ನ 1,906 crore ಮೌಲ್ಯದ ಆಸ್ತಿಗಳನ್ನು ಜಾರಿ ನಿರ್ದೇಶನಾಲಯ ಮುಟುಗೋಲು ಹಾಕಿಕೊಂಡಿದೆ. ನೈಜ ಹಣ ಬಳಸಿ ಆನ್ಲೈನ್ ಆಟಗಳು, ಆನ್ಲೈನ್ ಜೂಜಾಟ ಆಯೋಜನೆಯ ನಿಷೇಧದ ನಂತರವೂ ಗೇಮ್ಸ್ ಕ್ರಾಫ್ಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಮತ್ತು ರಮ್ಮಿ ಟೈಮ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಗಳು ರಮ್ಮಿ ಕಲ್ಚರ್, ರಮ್ಮಿ ಪ್ರೈಮ್, ಫ್ಲೇಶಿಪ್ ಮತ್ತು ರಮ್ಮಿ ಟೈಮ್ ಆ್ಯಪ್ಗಳ ಮೂಲಕ ಜೂಜಾಟ ನಡೆಸಿದವು. ತೆಲಂಗಾಣದಲ್ಲಿ ಕುರಿತು ದಾಖಲಾದ ದೂರಿನ ಆಧಾರದಲ್ಲಿ ಇಡಿ ಬೆಂಗಳೂರು ವಲಯ ಅಧಿಕಾರಿಗಳು ತನಿಖೆ ಆರಂಭಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆದ್ದಾರಿ, ರಾಜ್ಯ ಮುಖ್ಯ ರಸ್ತೆಗಳ ಇಕ್ಕೆಲಗಳಲ್ಲಿ ಇರುವ ಗ್ರಾನೈಟ್ ಮಾರ್ಬಲ್ ಡಾಬಾಗಳು, ಹೋಟೆಲ್ ಮತ್ತಿತರ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿರುವ ತಾತ್ಕಾಲಿಕ ಮಳಿಗೆ ಜಾಹೀರಾತು ಫಲಕಗಳಿಗೂ ಶುಲ್ಕ, ತೆರಿಗೆ ವಿಧಿಸಲಾಗುವುದು, ತೆರಿಗೆ ನಿರ್ಧರಿಸಲು ಸಮಿತಿ ರಚಿಸಲಾಗುವುದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ಹಲವು ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿವೆ. ಇಂತಹ ವ್ಯಾಪಾರಿಗಳು ತೆರಿಗೆ ನೀಡುತ್ತಿಲ್ಲ ಮತ್ತು ಪಂಚಾಯಿತಿಗೆ ಸೂಕ್ತ ಆದಾಯ ಬರುತ್ತಿಲ್ಲ, ಹೀಗಾಗಿ ಶುಲ್ಕ ವಿಧಿಸುವ ಬಗ್ಗೆ ಇಲಾಖೆಯ ಕಾರ್ಯದರ್ಶಿ ಅವರಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಪ್ರಧಾನ ಕಾರ್ಯದರ್ಶಿ ಅಥವಾ ಹೈಕೋರ್ಟ್ಗಳ ರಿಜಿಸ್ಟ್ರಾರ್ ಜನರಲ್ಗಳ ಪೂರ್ವಾನುಮತಿ ಇಲ್ಲದೆ ನ್ಯಾಯಾಲಯದ ಕಲಾಪಗಳ ನೇರ ಪ್ರಸಾರದ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮ ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ಪೋಸ್ಟ್, ಮರುಪೋಸ್ಟ್ ಹಾಗೂ ಅಪ್ಲೋಡ್ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಶುಕ್ರವಾರ ನಿಷೇಧ ಹೇರಿದೆ. ಈ ಆದೇಶದಿಂದ ಕಾನೂನುಬದ್ಧವಾಗಿ ವರದಿಗಾರಿಕೆ ಮಾಡುವವರ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ನ್ಯಾಯಾಲಯದ ಕಲಾಪಗಳ ನೇರ ಪ್ರಸಾರದ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ದುರುಪಯೋಗಪಡಿಸಿಕೊಳ್ಳುತ್ತಿರುವುದನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ ಬಾಗ್ಟಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಎಲ್ಲ ಹೈಕೋರ್ಟ್ಗಳು, ಕೇಂದ್ರ ಸರ್ಕಾರ ಹಾಗೂ ಮೆಟಾ ಎಕ್ಸ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಬಾಂಗ್ಲಾದೇಶದ ಅಧ್ಯಕ್ಷ ಮೊಹಮ್ಮದ್ ಶಹಬುದ್ದೀನ್ ಅವರು ತಮ್ಮ ಅವಧಿ ಪೂರ್ಣಗೊಳ್ಳುವುದಕ್ಕೂ 2 ಮುನ್ನವೇ ರಾಜೀನಾಮೆ ನೀಡಿದ್ದಾರೆ. ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ದೀರ್ಘಾವಧಿಗೆ ಕೆಲಸ ಮಾಡಿರುವ 76 ಶಹಬುದ್ದೀನ್ ಅವರು ತಮ್ಮ ಅನಾರೋಗ್ಯ ಕಾರಣಕ್ಕಾಗಿ ಹುದ್ದೆಯಿಂದ ಶುಕ್ರವಾರ ಕೆಳಗಿಳಿದಿದ್ದಾರೆ. ಜವಾಬ್ದಾರಿಯುತ ಹುದ್ದೆ ನಿರ್ವಹಿಸಲು ದೈಹಿಕವಾಗಿ ಮಾನಸಿಕವಾಗಿ ಅಸಮರ್ಥನಾಗಿದ್ದೇನೆ ಎಂದು ಸಂಸತ್ ಸಭಾಪತಿಗೆ ಬರೆದ ರಾಜೀನಾಮೆ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸಕ್ತ ಆರ್ಥಿಕ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ದೇಶದಲ್ಲಿ ಒಟ್ಟು 115.72 lakh ಟನ್ನಷ್ಟು ರಸಗೊಬ್ಬರ ಉತ್ಪಾದನೆ ಆಗಿದೆ ಅಂತ ಕೇಂದ್ರ ಸರ್ಕಾರ ಲೋಕಸಭೆಗೆ ಶುಕ್ರವಾರ ತಿಳಿಸಿದೆ. ದೇಶದಲ್ಲಿನ ಬೇಡಿಕೆ ಪೂರೈಸಲು ಇದೇ ಅವಧಿಯಲ್ಲಿ 25.8 lakh ಟನ್ನಷ್ಟು ಯೂರಿಯಾ ಮತ್ತು 7.11 lakh ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಅವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಒಟ್ಟು ಉತ್ಪಾದನೆಯ ಪೈಕಿ 71.55 lakh ಟನ್ನಷ್ಟು ಯೂರಿಯಾ ಮತ್ತು 9.84 lakh ಟನ್ ಡಿಎಪಿ ಇದೆ ಅಂತ ಹೇಳಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಳೆದ ಆವೃತ್ತಿಯ ಬೆಳ್ಳಿ ಪದಕ ವಿಜೇತೆ ಜೂಡೋ ಪಟು ತುಲಿಕಾ ಮಾನ್ ಅವರನ್ನು ರಾಷ್ಟ್ರೀಯ ಡೋಪಿಂಗ್ ನಿಗ್ರಹ ಸಂಸ್ಥೆ ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದೆ. ಹೀಗಾಗಿ ಅವರು ಗ್ಲಾಸ್ಟೋದಲ್ಲಿ ನಡೆಯುತ್ತಿರುವ ಕೂಟದಿಂದ ಹೊರಬಿದ್ದಿದ್ದಾರೆ. ಐದು ಬಾರಿಯ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಅವರು ವಿಶ್ವ ಚೆಸ್ ಫೆಡರೇಷನ್ಗೆ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈವರೆಗೆ ಅಧ್ಯಕ್ಷರಾಗಿದ್ದ ಆರ್ಕಾಡಿ ದೋಕೊರ್ವಿಚ್ ಅವರು ಹೆಸರು ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿ ಯುರೋಪಿಯನ್ ಯೂನಿಯನ್ನ ನಿರ್ಬಂಧಿತ ವ್ಯಕ್ತಿಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹೀಗಾಗಿ ಅವರು ಸ್ಥಾನ ಕಳೆದುಕೊಂಡಿದ್ದಾರೆ. ಆನಂದ್ ಅವರು 2022 ಫಿಡೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಚಂಡೀಗಢದ ಸೈನಮ್ ಅವರ ಮೂಲಕ ಐಎಸ್ಎಸ್ಎಫ್ ವಿಶ್ವಕಪ್ ರೈಫಲ್ ಪಿಸ್ತೂಲ್ ಶಾಟ್ಗನ್ ಟೂರ್ನಿಯಲ್ಲಿ ಭಾರತ ಕೊನೆಗೂ ಮೊದಲ ಪದಕ ಗೆಲುವಲ್ಲಿ ಯಶಸ್ವಿಯಾಗಿದೆ. ಸೈನ್ಯಂ ಅವರು ಕಳೆದ ಶುಕ್ರವಾರ ನಡೆದಂತಹ ಮಹಿಳೆಯರ 10 meter ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ.
ಭಾರತ ಮತ್ತು ಪಾಕಿಸ್ತಾನದ ಪುರುಷರ ಮತ್ತು ಮಹಿಳಾ ತಂಡಗಳಿಗೆ ಈ ವರ್ಷದ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಸ್ಪರ್ಧೆಗಳಲ್ಲಿ ನೇರವಾಗಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ನೀಡಲಾಗಿದೆ. ಭಾರತ ಎರಡೂ ವಿಭಾಗಗಳಲ್ಲಿ ಹಾಲಿ ಚಾಂಪಿಯನ್ ಆಗಿದೆ. T20 ಮಾದರಿಯಲ್ಲಿ ನಡೆಯುವ ಕ್ರಿಕೆಟ್ ಸ್ಪರ್ಧೆಗಳ ಡ್ರಾ ಶುಕ್ರವಾರ ನಡೆದಿದೆ. ಭಾರತ ಮಹಿಳೆಯರ ತಂಡವು ಜಪಾನ್ ವಿರುದ್ಧ ಆಡುವ ಮೂಲಕ ಅಭಿಯಾನ ಆರಂಭಿಸಿದೆ. ಭಾರತ ಮಹಿಳಾ ತಂಡವು ಕಾಮನ್ವೆಲ್ತ್ ಗೇಮ್ಸ್ನ ಲಾನ್ ಬೌಲ್ ಸ್ಪರ್ಧೆಯಲ್ಲಿ ಶುಕ್ರವಾರ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ಸತತ ಎರಡನೇ ಗೆಲುವು ದಾಖಲಿಸಿದೆ. ರೂಪಾರಾಣಿ ಟರ್ಕಿ ಮತ್ತು ಪಿಂಕಿ ಸಿಂಗ್ ಅವರನ್ನೊಳಗೊಂಡ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಪಾರಮ್ಯ ಮೆರೆದಿದೆ. ಈ ಗೆಲುವಿನೊಂದಿಗೆ ಭಾರತದ ತಂಡ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದೆ. ಭಾರತದ ಈಜುಪಟ್ಟು ತಾರೆ ಶ್ರೀಹರಿ ನಟರಾಜ್ ಅವರು ಕಾಮನ್ವೆಲ್ತ್ ಗೇಮ್ಸ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಭಾರತದ ಪ್ಯಾರಾ ಪವರ್ ಲಿಫ್ಟರ್ ಅಶೋಕ್ ಮಲಿಕ್ ಅವರು ಗ್ಲಾಸ್ಕೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶುಕ್ರವಾರ ಪೋಡಿಯಂ ಫಿನಿಶ್ ಅವಕಾಶ ಕೈ ತಪ್ಪಿಸಿಕೊಂಡರು. ಹರಿಯಾಣದ ಅಶೋಕ್ ಅವರು ಪುರುಷರ ಲೈಟ್ ವೇಟ್ ವಿಭಾಗದಲ್ಲಿ 4ನೇ ಸ್ಥಾನಿಯಾದರು. ಇಂಗ್ಲೆಂಡ್ನ ಮಾರ್ಕ್ ಸ್ನಾನ್ ಚೆನ್ನಾಗಿದ್ದರೆ ನೈಜೀರಿಯಾದ ರೋಲಂಡ್ ಇಜ್ರಿಕೆ ಮತ್ತು ಮಲೇಷ್ಯಾದ ಬೊನ್ನಿ ಬನ್ಯಾವ್ ಗಸ್ಟಿನ್ ಅವರು ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಕಣದಲ್ಲಿದ್ದ ಭಾರತದ ಮತ್ತೊಬ್ಬ ಪ್ಯಾರಾ ಅಥ್ಲೆಟ್ ಪರಮ್ಜಿತ್ ಕುಮಾರ್ ಅವರು 7ನೇ ಸ್ಥಾನ ಪಡೆದರು. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆ, ನಂತರ 6:10 ಪ್ರಕಟಣೆಗಳು. 6:15 ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ನಾದಲೋಕ ಕಲಾಬಳಗದ ಸಂಗೀತ ಪಾಠಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಮೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಮೊದಲಿಗೆ ಕೃಷಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ತತ್ವಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆದಾಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. 8:00 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್, ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಶುಭಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನೆ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45 ಚಿತ್ರಗೀತೆಗಳು, 8:30 ನವೋದಯದ ನಡೆ, ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಗಾರ ಮತ್ತು ಔಷಧಾಲಯಗಳ ಮಹತ್ವ ಕುರಿತು ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ನರಸಿಂಹಾಚಾರ್ಯ ಜೋಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ 9:05 ಭಾವಗೀತೆಗಳು, 9:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಕನ್ನಡ ಅವತರಣಿಕೆಯನ್ನು ಕೇಳುವಿರಿ. 12:05 ವನಿತ ವಿಹಾರ ಕಾರ್ಯಕ್ರಮದಲ್ಲಿ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಡಾಕ್ಟರ್ MS ಶುಭಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು KL ರಾಜೇಶ್ವರಿ. 12:35 ಆರೋಗ್ಯ ಕಾರ್ಯಕ್ರಮ. 1:30 ಚೈತ್ರವನ ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಈಗ ಕೇಳಿ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಪುಟಾಣಿ ಮಕ್ಕಳಿಗೆಲ್ಲ ಗೋಧೂಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳೇ, ಇವತ್ತಿನ ನಮ್ಮ
1: ಗೋಧೂಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸಂಗೀತ ಪಾಠಶಾಲೆಯ ಮಕ್ಕಳಿಂದ ಸುಗಮ ಸಂಗೀತ ಭಾಗವಹಿಸಿದ ಮಕ್ಕಳು ಪ್ರಣತಿ, ಹಾಸಿನಿ, ಭಕ್ತಿ, ವರ್ಷಿಣಿ, ಮಾನಸ, ನಂದಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕೃ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕುಡಿಯುವ ನೀರು

ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, ಆಗಸ್ಟ್ 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136 ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ರಾಜ್ಯದಲ್ಲಿ ಜನಕೇಂದ್ರೀಯ ಆಡಳಿತ ತರಲು ಪ್ರಜಾಸೇವೆ ಇಲಾಖೆ ಎಂಬ ನೂತನ ಇಲಾಖೆ ಪ್ರಾರಂಭಿಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಬರ ಕುರಿತಂತೆ ಬೆಂಗಳೂರು ವಿಭಾಗ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಅಹವಾಲುಗಳನ್ನು ನೇರವಾಗಿ ಆಲಿಸಿ ಕಾನೂನಿನ ಚೌಕಟ್ಟಿನಲ್ಲಿ ತಕ್ಷಣವೇ ಪರಿಹಾರ ಒದಗಿಸುವುದು ಈ ಇಲಾಖೆಯ ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಪ್ರತಿ ತಿಂಗಳ 1 ಹಾಗೂ 3 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕಡ್ಡಾಯವಾಗಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಕೊಳವೆ ಬಾವಿಗಳ ದುರಸ್ತಿಗೆ ಆದ್ಯತೆ ನೀಡಬೇಕು. ಹೊಸದಾಗಿ ಕೊಳವೆ ಬಾವಿ ಕೊರೆಯುವಾಗ ದುರುಪಯೋಗ ತಡೆಯಲು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಜಿಪಿಎಸ್ ಟ್ರ್ಯಾಕಿಂಗ್ ಕಡ್ಡಾಯಗೊಳಿಸಲಾಗಿದೆ. ಶಾಸಕರು ಕೂಡ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಯ ಸುಳಿವು ನೀಡಿದ ಮುಖ್ಯಮಂತ್ರಿಗಳು, ಬಳಿಕ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳನ್ನು ಹಾಗೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರವಾಸ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಸಭೆಗಳನ್ನು ರಾಜಧಾನಿಯಲ್ಲೇ ನಡೆಸಬಹುದಾಗಿದ್ದರೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬರ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ಎದುರಾಗಿದ್ದು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿಂದು ಬರ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮದಿಂದ ರಾಜ್ಯದ ಬಹಳಷ್ಟು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿವೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ 37% ಮಳೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ಒಟ್ಟು 13.73 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕಿತ್ತು. ಆದರೆ ಮಳೆಯಾಗದ ಕಾರಣ ಕೇವಲ 1.74 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿರುವುದು ರಾಜ್ಯದಲ್ಲಿ ಭೀಕರ ಬರಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ರಾಜ್ಯದ ಕೆರೆಗಳಲ್ಲಿಯೂ ಅಂತರ್ಜಲ ಕುಸಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆಯಾ ಶಾಸಕರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿ ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಪೂರೈಕೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ದೇಶದ ಅತಿದೊಡ್ಡ ಹಾಗೂ ಸಮಗ್ರ ಸ್ವರೂಪದ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವಾಗಿರುವ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶದ 14 ಆವೃತ್ತಿಯು ಆಗಸ್ಟ್ 3-5 ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದಲ್ಲಿ ನಡೆದ ಸಮಾವೇಶದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ನ್ಯಾನೋ ತಂತ್ರಜ್ಞಾನದ ಸಂಶೋಧನೆ ಹಾಗೂ ವಾಣಿಜ್ಯೀಕರಣದ ಅತ್ಯಂತ ಭರವಸೆಯ 3 ಪ್ರಮುಖ ಕ್ಷೇತ್ರಗಳಾದ ಸೆಮಿಕಂಡಕ್ಟರ್, ಕೃಷಿ ಮತ್ತು ಆರೋಗ್ಯ, ಇಂಧನ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಎಂಬ ವಿಷಯಗಳ ಮೇಲೆ ಗಮನ ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಮಾವೇಶವು ನ್ಯಾನೋ ವಿಜ್ಞಾನವನ್ನು ಉತ್ತೇಜಿಸಿ ಸಂಶೋಧನೆಗಳನ್ನು ವಾಸ್ತವ ಜಗತ್ತಿನಲ್ಲಿ ಉಪಯೋಗವಾಗುವ ತಂತ್ರಜ್ಞಾನಗಳಾಗಿ ರೂಪಿಸುವ ದೇಶದ ಅತ್ಯಂತ ಮಹತ್ವದ ವೇದಿಕೆಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಸಮಾವೇಶದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಮಾವೇಶದಲ್ಲಿ 26 ಹೆಚ್ಚು ಸಭೆಗಳು, 1,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಕಳೆದ 10 ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ತಮಗೆ ನೋವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನ್ ತಿಳಿಸಿದ್ದಾರೆ. ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ದೇಶವು ಒಗ್ಗಟ್ಟಿನಿಂದ ಇರಬೇಕು. ದೇಶದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ಪ್ರಧಾನಿಯವರಿಗೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.

0: ವಿಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಇಂದು 4 ಕ್ರೆಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಯಿತು. ವಾಡಿಕೆಯಂತೆ ಜಲಾಶಯದ ಕ್ರೆಸ್ಟ್ ಗೇಟ್ಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ನೀರು ಹರಿಸಲಾಯಿತು. ಕಾವೇರಿ ಜಲಾನಯನ ವ್ಯಾಪ್ತಿಯ 4 ಪ್ರಮುಖ ಅಣೆಕಟ್ಟೆಗಳಾದ ಕಬಿನಿ, ಹೇಮಾವತಿ, ಕೆಆರ್ಎಸ್, ಹಾರಂಗಿ ಅಣೆಕಟ್ಟೆಗಳ ಪೈಕಿ ಮಳೆ ಕೊರತೆ ನಡುವೆಯೂ ಪ್ರಥಮವಾಗಿ ಭರ್ತಿಯಾದ ಹಾರಂಗಿಯಿಂದ 4,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 2,589 ಕ್ಯೂಸೆಕ್ ನೀರು ಶೇಖರಣಾ ಸಾಮರ್ಥ್ಯವಿದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನ ರಾಮೋಹಳ್ಳಿ ಗೇಟ್ನಲ್ಲಿಂದು ಕೆಂಗೇರಿ ಹೆಜ್ಜಾಲ ರೈಲು ನಿಲ್ದಾಣಗಳ ನಡುವೆ ಲೆವೆಲ್ ಕ್ರಾಸಿಂಗ್ ಗೇಟ್ 16 ಬದಲಾಗಿ ನಿರ್ಮಿಸಿದ ನೂತನ ರಸ್ತೆ ಕೆಳಸೇತುವೆ ರಸ್ತೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಈ ಕೆಳಸೇತುವೆಯು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. 100% ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೇವಲ 8 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ ಕೆಆರ್ ಪುರಂನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗಿನ ಹೊರ ವರ್ತುಲ ರಸ್ತೆಯನ್ನು ಆಮೂಲಾಗ್ರವಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ 450 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ ಮಾಲೀಕರು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆ ಸಮಾಲೋಚನೆ ಸಭೆ ನಡೆಸಿದ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಅಪಾರ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ವೈಜ್ಞಾನಿಕ ಮಾದರಿಯ ಬದಲಾವಣೆಗಳನ್ನು ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಹೊರ ವರ್ತುಲ ರಸ್ತೆ ವ್ಯಾಪ್ತಿಯ ಐಟಿ ಕಂಪನಿಗಳು, ಟೆಕ್ ಪಾರ್ಕ್ಗಳು ತಮ್ಮ ಅನುಭವ ಹಾಗೂ ಸಲಹೆಗಳನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳುವ ಮೂಲಕ ರಸ್ತೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ದು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇತರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಇಲಾಖೆಯು ವಾಸ್ತವಿಕ ಸ್ಥಿತಿಯನ್ನು ಅರಿಯದೆ ನೀಡುತ್ತಿರುವ ಅವೈಜ್ಞಾನಿಕ ವರದಿಗಳಿಂದ ಶೈಕ್ಷಣಿಕ ವಲಯಕ್ಕೆ ತೊಂದರೆಯಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು, ಸಾರ್ವಜನಿಕರ ಆರೋಗ್ಯಕ್ಕೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ನ್ಯಾನೋ ತಂತ್ರಜ್ಞಾನಕ್ಕೆ ಉತ್ತೇಜನ, 3-5 ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ನೀಟ್ ವಿವಾದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಹಾರಂಗಿ ಜಲಾಶಯ ಭರ್ತಿಯಾದ ಹಿನ್ನೆಲೆ 4,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ಕೃಷಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ತತ್ವಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ರೈತ ಬಾಂಧವರೇ, ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31ನೇ ತಾರೀಖು ಕೊನೆಯ ದಿನ.
0: ಈಗ ಕೇಳಿ, ಕೃಷಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ತತ್ವಗಳ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಮತ್ತು ವಿಷಕಾರಿ ರೋಗಗಳ ನಾಶಕದ ಬಳಕೆಯ ದುಷ್ಪರಿಣಾಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ರೈತ ಬಾಂಧವರು ಇತ್ತೀಚೆಗೆ ಸಸ್ಯಗಳ ಒಂದು ಸಂರಕ್ಷಣೆಗೆ ಹಲವಾರು ಬೆಳೆಗಳಲ್ಲಿ ರೋಗನಾಶಕವನ್ನು ಸಿಂಪರಣೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಅದು ಅನಿವಾರ್ಯವೂ ಕೂಡ ಹೌದು. ಆದರೆ ರೈತ ಬಾಂಧವರು ಮಿತಿ ಮೀರಿದ ರೋಗನಾಶಕಗಳನ್ನು ಬಳಸೋದ್ರಿಂದ ಈ ಕೃಷಿ ಬೆಳೆಗಳ ಒಂದು ಪರಿಸರದ ಜೊತೆಗೆ ನಮ್ಮ ಮಾನವನ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳುಂಟಾಗುವಂಥ ಒಂದು ಸಾಧ್ಯತೆ ಇರ್ತವೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಸಮಗ್ರ ರೋಗ ನಿರ್ವಹಣೆಯ ತತ್ವಗಳ ಕಡೆ, ಸಮಗ್ರ ರೋಗ ನಿರ್ವಹಣೆಯ ವಿಧಾನಗಳ ಕಡೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಕೃಷಿ ಬೆಳೆಗಳಲ್ಲಿ ಹಲವಾರು ಬೆಳೆಗಳಿರ್ಬೋದು, ಅವುಗಳ ಒಂದು ಸಮಗ್ರ ನಿರ್ವಹಣೆಯ ತತ್ವಗಳು ಏನಿದ್ದಾವೆ, ಮತ್ತು ಮಾನವನ ಮೇಲೆ ಮತ್ತು ಬೆಳೆಗಳ ಮೇಲಾಗುವ ಅತಿಯಾದ ಬಳಕೆಯಿಂದ ದುಷ್ಪರಿಣಾಮಗಳು ಏನಾಗ್ತದೆ ಎಂಬಂಥ ಒಂದು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ.
3: ನಿಮಗೂ ಸಹ ನಮಸ್ಕಾರ.
2: ಈಗ ನಾವು ಕೃಷಿ ಬೆಳೆಗೆ ಬಂದರೆ ಸಾಕಷ್ಟು ರೋಗ ಬಾಧೆಗಳು ಕಂಡು ಬರ್ತವೆ. ಎಲ್ಲ ಬೆಳೆಗಳಲ್ಲಿ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾದಂಥ ಒಂದು ಅಂಶ ರೋಗ ಬಾಧೆ ಅಂತ ನಾವು ಹೇಳ್ತೀವಿ. ಆದರೆ ಇತ್ತೀಚೆಗೆ ನಾವು ಜಾಸ್ತಿ ಪ್ರಚಲಿತವಾದಂಥ ಒಂದು ಪದ ಸಮಗ್ರ ರೋಗ ನಿರ್ವಹಣೆ, ಸಮಗ್ರ ಕೃಷಿ ಪದ್ಧತಿ, ಸಮಗ್ರವಾದಂಥ ಒಂದು ಬೇಸಾಯ ಕ್ರಮಗಳನ್ನು ಮಾಡಿ ಅಂತ ಹೇಳ್ತಾರೆ. ರೋಗ ನಿರ್ವಹಣೆಗೆ ಬಂದಾಗ ಸಮಗ್ರ ರೋಗ ನಿರ್ವಹಣೆ ಅಂದರೆ ಏನು ಅಂತ ತಾವು ಸ್ವಲ್ಪ ರೈತರಿಗೆ ಪೀಠಿಕೆಯಾಗಿ ಹೇಳಿ.
3: ಧನ್ಯವಾದಗಳು ಸರ್. ಆ್ಯಕ್ಚುಲಿ ಈಗ ಇದೊಂದು ಉತ್ತಮವಾದ ಚರ್ಚೆ ಇದೆ. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ರೈತರಾದ್ರೂ ಅಷ್ಟೇ, ರೋಗವನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಎಲ್ಲರಿಗೂ ಸಹ ಚೆನ್ನಾಗಿ ಒಂದು ಉತ್ತಮವಾದಂತಹ ಜ್ಞಾನ ಇದೆ ಅಂತ ಹೇಳ್ತೀನಿ ನಾನು. ಆದರೆ ಇವತ್ತು ನಾವು ಸಮಗ್ರ ರೋಗ ನಿರ್ವಹಣೆ ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಇದು ಈ ಸಮಯದಲ್ಲಿ ಇದು ಅತ್ಯಂತ ಸೂಕ್ತವಾದಂತಹ ಚರ್ಚೆ ಅಂತ ನಾನು ಬಯಸ್ತೀನಿ. ಏನಕ್ಕಪ್ಪ ಅಂತಂದರೆ, ಸಮಗ್ರ ರೋಗ ನಿರ್ವಹಣೆ ಅಂದರೆ ಏನು ಅಂದರೆ, ಬಿತ್ತನೆಯಿಂದ ಬೆಳೆ ಕಟಾವು ಆಗುವವರೆಗೆ ಬರುವಂಥ ಅನೇಕ ರೋಗಗಳನ್ನು ಅನೇಕ ವಿಧಾನಗಳಿಂದ ನಾವು ರೋಗವನ್ನು ನಿರ್ವಹಣೆ ಮಾಡುವಂತಹ ವಿಧಾನಕ್ಕೆ ನಾವು ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ.
2: ಅಂತಂದ್ರೆ ರೋಗ ನಿರ್ವಹಣೆಗೆ ಸಿಂಪರಣೆ ಒಂದೇ ವಿಧಾನವಲ್ಲ,
3: ರೋಗವನ್ನು ನಿರ್ವಹಣೆ ಮಾಡೋಕ್ಕೆ ಸಿಂಪರಣೆ ಒಂದೇ ಅಲ್ಲ, ಅನೇಕ ತರಹದ ವಿಧಾನಗಳಿದೆ. ಅಂದ್ರೆ ನಾವು ಅನೇಕ ಬೇಸಾಯ ಪದ್ಧತಿಗಳಿರ್ಬೋದು, ಅಥವಾ ಜೈವಿಕ ಪದ್ಧತಿಯಿಂದ ಇರ್ಬೋದು, ಅಥವಾ ರೋಗ ನಿರೋಧಕತೆ ತಳಿಗಳನ್ನ ನಾವು ಉಪಯೋಗಿಸೋದಿರ್ಬೋದು, ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತಂದ್ರೆ ರಾಸಾಯನಿಕ ವಸ್ತುಗಳನ್ನ ಸಿಂಪರಣೆ ಮಾಡೋದ್ರಿಂದ

ಇದು ರೋಗ ಬಂದ ಆದ ನಂತರ ಈಗ ಒಂದು ಶೇಕಡ 5ರಷ್ಟು ಶೇಕಡ 10ರಷ್ಟು ನಮ್ಮ ಭೂಮಿನಲ್ಲಿ ರೋಗ ಕಾಣಿಸ್ತಾ ಇದೆ. ಈಗ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೋಗ್ತೀವಿ ಅಂತಂದ್ರೆ ಅದು ಕಷ್ಟ ಸಾಧ್ಯ ಆಗುತ್ತೆ. ಅದೇ ರೀತಿ ನಂಜಾಣುವಿನಿಂದ ಬರುವಂತ ರೋಗಗಳು, ಅದನ್ನು ಸಹ ನಮಗೆ ರೋಗ ಲಕ್ಷಣಗಳು ಕಂಡ ನಂತರ ನಾವು ನಿರ್ವಹಣೆ ಮಾಡಬೇಕು ಅಂತ ನಾವೇನು ಬಯಸಿದಲ್ಲಿ ಅದು ಸಹ ಕಷ್ಟ ಆಗುತ್ತೆ. ಏನಕ್ಕಪ್ಪ ಅಂತಂದ್ರೆ ಈ ರೋಗಗಳಿಗೆ ಎಲ್ಲ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ನಿರ್ವಹಣಾ ಕ್ರಮಗಳನ್ನ ನಾವು ಮಾಡಬೇಕಾಗುತ್ತೆ. ಅಂದ್ರೆ ಮುಂಜಾಗ್ರತಾ ಕ್ರಮ ಅಂದ್ರೆ ಯಾವ ರೀತಿ, ಉದಾಹರಣೆಗೆ ನೆಟೆ ರೋಗಕ್ಕೆ ಅಥವಾ ಬೇರುಕೊಳೆ ರೋಗಕ್ಕೆ ನಾವು ಬೀಜೋಪಚಾರವನ್ನು ಮಾಡೋದ್ರಿಂದ ನಾವು ರೋಗ ನಿರ್ವಹಣೆ ಮಾಡಬಹುದು. ಬೀಜೋಪಚಾರ ಟ್ರೈಕೋಡರ್ಮದಿಂದ ಆಗ್ಬೋದು, ಜೈವಿಕ ಶಿಲೀಂದ್ರನಾಶಕ ಅಥವಾ ನಂಜಾಣು ರೋಗಗಳನ್ನು

0: ರೀತಿ ಬೇಸಾಯ ಪದ್ಧತಿಗಳನ್ನು ಜಾಸ್ತಿ ಮಾಡಿದಷ್ಟು ನಾವು ರೋಗ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬಹುದು, ಸಮಗ್ರವಾಗಿ ಮಾಡಬಹುದು.
1: ಅಂದ್ರೆ ಬದುಗಳ ನಿರ್ವಹಣೆಯಲ್ಲಿ ಕೂಡ ರೋಗಗಳು ಇರ್ತವ?
0: ಅವಶ್ಯವಾಗಿ ಅವಶ್ಯವಾಗಿ. ಈಗ ನಾವು ಬದು ನಿರ್ವಹಣೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಬದುವಿನಲ್ಲಿ ಸಾಮಾನ್ಯವಾಗಿ ಅನೇಕ ಜಾತಿಯ ಕಳೆಗಳಿರ್ಬೋದು, ಅಥವಾ ಒಂದೊಂದ್ಸಲ ನಾವು ಹಳೆ ಓದ್ ಸೀಸನ್ ಅಲ್ಲಿ ಏನೋ ನಾವು ಸರಿಯಾಗಿ ಕಟಾವು ಮಾಡದೇನೆ ಉಳ್ಕೊಂಡಂತಹ ಗಿಡಗಳ ಮೇಲೂ ಸಹ ರೋಗಕಾರಕಗಳು ಇದ್ದು, ನಂತರ ನಾವು ಬೆಳೆಯನ್ನು ಬಿತ್ತನೆ ಮಾಡಿದಾಗ ಆ ಸಮಯದಲ್ಲೂ ಸಹ ನಮ್ಮ ಬೆಳೆಗೆ ರೋಗಗಳು ಬರಬಹುದು. ಆದ್ರಿಂದ ಸಹ ಬದು ಮೇಲೆ ಕಳನೆ ಆಗಲಿ ಅಥವಾ ವಾಲಂಟಿಯರ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದೇ ಆಗಲಿ, ಅವೆರಡೂ ಸಹ ನಾವು ಕಿತ್ತು ನಾಶಪಡಿಸೋದ್ರಿಂದ ಅಲ್ಲೇನು ರೋಗಕಾರಕ ಅದು ಜೀವಂತವಾಗಿರುತ್ತೆ ಅದನ್ನು ನಾವು ಸಾಯಿಸಿ

ಇದು ಸಹ ಒಂದು ಕಾಂಪೊನೆಂಟ್ ಆಗಿರುತ್ತೆ ಈ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಉತ್ತಮವಾದ ಕಾಂಪೊನೆಂಟ್ ಏನಪ್ಪಾ ಅಂತಂದರೆ, ಇಲ್ಲಿ ಜೈವಿಕ ರೋಗ ನಾಶಗಳನ್ನ ಎರಡು ವಿಧಾನದಲ್ಲಿ ಬಳಸಬೇಕಾಗುತ್ತೆ. ಒಂದು ಬಿತ್ತನೆ ಮಾಡೋಕ್ಕಿಂತ ಮೊದಲೇ, ಇನ್ನೊಂದು ಬಿತ್ತನೆ ಮಾಡಿದ ನಂತರ.

0: ಅಂತ ಸಂದರ್ಭದಲ್ಲಿ ನಾವು ಈ ಕ್ರಮಗಳನ್ನ, ನಾವು ಜೈವಿಕ ರೋಗ ನಾಶಕಗಳನ್ನ ನಾವು ಉಪಯೋಗಿಸಿದ್ದೇ ಆದಲ್ಲಿ, ಬಿತ್ತನೆ ಮಾಡುವಂತ ಸಮಯದಲ್ಲಿ ನಾವು ಈ ರೋಗಗಳನ್ನ ಸುಮಾರು 90%ವರೆಗೂ ಸಹ ನಾವು ಇದನ್ನ ನಿರ್ವಹಣೆ ಮಾಡಬಹುದು.
1: ಈಗ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಅಂತಂದ್ರೆ, ನಾವು ಬೆಳೆ ಬಂದ ನಂತರ ಅಥವಾ ಬೆಳೆ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ನಿರ್ವಹಣೆ ಮಾಡೋದ್ರ ಬದಲು, ಈ ನಾವು ಹೇಳಿದ ಹಾಗೆ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ರೋಗ ನಿರ್ವಹಣೆಗೆ ಹೆಚ್ಚಿನ ಒಂದು ಒತ್ತನ್ನು ರೈತ ಬಾಂಧವರು ಕೊಡಬೇಕು.
0: ಎಸ್, ಅಂದ್ರೆ ಈಗ ನಾವು ಈಗ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ಈಗ ನಾವು ಇದನ್ನ ನಾವು ಸಾಮಾನ್ಯವಾಗಿ ಮಾತಾಡಿದ್ವಿ. ಈಗ ಆದ್ರೆ ಈ ಸಮಗ್ರ ರೋಗ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ನಾವು.
1: ಹೌದು ಹೌದು,
0: ಆ ಕಾಂಪೊನೆಂಟ್ಸ್ ಸಹ ಈ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬಂದಿದೆ. ಅಂದ್ರೆ ಏನಪ್ಪಾ ಕಾಂಪೊನೆಂಟ್ಸ್? ನಾವೀಗ ಆಲ್ರೆಡಿ ಮಾತಾಡಿದಂಗೆ ಬೇಸಾಯ ಪದ್ಧತಿಗಳಿರ್ಬೋದು, ಅಥವಾ ಜೈವಿಕ ರೋಗ

0: ಉತ್ತರ ಕರ್ನಾಟಕಕ್ಕೆ ಈ ರೋಗಕಾರಕ ಬರದೇರೋ ರೀತಿ ನಾವು ಬಹಿಷ್ಕರಣೆ ಮಾಡಬೇಕು. ಅಂದ್ರೆ ಯಾವ ರೀತಿಯಪ್ಪ, ಕೆಲವೊಂದು ಸಮಯದಲ್ಲಿ ನಾವು ಸೀಡ್ಲಿಂಗ್ಸ್ಗಳನ್ನ ಆ ಕಡೆಯಿಂದ ಈ ಕಡೆ ತರೋದು, ಅಥವಾ ರೋಗಕಾರಕ ಬೀಜಗಳನ್ನ ಅಲ್ಲಿಂದ ಇಲ್ಲಿಗೆ ತಂದು ನಾವು ನಾಟಿ ಮಾಡೋದು, ಈ ರೀತಿ ನಾವು ಬಹಿಷ್ಕರಣೆ ಮಾಡ್ತು ಅಂತಂದ್ರೆ ಇದನ್ನ ನಾವು ಎರಡನೇ ತತ್ವ ರೋಗಕಾರಕಗಳನ್ನ ಬಹಿಷ್ಕರಿಸುವುದು ಅಂತ ಹೇಳ್ತೀವಿ.
1: ಅಲ್ಲ, ಮುಖ್ಯವಾಗಿ ಆ ಒಂದು ರೋಗ

ಮೊದಲೇ ಕೇಳಿದ್ರೆ ಅದು ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ರೋಗ ಬಂದ ನಂತರ ನಾವು ಇಲ್ಲಿ ಉಪಯುಕ್ತವಾದಂತಹ ರಾಸಾಯನಿಕಗಳನ್ನ, ಕೆಲವೊಂದು ಸಮಯದಲ್ಲಿ ಜೈವಿಕ ರೋಗನಾಶಕಗಳನ್ನ ನಾವು ಸಿಂಪರಣೆ ಮಾಡಿ ರೋಗಕಾರಕಗಳನ್ನ ಕಡಿಮೆ ಮಾಡ್ತೀವಿ, ಅಂದ್ರೆ ನಾವು ರಕ್ಷಣೆ ಮಾಡ್ಕೊಳ್ಳೋದು.

0: ಈಗ ನಾವು ವಿಚಾರ ಮಾಡಿದಂಗೆಲ್ಲ ಇದರ ದುಷ್ಪರಿಣಾಮಗಳು ಭಾಳಷ್ಟಿದ್ದಾವೆ. ರೈತ ಬಾಂಧವರು ತಿಳಿದನು ಅಥವಾ ಏನೋ ಒಂದು ಅತಿಯಾದಂಥ ಒಂದು ನಂಬಿಕೆಯಿಂದ ಅಥವಾ ಅವ್ರು ಹಿಡಿತಾರೆ ಇವ್ರು ಹಿಡಿತಾರೆ ಎಂಬಂಥ ಒಂದು ವಿಚಾರವನ್ನು ಇಟ್ಕೊಂಡು ರೈತ ಬಾಂಧವರು ಅವಶ್ಯಕತೆ ಇದು ಅಥವಾ ಇಲ್ಲದೆ ತಾವು ಹೇಳಿದ ಹಾಗೆ ಒಂದು ಮೋಡದ ಕವಿದ ವಾತಾವರಣ ಇತ್ತಪ್ಪ ಅಂತಂದ್ರೆ ಅಡ್ವಾನ್ಸ್ ಆಗಿ ಖರ್ಚಿನ ಜೊತೆಗೆ ಕೂಡ ಈ ಬೆಳೆಯ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ಹೇಳ್ತೀರಿ?
1: ಎಸ್ ಸರ್, ಆ್ಯಕ್ಚುಲಿ ಇದನ್ನು ಸಹ ನಾವು ಈ ಈ ಸಮಯದಲ್ಲಿ ನಮ್ಮ ರೈತರು

0: ಕಡಿಮೆ ಆದ್ರೂ ಸಹ
1: ತೀವ್ರತೆ ಇರೋದಿಲ್ಲ,
0: ತೀವ್ರತೆ ಇರೋದಿಲ್ಲ. ಈ ರೀತಿ ನಾವು ನಾಲ್ಕು ಗುಂಪುಗಳನ್ನ ಮಾಡ್ತೀವಿ. ಇವು ಯಾವ ರೀತಿ ನಮ್ಮ ದೇಹವನ್ನು ಸೇರಕ್ಕೆ ಸಾಧ್ಯತೆ ಇರುತ್ತೆ? ಈಗ ನಾವು ಮೊದಲೇ ಚರ್ಚೆ ಮಾಡ್ದಂಗೆ ಸರ್, ನಾವು ಸಾಮಾನ್ಯವಾಗಿ

0: ಸಾಧ್ಯತೆ ಎಲ್ಲಪ್ಪ ಇರುತ್ತೆ ಅಂತಂದ್ರೆ ಗಾಳಿಯಿಂದ ನಮ್ಮ ದೇಹಕ್ಕೆ ಸೇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಗಾಳಿಯಿಂದ ಸೇರಿ ನಮ್ಮ ದೇಹಕ್ಕೆ ಸೇರಿದಾಗ ಏನಪ್ಪ ಆಗುತ್ತೆ ಅಂದ್ರೆ ಕೆಲವೊಂದು ಬಾರಿ ಸ್ನಾಯುಗಳು ದುರ್ಬಲ ಆಗ್ಬೋದು, ಚರ್ಮರೋಗಗಳು ಬರ್ಬೋದು, ಮತ್ತೆ ಉಸಿರಾಟದ ಮೇಲೆ ತೊಂದರೆ ಆಗ್ಬೋದು. ಏನಾದರೂ ಇದರ ಸೇವನೆ ಜಾಸ್ತಿ ಆಯಿತು ಅಂದರೆ ಇವನ್ ನರಮಂಡಲದ ಮೇಲೂ ಸಹ ಇದು ದುಷ್ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಇದ್ರ ಜೊತೆಗೆ ಕೆಲವೊಂದು ಆರ್ಗನೋಪಾಸ್ಪೇಟ್ಸ್ ಅಂತ ಹೇಳ್ತೀವಿ, ಈ ಆರ್ಗನೋಪಾಸ್ಪೇಟ್ಸನ್ನು ಏನಾದರೂ ನಾವು ರಾಸಾಯನಿಕಗಳನ್ನ ನಾವು ಸೇವಿಸಿದ್ದೇ ಆದಲ್ಲಿ ಇದು ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಏನು ಕರಿತೀವಿ ಆ ರಕ್ತ ಪರಿಚಲನೆ ಮೇಲೂ ಸಹ ಇದು ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನು ಕಾರ್ಬೋಮೇಟ್ಸ್ ಅಂತ ಕೆಲವೊಂದು ಗುಂಪು ಇದೆ, ರಾಸಾಯನಿಕ ವಸ್ತುಗಳ ಗುಂಪು, ಅಂತಹ ಕಾರ್ಬೋಮೇಟ್ಸ್ ಅನ್ನೋ ರಾಸಾಯನಿಕ ವಸ್ತುಗಳನ್ನು ನಾವು ಸೇವಿಸಿದ್ದೇ ಆಯಿತು ಅಂತಂದರೆ ಇದು ನಮ್ಮ ಸಂತಾನೋತ್ಪತ್ತಿಯ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರುತ್ತೆ. ಈಗ ನಮಗೆಲ್ಲ ತಿಳಿದಿರುವಂಗೆ ಈಗ ಕೆಲವೊಂದು ಈ ಕೋಸ್ಟಲ್ ರೀಜನಲ್ಲಿ ಈಗೂ ಸಹ ನೋಡ್ತಾ ಇದ್ದೀವಿ ಮಾನೋಕ್ರೋಟೋಪಾಸ್ ಎಂಡೋಸಲ್ಫಾನ್ ಇದನ್ನೆಲ್ಲ ಯೂಸ್ ಮಾಡಿದಾಗ ಏನಪ್ಪ ಆಯ್ತು ಅಂದರೆ ಈಗೂ ಸಹ ಮಕ್ಕಳು ಕೆಲವೊಂದು ಅಂಗವಿಕಲತೆಯಿಂದ ಉಡ್ತಾ ನೋಡಿದೀವಿ.
1: ಹೌದು, ನರದೌರ್ಬಲ್ಯ ಮಾನಸಿಕವಾಗಿ
0: ಆ ರೀತಿ ಈ ಉಡುವಂತಹ ಮುಂದಿನ ಪೀಳಿಗೆಯ ಮೇಲೂ ಸಹ ಇದು

0: ಬೀಜೋಪಚಾರ ಮಾಡೋದ್ರಿಂದ ಮತ್ತು ನಾವು ಮಾಡುವಂಥ ಬೇಸಾಯ ಪದ್ಧತಿಗಳಿಂದ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ರೋಗಕಾರಕದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊ ಬಂತಂತೆ ಆದಲ್ಲಿ ಒಂದು ನಮಗೆ ತಗಲುವಂಥ ವೆಚ್ಚನೂ ಸಹ ಕಡಿಮೆ ಆಗುತ್ತೆ, ಜೊತೆಗೆ ನಾವು ಬೆಳೆಯುವಂಥ ಆಹಾರ ಅಥವಾ ಬೆಳೆ ಏನಿರುತ್ತೆ ಅದು ವಿಷಕಾರಿ ಅಂಶನ ಕಡಿಮೆನೂ ಸಹ ಇರುತ್ತೆ, ನಮಗೆ ಹೆಚ್ಚು ಲಾಭವನ್ನು ಸಹ ನಾವು ಪಡಿಬೋದು ಸರ್.
1: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಜೊತೆಗೆ ಅತಿಯಾದ ರೋಗನಾಶಕಗಳ ಬಳಕೆಯಿಂದ ತಾವು ಹೇಳಿದ ಹಾಗೆ ಭೂಮಿ ಮೇಲಿರುವಂತಹ ಒಂದು ಮನುಷ್ಯನಿಂದ ಹಿಡ್ಕೊಂಡು ಎಲ್ಲ ಪ್ರಾಣಿಗಳ ಮೇಲೆ, ಪರಿಸರದ ಮೇಲೆ, ಮುಖ್ಯವಾಗಿ ಜಲ ಮೂಲಗಳಿಗೂ ಕೂಡ ಇದು ಮಾರಕವಾದಂತಹ ಒಂದು ಪರಿಣಾಮ ಬೀರುತ್ತದೆ. ನಮ್ಮ ರೈತ ಬಾಂಧವರು ಲಾಭದ ದೃಷ್ಟಿಯಿಂದ ಜೊತೆಗೆ ಇಳುವರಿಯನ್ನು ಹೆಚ್ಚು ಪಡ್ಕೋಬೇಕು ಎಂಬಂಥ ಒಂದು ವಿಚಾರ ಇದ್ರೂ ಕೂಡ ನಮ್ಮ ಮುಂದಿನ ಒಂದು ತಲೆಮಾರಾಗಿರ್ಬೋದು, ನಮ್ಮ ಆರೋಗ್ಯವಂತ ಒಂದು ಬೆಳೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮುಂದಿನ ನಮ್ಮ ಭವಿಷ್ಯತ್ತಿಗೆ ನಮ್ಮ ಭೂಮಿಯನ್ನು ಆರೋಗ್ಯವನ್ನು ಆಹಾರವನ್ನು ಕೊಡುವ ಜವಾಬ್ದಾರಿ ನಮ್ಮ ರೈತ ಬಾಂಧವರ ಮೇಲೆ ಇರೋದರಿಂದ ತಾವು ಹೇಳಿದಂಥ ಒಂದು ತತ್ವಗಳನ್ನು, ವಿಧಾನಗಳನ್ನು ರೈತ ಬಾಂಧವರು ಮನವರಿಕೆ ಮಾಡಿಕೊಂಡು ಮಾಡಿದ್ದೇ ಆದರೆ ಒಳ್ಳೆಯ ಬೆಳೆಯನ್ನು ಒಳ್ಳೆಯ ಪರಿಸರವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಉತ್ತಮ ಕೃಷಿಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ.
0: ಮತ್ತು ಈ ಸಮಯದಲ್ಲಿ ಇನ್ನೊಂದು ಅಂಶ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಸಾಮಾನ್ಯವಾಗಿ ರೈತರಿಗೆ ಆಗಲಿ ಅಥವಾ ನಮ್ಮ ಸಂಶೋಧನಾ ತಾಗಗಳಲ್ಲಿ ಆಗಲಿ ಸಾಧ್ಯವಾದಷ್ಟು ತುಂಬು ಧೂಳಿನ ಶರ್ಟ್ಗಳು ಅಥವಾ ಪ್ಯಾಂಟ್ಗಳು ಮತ್ತು ಕಣ್ಣಿಗೆ ಸಾಧ್ಯವಾದಷ್ಟು ಕನ್ನಡಕಗಳು ಹಾಕ್ಕೊಂಡು ನಾವು ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಭತ್ತವನ್ನು ಜಾಸ್ತಿ ಬೆಳೆಯೋದ್ರಿಂದ ನಾವು ಭತ್ತದ ಗದ್ದೆ ಒಳಗಡೆ ಹೋಯ್ತು ಅಂದರೆ ಏನಪ್ಪ ಆಗುತ್ತೆ ಅಂದರೆ ನಮ್ಮ ಕೈ ಚರ್ಮನೇ ಆಗಲಿ ಕಾಲಿನ ಚರ್ಮನೇ ಆಗಲಿ ಅಲ್ಲೆಲ್ಲ ಕಟ್ಕಟ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ರಂಧ್ರ ಆದ್ರೂ ಸಾಕು. ನಾವು ಸಿಂಪಡಣೆ ಮಾಡುವಂಥ ಔಷಧಿ ಆ ರಂಧ್ರದಲ್ಲಿ ಹೋಗಿ ಅಲ್ಲಿಂದೂ ಸಹ ನಮಗೆ ವಿಷಕಾರಿ ವಿಷ ಪಾಷಣ ಆಗುವಂಥ ಸಾಧ್ಯತೆ ಇರುತ್ತೆ,
1: ಗಾಯ ಆಗಿರ್ತದೆ,
0: ಅದು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಆಗ ಏನಪ್ಪ ಆಗುತ್ತೆ ಅಂತಂದ್ರೆ ಅದು ಅಂಶ ಜಾಸ್ತಿಯಾಗಿ ಅಲ್ಲೇ ಸಾವನ್ನ ಆಗುವಂತಹ ಸಂಭವ ಸಹ ಜಾಸ್ತಿ ಇದೆ. ಆದ್ರಿಂದ ರೈತ ಬಂದವರು ಏನಪ್ಪಾ ಮಾಡಬೇಕು ಅಂದ್ರೆ ಸಾಧ್ಯವಾದಷ್ಟು ಈಗ ಸುಮಾರು ಒಂದು 1200-1300 ರೂಪಾಯಿ ಕೊಡ್ತು ಅಂತಂದ್ರೆ ಫುಲ್ ಪ್ಲಾಂಟ್ ಪ್ರೊಡಕ್ಷನ್ ಕಿಟ್ ಅಂತ ಸಿಗುತ್ತೆ ನಮಗೆ ಅಂಗಡಿಗಳಲ್ಲಿ. ಅದನ್ನ ನಾವು ಉಪಯೋಗಿಸಿ ರಾಸಾಯನಿಕ ವಸ್ತುಗಳನ್ನ ಯಾವುದೇ ಬೆಳೆಗಾಗಲಿ ಸಿಂಪಡಣೆ ಮಾಡಿದ್ದೇ ಆದಲ್ಲಿ ನಮ್ಗಳಿಗೆ ಆಗುವಂತ ದುಷ್ಪರಿಣಾಮಗಳನ್ನ ನಾವು ಅಲ್ಲಿ ತಡೆಗಟ್ಟಬಹುದು.
1: ಒಳ್ಳೇದು ಸರ್. ಸಾಕಷ್ಟು ಕೆಲವೊಂದು ಗಾಯಗಳಾಗಿರ್ತವೆ, ಹಿಮ್ಮಡಿ ಕೆಲವೊಂದು ಸೀಳಿರ್ತವೆ, ಅಂತಹ ಒಂದು ನೆಗಡಿ ಬಂದಿರುವಂಥದ್ದು, ಕೆಲವೊಂದು ಜ್ವರ ಬಂದಿರುವಂಥ ಸಂದರ್ಭದಲ್ಲಿ ರೈತ ಬಂದವರು ಖಂಡಿತ ಈ ರೋಗನಾಶಕಗಳನ್ನು ಬಳಸೋದು ಬೇಡ. ತಜ್ಞರ ಸಲಹೆಯನ್ನು ಪಡೆದುಕೊಂಡು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ವಿಜ್ಞಾನಿಗಳನ್ನು, ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಿ ಅದರ ಮಾಹಿತಿಯನ್ನು ಪಡ್ಕೊಂಡು ಸಸ್ಯ ರೋಗನಾಶಕಗಳನ್ನು ಬಳಸಿಕೊಳ್ಳಿಕ್ಕೆ ರೈತ ಬಾಂಧವರು ಮುಂದುವರಿಸಲಿ ಅಂತ ಹೇಳೋಣ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಸರ್. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ಲರಿಗೂ ನಮಸ್ಕಾರ ಸರ್. ಧನ್ಯವಾದಗಳು.
2: ಇದುವರೆಗೆ ಕೃಷಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣಾ ತತ್ವಗಳ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:20. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈಗ ಕೇಳಿ ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸೆಂಗಡಿಗರಿಂದ ಚೌಡಿಕಿ ಪದಗಳು.

ಬಳಿಯಾಗಿ ರಾಮ ಇಟ್ಟ ಕೈಯಾರು ಬಳಿಯಾಗಿ ಹಂಗಾತಿ ಯಾರು ರಾಮ.

0: ಇದುವರೆಗೆ ಕುಷ್ಟಗಿ ತಾಲೂಕಿನ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗದಿಂದ ಚೌಡಿಕಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.
1: ಹೆಸರು ಕೇಳಿರಬಹುದು, ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
2: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಟಿ20 ಕ್ರಿಕೆಟ್, ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಮಾತೃಭೂಮಿಯೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ ಹಾಗೂ ಅವರ ಸಾಧನೆಗಳು ಮತ್ತು ಸಮರ್ಪಣೆಯ ಮೂಲಕ ಪ್ರತಿಯೊಬ್ಬ ಭಾರತೀಯರನ್ನು ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರೊಮೇನಿಯಾದ ಬುಕಾರೆಸ್ಟ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು, ರೊಮೇನಿಯಾ ಅಧ್ಯಕ್ಷ ನಿಕುಸೋರ್ ಡಾನ್ ಮತ್ತು ಇತರ ನಾಯಕರೊಂದಿಗಿನ ತಮ್ಮ ಸಂವಹನವು ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತ ಮತ್ತು ರೊಮೇನಿಯಾ ನಡುವಿನ ಸಹಕಾರವು ವ್ಯಾಪಾರ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ, ಆರೋಗ್ಯ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ ಎಂದು ಅವರು ತಿಳಿಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಇದರ ಆರಂಭಿಕ ಅನುಷ್ಠಾನವು ರೊಮೇನಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ವಿದ್ಯಾರ್ಥಿಗಳ ಪ್ರತಿಭಟನೆಯ ನಂತರದ ಪರಿಸ್ಥಿತಿಯಿಂದ ತಮಗೆ ನೋವಾಗಿದೆ, ಇದು ತಮಗೆ ಪ್ರತಿಷ್ಠೆಯ ವಿಷಯವಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿನ ಪರಿಸ್ಥಿತಿಯನ್ನು ಪರಿಗಣಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಅದನ್ನು ಬಳಸಿಕೊಳ್ಳದಂತೆ ತಡೆಯುವ ಜೊತೆಗೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ಸಂಕೀರ್ಣತೆಗಳಲ್ಲಿ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಪ್ರಧಾನಿಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ಧರ್ಮೇಂದ್ರ ಪ್ರಧಾನ್, ರಾಷ್ಟ್ರ ಸೇವೆಯು ತಮ್ಮ ಜೀವನದ ಅತ್ಯುನ್ನತ ಆದ್ಯತೆಯಾಗಿದೆ ಮತ್ತು ಅದಕ್ಕೆ ಸದಾ ಸಮರ್ಪಿತ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ದಶಕದ ಪ್ರಯಾಣವು ಸಾರ್ವಜನಿಕ ಜೀವನ ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಹಾಗೂ ಜೀವಮಾನದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಅವರ ಸಮರ್ಪಿತ ಸೇವೆ, ಸುಧಾರಣೆಗಳಿಗೆ ಬದ್ಧತೆ ಮತ್ತು ಬಲವಾದ ಭಾರತವನ್ನು ನಿರ್ಮಿಸಲು ನೀಡಿದ ಕೊಡುಗೆಗಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಾಮಾಣಿಕ ಪ್ರಯತ್ನಗಳನ್ನು ಸಚಿವ ಕಿರಣ್ ರಿಜಿಜು ಶ್ಲಾಘಿಸಿದ್ದಾರೆ. ಸರ್ಕಾರ ತನ್ನ ಬೇಡಿಕೆಗಳಿಗೆ ಒಪ್ಪಿಕೊಂಡ ಬಳಿಕ ಸಿಜೆಪಿ ತನ್ನ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ಸಿಜೆಪಿ ನಿಯೋಗದೊಂದಿಗೆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ಕ್ರಮಗಳ ಬೇಡಿಕೆಗಳ ಮೇಲೆ ಕೇಂದ್ರೀಕರಿಸುವ 3ನೇ ಸುತ್ತಿನ ಚರ್ಚೆ ನಡೆಸಿದರು. ನಂತರ ನವದೆಹಲಿಯಲ್ಲಿ ಸಿಜೆಪಿ ನಿಯೋಗದೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಸಭೆಯಲ್ಲಿ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳಬಾರದು ಮತ್ತು ಅವರ ವಿರುದ್ದ ಯಾವುದೇ ಎಫ್ಐಆರ್ಗಳನ್ನು ದಾಖಲಿಸಬಾರದು ಎಂಬ ಸಿಜೆಪಿಯ ಬೇಡಿಕೆಗಳನ್ನು ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಯಾವುದೇ ಎಫ್ಐಆರ್ ದಾಖಲಾಗಿದ್ದರೆ ಅದನ್ನು ಹಿಂಪಡೆಯಲಾಗುತ್ತದೆ ಮತ್ತು ಎಫ್ಐಆರ್ಗಳ ಪ್ರತಿಗಳನ್ನು ಸಹ ಒದಗಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ. ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರದ ವಿಷಯದ ಬಗ್ಗೆ ಸರ್ಕಾರ ಸಂಪೂರ್ಣ ಸಹಾನುಭೂತಿಯನ್ನು ಹೊಂದಿದೆ. ನಿಯಮಗಳಿಗೆ ಅನುಸಾರವಾಗಿ ಗರಿಷ್ಠ ಪರಿಹಾರವನ್ನು ಒದಗಿಸುವುದನ್ನು ಸರ್ಕಾರ ಖಚಿತಪಡಿಸುತ್ತದೆ ಎಂದು ಅವರು ತಿಳಿಸಿದರು. ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಮಾತನಾಡಿ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಇದನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನಿರ್ಣಾಯಕ ಕ್ಷಣ ಎಂದು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸಾರನಾಥವು ಶಾಂತಿ, ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಕಾಲಾತೀತ ದೀಪಸ್ತಂಭವಾಗಿದೆ. ಇದು ಮಾನವೀಯತೆಗೆ ಭಾರತೀಯ ನಾಗರಿಕತೆಯ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಕೊಡುಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಸ್ಫೂರ್ತಿ ನೀಡುವ ವಿಚಾರಗಳ ತೊಟ್ಟಿಲಾಗಿ ರಾಷ್ಟ್ರದ ಶಾಶ್ವತ ಪಾತ್ರವನ್ನು ಈ ಶಾಸನವು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11:00 ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ಸಿಂಗಾಪುರದ ಕಾನೂನು ಸಚಿವ ಎಡ್ವಿನ್ ಟಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಸಭೆಯಲ್ಲಿ ಭಾರತ ಸಿಂಗಾಪುರ ನಡುವಿನ ಕಾನೂನು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಸಾಂಸ್ಥಿಕ ಮತ್ತು ನ್ಯಾಯಾಂಗ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನಾತ್ಮಕ ಕಾನೂನು ಸುಧಾರಣೆಗಳನ್ನು ಮುಂದುವರೆಸುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕಾನೂನು ಸಹಭಾಗಿತ್ವವನ್ನು ವಿಸ್ತರಿಸುವ ಕಾರ್ಯಕ್ಕೂ ಆದ್ಯತೆ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ICG ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಕ್ಷಿಣ ಗುಜರಾತ್ನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 170 ಮಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿದೆ. ಈ ತಿಂಗಳ 22ರ ಮಧ್ಯರಾತ್ರಿಯಿಂದ ಇದುವರೆಗೆ 11 ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು ನಿರಂತರ ಮಳೆ, ತೀವ್ರ ಪ್ರವಾಹ ಹಾಗೂ ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ನಡುವೆಯೂ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಚಿನ್ನ ಕಳ್ಳಸಾಗಣೆ ಗುಂಪುಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳ್ಳಸಾಗಣೆ ಮಾಡುತ್ತಿದ್ದ ಒಟ್ಟು 27 kg ತೂಕದ ವಿದೇಶಿ ಮೂಲದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 12 ಜನರನ್ನು ಬಂಧಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ DRI ಅಧಿಕಾರಿಗಳು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಆಗಮಿಸಿದ 3 ಪ್ರಯಾಣಿಕರನ್ನು ಬಂಧಿಸಿದ್ದು ಸುಮಾರು 12 kg ತೂಕದ ವಿದೇಶಿ ಮೂಲದ 6 ಚಿನ್ನದ ಇಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನದ ಹಿಂಭಾಗದ ಶೌಚಾಲಯದ ಸೀಲಿಂಗ್ ಪ್ಯಾನೆಲ್ಗಳ ಒಳಗೆ ಚಿನ್ನವನ್ನು ಮರೆಮಾಡಲಾಗಿತ್ತು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಬ್ರಹ್ಮಪುತ್ರ ಮೇಲ್ನಲ್ಲಿ ಸುಮಾರು 5 kg ತೂಕದ ವಿದೇಶಿ ಮೂಲದ 42 ಚಿನ್ನದ ಬಿಸ್ಕೆಟ್ಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಮಹಿಳಾ ಪ್ರಯಾಣಿಕರೊಬ್ಬರನ್ನು ಬಂಧಿಸಲಾಯಿತು. ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ಚಿನ್ನವನ್ನು ಕಳ್ಳಸಾಗಣೆ ಮಾಡಲಾಗಿದೆ ಎಂಬುದನ್ನು ವಿಚಾರಣೆಯ ಸಮಯದಲ್ಲಿ ಮಹಿಳೆ ಒಪ್ಪಿಕೊಂಡಿದ್ದಾರೆ. ಮುಂಬೈ, ಕೋಲ್ಕತ್ತಾ, ಕೊಚ್ಚಿ ಮತ್ತು ಗೌಹಾಟಿಯಲ್ಲಿ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗಿದ್ದು 8 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ T20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿದೆ. ಭಾರತದ ಪರ ಇಶಾನ್ ಕಿಶನ್ 81 ರನ್ ಸಿಡಿಸಿದರೆ ತಿಲಕ್ ವರ್ಮಾ 60 ರನ್ ಪೇರಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿಯಂತೆ 13 ಓವರ್ಗಳಿಗೆ 6 ವಿಕೆಟ್ ನಷ್ಟಕ್ಕೆ 99 ರನ್ ಮಾಡಿ ಆಡುತ್ತಿದೆ. ಕಳೆದ 1 ತಿಂಗಳಿನಲ್ಲಿ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಇರಾನ್ನಿಂದ ಒಟ್ಟು 14,539 ಅಫ್ಘಾನ್ ನಿರಾಶ್ರಿತ ಕುಟುಂಬಗಳು ದೇಶಕ್ಕೆ ಮರಳಿವೆ ಎಂದು ಅಫ್ಘಾನಿಸ್ತಾನ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರೊಮೇನಿಯಾ ಸಂಬಂಧ ಮತ್ತಷ್ಟು ಬಲಿಷ್ಠ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಚಿವ ಸ್ಥಾನಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಸಾರನಾಥ್. ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. T20 ಕ್ರಿಕೆಟ್ ಜಿಂಬಾಬ್ವೆ ತಂಡಕ್ಕೆ 220 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ, ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾ ನೆಲೆಯಲ್ಲಿ ಐಎನ್ಎಸ್ ಮಾಲ್ವಣ್ ಯುದ್ಧ ನೌಕೆ ಸೇರ್ಪಡೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಾಯು ಜಲಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವೋಕದ ಭಾರತದ ಕಾನ್ಸುಲೇಟ್

0: ಏಪ್ರಿಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿ ಅವರು ಉಭಯ ದೇಶಗಳ ಬಲ ಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚ್ಚಿಯ ರಾಯಭಾರಿ ಕ್ರಿಶ್ಚಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಲಕ್ಸಂಬರ್ಗ್ನ ಗೌರವ ಕೌನ್ಸುಲ್ ಸುರೇಶ್ ವಾಸ್ವಾನಿ ಅವರು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಮತ್ತು ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವಂತಹ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲರಿ ಮ್ಯಾಕ್ ಗೇಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ವಿಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಣ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಣ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿನ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: According to me, any technology delayed is technology denied. So we all who are in this field of aviation, military sailing or military land war, we have to realize that part, that if things have to happen, they have to happen at a certain pace that we still remain relevant. And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. I'm sure if we don't waver from this path, if we remain focused on this, this will be a game changer. I must compliment the entire team of shipbuilding for delivering this fine platform to the nation. And also, I must commend the Indian Navy's project trials and acceptance teams for their sustained effort and meticulous oversight, you know, in ensuring the successful induction of so many ships, including this.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಂಡಿದೆ. ಐಎನ್ಎಸ್ ಮಾಲ್ವಾಂಡ್ ಆತ್ಮನಿರ್ಭರ ಭಾರತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾಂಡ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ಲೇಸ್ಮೆಂಟ್ ಮತ್ತು ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ್ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಶನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಯು ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 250 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ

0: ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ ಶೇಕಡಾ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡಾ 23 ಹಾಗೂ ಬೆಂಗಳೂರಿನಲ್ಲಿ ಶೇಕಡಾ 17% ಸುಧಾರಣೆ ಕಂಡು ಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು ದಾವಣಗೆರೆ ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು ರಾಜ್ಯದಲ್ಲಿ ಪ್ರಸ್ತುತ 358 ಜಲಗುಣಮಟ್ಟ ಹಾಗೂ 73 ವಾಯುಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018 17%ದಂತಹ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025 ವೇಳೆಗೆ 14 ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520.20 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತದ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೂಡ ಮಾಡುವಂತಹ 2026 ಸಾಲಿನ ರಾಷ್ಟಮಟ್ಟದ ಸಾಧಕರ ಗೌರವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಅನುಷಾ ಆಚಾರ್ ಪಾತ್ರರಾಗಿದ್ದಾರೆ. ಬಾಣಂತನ ಹಂತದಲ್ಲಿ ಪರಂಪರೆಯ ಲೇಹ ಉಪಚಾರದ ಆಹಾರವನ್ನು ನಾವೀನ್ಯತೆಯ ಜೊತೆಗೆ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಅನುಷಾ ಅವರು ಆರಂಭಿಸಿರುವ ಮಾವೇದಾಸ್ ಉತ್ಪನ್ನ ಆಯ್ಕೆಯಾಗಿದೆ. ಇದೇ 31 ದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಧಕರನ್ನು ಗೌರವಿಸಲಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವ ಇಬ್ಬರು ಸಾಧಕರ ಪೈಕಿ ಅನುಷಾ ಆಚಾರ್ ಒಬ್ಬರಾಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರಾದಂತಹ ಅನುಷಾ ಅವರು ಬಿಇ ಎಲೆಕ್ಟ್ರಿಕಲ್ ಪದವೀಧರೆ. ದೇಸಿ ಆಹಾರ, ಅದರಲ್ಲೂ ಮೆಂತೆ ಸತ್ವ, ಬಾಣಂತಿ ಲೇಹ, ಬೆಳ್ಳುಳ್ಳಿ ಲೇಹ, ಮೆಂತೆ ಲಡ್ಡು ಇತ್ಯಾದಿ ಬಾಣಂತಿ ಆರೈಕೆಯ ಆಹಾರಾದಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಪರಂಪರೆಯ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಮತ್ತು ಅದರ ಮಹತ್ವ ಸಾರುವ ಕೆಲಸವನ್ನು ಅನುಷಾ ಮಾಡುತ್ತಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಅನುಷಾ, ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಪರಂಪರೆಯ ಬಾಣಂತಿ ಲೇಹ ಪದ್ಧತಿ ಉಳಿಯಬೇಕೆಂಬ ನಿಟ್ಟನಲ್ಲಿ ಸ್ಟಾರ್ಟ್ಅಪ್ ಮೂಲಕ ಆರಂಭಿಸಿರುವ ಮಾವೇದಾಸ್ ಉತ್ಪನ್ನಕ್ಕೆ ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದ್ದಾರೆ.
1: ನನ್ನ ಈ ಕನಸಿಗೆ ಪೂರಕವೆಂಬಂತೆ ಭಾರತದ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟಮಟ್ಟದಲ್ಲಿನ ತಳಮಟ್ಟದ ನಾವೀನ್ಯತೆಯ ಕೊಡುಗೆಗಾಗಿ ಕೊಡಮಾಡುವ 2026 ಸಾಲಿನ ಆಯ್ದ 26 ರಾಷ್ಟಮಟ್ಟದ ಸಾಧಕರ ಪೈಕಿ ನಮ್ಮ ಈ ಮಾವೇದಾಸ್ ಆಯ್ಕೆಯಾಗಿದೆ. ದೇಶದ 250 ಅಧಿಕ ನಾವೀನ್ಯತೆಯ ಸ್ಟಾರ್ಟ್ಅಪ್ಗಳವರು ಈ ಸ್ಪರ್ಧಾ ಕಣದಲ್ಲಿದ್ದು ಅಂತಿಮ ಹಂತದಲ್ಲಿ 26 ಮಂದಿಗೆ ಈ ಸಾಲಿನ ರಾಷ್ಟೀಯ ಮನ್ನಣೆ ದೊರೆಯುತ್ತಿದೆ. ನಮ್ಮ ಮುಖ್ಯವಾದ ಧ್ಯೇಯ ಏನಂದ್ರೆ ಭಾರತದ ಈ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರಗಳನ್ನು ಉಳಿಸುವುದು, ಹಾಗೆ ಈ ಪೌಷ್ಟಿಕ ಆಹಾರದ ಮೂಲಕ ಮುನ್ನೆಚ್ಚರಿಕಾ ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಆಧುನಿಕ ಕುಟುಂಬಗಳಿಗೆ ಈ ಆಹಾರವನ್ನು ಸುಲಭವಾಗಿ ಲಭ್ಯವಂತೆ ಮಾಡುವುದು. ಮಾವೇದಾಸ್ ನಾನು ಹೇಳಬೇಕಂದ್ರೆ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSAI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಪೂರಕ ಆಹಾರಗಳಿವೆ, ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದಂತಹ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಕೈಗಾರಿಕೆಗಳು

0: ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಳಸಲಾಗುವಂತಹ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವೀನ್ ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರವಾದಂತಹ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾದಂತಹ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವಂತಹ 3,500ಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಮೈ ಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗಿಯಾಗಿ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆಯಾಗಿದ್ದು, ವಿಕಸಿತ ಭಾರತ 2047ರ ಕನಸನ್ನು ನನಸಾಗಿಸಲು ಯುವಜನರ ಶಕ್ತಿ, ನವೋತ್ಸಾಹ ಮತ್ತು ಬದ್ಧತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ಧಿ, ಕೌಶಲ್ಯ ವೃದ್ಧಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈ ಭಾರತ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584,98,00,000 ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲಕರವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯ ಸಿ ವಿಭಾಗದ ಅಡಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳ ಜೊತೆ ಇದೇ 27ರಂದು ಬೆಸ್ಕಾಂ ನಿಗಮ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ನಡೆಸಲಿದೆ. ಬಳಕೆದಾರರಿಗೆ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ರಾಜ್ಯದ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಬೆಸ್ಕಾಂ ಸಿಪಿಒಗಳ ಜೊತೆ ವಿಸ್ತೃತ ಚರ್ಚೆ ನಡೆಸಲಿದೆ. ಆಸಕ್ತ ಸಿಪಿಒಗಳು ಸಭೆಯಲ್ಲಿ ಭಾಗಿಯಾಗಿ ಇವಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಕುರಿತು ಅಗತ್ಯ ಸಲಹೆ ಸೂಚನೆ ನೀಡಲು ಬೆಸ್ಕಾಂ ವಿನಂತಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8 ಗಂಟೆ.

ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಟಿಪ್ಪು ಅವರ ಧ್ವನಿಯಲ್ಲಿ ಸಕ್ಕರೆ ಚಿತ್ರದ ಗೀತೆಯನ್ನು, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯದಲ್ಲಿ ಬಿ ಅಜನೇಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಏಕಲವ್ಯ ಚಿತ್ರದ ಗೀತೆಯನ್ನು. ವಿಜಯ್ ಈಶ್ವರವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30 ಗಳು.

0: ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್, ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು.
6: ನಿತ್ಯದಲ್ಲಿ ಸದಾ ಶಿವನ ಸ್ತುತಿಯು.

ಇದುವರೆಗೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಗುರುರಾಜ್, ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯೆ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15:22. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರೇಮಲತಾ ದಿವಾಕರ್ ಅವರಿಂದ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ಎಚ್ಎಸ್ ವೆಂಕಟೇಶ ಮೂರ್ತಿ ಅವರ ಒಂದು ರಚನೆ, ಹೀಗೆ ಒಂದು ರಾತ್ರಿ ನನ್ನ ನಲ್ಲ ಬಂದನು.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೇಮಲತಾ ದಿವಾಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಯುವವಾಣಿ
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
2: ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರಿಗೆ ಸಂದರ್ಶನ.
3: ಸ್ನೇಹಿತರೆ, ಇವತ್ತು ವಿಶೇಷವಾದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು, ಆದರೂ ಸಹ ಬಹುಮುಖ ಪ್ರತಿಭೆಯನ್ನ ಹೊಂದಿದಂತವರು. ಬನ್ನಿ, ಆ ವಿಚಾರಧಾರೆಗಳನ್ನ, ಅವರ ಆಲೋಚನೆಗಳನ್ನ ಅವರದೇ ಮಾತಿನಲ್ಲಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಭೂಮಿಕಾ ಅವರೇ, ತಾವು ವೃತ್ತಿಯಲ್ಲಿ ವೈದ್ಯರು, ವೈದ್ಯ ವೃತ್ತಿಯನ್ನು ಮಾಡ್ತಾನೂ ಸಹ ಅನೇಕ ರೀತಿಯ ಪ್ರತಿಭೆಗಳನ್ನ ಮೈಗೂಡಿಸಿಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳೇನು, ನಿಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ?
4: ನಾನು ಡಾಕ್ಟರ್ ಮಿಕಾ ವೈಡಿ, ಮಹಿಳಾ ವೈದ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ನನ್ನ ತಂದೆ ಹೆಸರು ದೇವೇಂದ್ರಪ್ಪ ವೈದಿ, ತಾಯಿ ಭಾರತಿ ಕೆಎಸ್. ಇವರು ನರಸಿಂಹರಾಜಪುರ ತಾಲೂಕು ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್. ನನ್ನ ಪ್ರಾಥಮಿಕ ಶಿಕ್ಷಣ ಬಂದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೂರಲ್ಲಿ ಪೂರ್ಣಗೊಳಿಸ್ತೀನಿ. ನನ್ನ ಪಿಯು ಶಿಕ್ಷಣನ ನಾನು ಎಸ್ಡಿಎಂ ಪಿಯು ಕಾಲೇಜ್ ಉಜ್ಜರೆಯಲ್ಲಿ ಕಂಪ್ಲೀಟ್ ಮಾಡಿ ಪದವಿ ಶಿಕ್ಷಣನ ಏಲೆನ್ ರಾವ್ ಮೆಮೋರಿಯಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಪೂರ್ಣಗೊಳಿಸಿ ಪ್ರೆಸೆಂಟ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್.
3: ಅಂದ್ರೆ ವೃತ್ತಿಯಲ್ಲಿ ತಾವು ವೈದ್ಯರಾಗಿದ್ದೀರಿ. ಅನೇಕ ಒಂದು ವಿಶೇಷವಾದಂತಹ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ಜನಸೇವೆಯನ್ನ ಮಾಡ್ತಾನೆ, ತಾವು ತಮ್ಮದೇ ಆದ ಪ್ರತಿಭೆಯನ್ನ ಅನಾವರಣ ಮಾಡಿಕೊಂಡಿದ್ರಿ. ಯಾವ್ಯಾವ ರೀತಿ ಹಾಗಳನ್ನ ಬೆಳೆಸ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಿಮ್ಮದೇ ಆದ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನ ರೂಢಿಸಿಕೊಂಡಿದ್ದೀರಿ?
4: ನಂಗೆ ಚಿಕ್ಕ ವಯಸ್ಸಿಂದನು ಎಸ್ಸೆ ಕಾಂಪಿಟೇಷನ್ ಅಲ್ಲಿ, ಪೇಪರ್ ಪ್ರೆಸೆಂಟೇಷನ್, ಪೋಸ್ಟರ್ ಪ್ರೆಸೆಂಟೇಷನ್, ಡ್ಯಾನ್ಸ್ ಅಲ್ಲಿ, ಡಿಬೇಟ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ, ಟೀಚಿಂಗ್ ಅಲ್ಲಿ, ಸ್ಟ್ರೀಟ್ ಪ್ಲೇಸ್ ಅಲ್ಲಿ, ಎಲ್ಲದ್ರಲ್ಲೂ ತುಂಬಾನೇ ಆಸಕ್ತಿ ಇದೆ ಸರ್.
3: ಅಂದ್ರೆ ಚಿಕ್ಕನಿಂದಲೇ ಕ್ರೀಡೆ ಇರ್ಬೋದು ಅಥವಾ ಚರ್ಚಾ ಸ್ಪರ್ಧೆ ಇರ್ಬೋದು ಅಥವಾ ಲೇಖನ ಬರೆಯೋದಿರ್ಬೋದು, ಇದೆಲ್ಲ ಯಾವಾಗ ನಿಮ್ ಯಾಕೆಂದ್ರೆ ಒಂದು ಸಂದರ್ಭ ಬಹಳ ಮುಖ್ಯ ಆಗುತ್ತೆ, ಇವೆಲ್ಲ ನಾನು ಸೇರ್ಕೋಬೇಕು ಮಾಡಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಇವೆಲ್ಲ ನಿಮಗೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತು, ನಾನು ಇದು ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ?
4: ನಾನು ನನ್ನ ಪ್ರಾಥಮಿಕ ಶಿಕ್ಷಣ ನಾನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರಿಂದ ಅದನ್ನ ಸರ್ವತೋಮುಖ ಬೆಳವಣಿಗೆ ಆಗೋಕೆ ಸಾಧ್ಯ ಆಯ್ತು ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೋ, ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನಲ್ಲಿದ್ದಂತಹ ಒಂದು ಆಸಕ್ತಿ ಅನ್ನೋ ಮೊಳಕೆನ ಚಿಗುರು ಬರೋವಾಗ ಮಾಡಿದ್ದೆ ಅಲ್ಲಿ ಸರ್. ನನಗೆ ಸಾಕಷ್ಟು ಅವಕಾಶಗಳನ್ನ ನನ್ನ ಟೀಚರ್ಸ್ ಕೊಡ್ತಾ ಹೋದ್ರು, ಸಿಕ್ಕಿರೋ ಎಲ್ಲಾ ಅವಕಾಶಗಳನ್ನು ಕೂಡ ನಾನು ಬಳಸ್ಕೊಳ್ತಾನೆ ಹೋದ, ಯಾವ ಅವಕಾಶನೂ ಬಿಡಲಿಲ್ಲ. ಹಾಗಾಗಿ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ವಿನ್ ಆಗ್ತಾ ಆಗ್ತಾ ನನ್ನಲ್ಲಿರುವಂತಹ ಆತ್ಮಸ್ಥೈರ್ಯ ಜಾಸ್ತಿ ಆಯ್ತು, ಆಸಕ್ತಿಗಳು ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು ಸರ್. ಅಲ್ಲಿಂದ ನಾನು ನಾನು ಹೇಳ್ದಂಗೆ ಎಸ್ಡಿಎಂ ಅಲ್ಲಿ ಅಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ನನ್ನ ಆಸಕ್ತಿಗಳು ಅಲ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಆಮೇಲೆ ನಾನು ಓದಿದ ಮೆಡಿಕಲ್ ಪ್ರೊಫೆಷನ್ ಆದ್ರೂ ಕೂಡ ನಮ್ಮ ಜೊತೆಲೂ ಅಷ್ಟೇ ಅವಕಾಶಗಳು ಬರುತ್ತೆ ಸರ್. ಅವಕಾಶಗಳು ಎಲ್ಲಾ ಕಡೆನೂ ಇರುತ್ತೆ, ನಾವು ಯಾವುದೇ ಕೋರ್ಸ್ ಆಗಿರ್ಲಿ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ನಾನು ಎಲ್ಲಾ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ರಿಂದನೇ ನನ್ಗೆ ಇಷ್ಟೆಲ್ಲ ಸಾಧ್ಯ ಆಯ್ತು ಸರ್.
3: ಅಂದ್ರೆ ತಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಈ ತರದ ಲೇಖನ ಇರ್ಬೋದು ಅಥವಾ ಒಂದು ವಿಶಿಷ್ಟವಾದಂತಹ ಬರವಣಿಗೆ ಇರ್ಬೋದು, ಹಾಗೇನೆ ಕ್ರೀಡೆ ಇರ್ಬೋದು, ಮತ್ತೆ ನಿರೂಪಣಾ ವಿಧಾನ ಇರ್ಬೋದು, ಈ ಎಲ್ಲದರನ್ನು ನೀವು ಬೆಳೆಸ್ಕೊಂಡು ಬಂದ್ರಿ. ನೀವು ಈ ಲೇಖನ ಅಂತ ಹೇಳಿದ್ರಲ್ಲ, ಯಾವ್ಯಾವ ತರದ ಲೇಖನಗಳನ್ನ ಪ್ರಕಟಿಸಿದಿರಿ, ಎಲ್ಲೆಲ್ಲಿ ಈ ತರ ಲೇಖನಗಳನ್ನ ಪ್ರಕಟಿಸಿ ತಮಗೆ ಬಹುಮಾನಗಳು ದೊರೆತಿದೆ?
4: ನಾನು ಲೇಖನಗಳನ್ನ ಎಲ್ಲಾ ಕಾಲೇಜಲ್ಲೂ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತೆ ಕ್ಲಾಸ್ ಅಲ್ಲಿ ಬರುವಂತಹ ಕಾಂಪಿಟೇಷನ್, ಪ್ರತಿಯೊಂದರಲ್ಲೂ, ಈಗ ಶಿಕ್ಷಕರ ದಿನಾಚರಣೆ ಬಂದ್ರು ಅಲ್ಲೂ ಲೇಖನವನ್ನ ಬರೀತಾ ಇರೋದು, ಮಕ್ಕಳ ದಿನಾಚರಣೆಯಲ್ಲಿ ಎಲ್ಲದ್ರಲ್ಲೂ ಕೂಡ ನಾನು ಅವಾಗಿಂದನೂ ಬೆಳೆಸ್ಕೊಳ್ತಾ ಬಂದೆ. ನಾನು ಪದವಿಯಲ್ಲಿ ಇದ್ದಾಗ ನಾನು ಬರೆದಂತಹ ಒಂದು ಲೇಖನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರದಲ್ಲಿರುವ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಸರ್. ಆ ಲೇಖನಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಆಯೋಜಿಸಿದಂತಹ ಒಂದು ಲೇಖನ, ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದ್ರಿಂದ ಕ್ಯಾಶ್ ಪ್ರೈಸ್ ಜೊತೆಗೆ ಆಗಿನ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಅಂತ ಇದ್ರು, ಅವ್ರ ಜೊತೆಗೆ ಒಂದು ದಿನ ಅನ್ನೋ ಕಾರ್ಯಕ್ರಮ ಇತ್ತು ಸರ್. ಅವ್ರದ್ದೆಲ್ಲಾ ಚಟುವಟಿಕೆಗಳು ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸಬಹುದಾಗಿತ್ತು. ಅಂದ್ರೆ ಅವ್ರ ಜೊತೆಗೆ ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಅವ್ರಿಗೆ ಒಂದು ಜಡ್ಪಿಯಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಅನೇಕ ವ್ಯಕ್ತಿಗಳು ಬಂದಿದೆ. ಅವ್ರ ಜೊತೆ ನಾನು ಕೂಡ ಚೇರ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಭಾಗವಹಿಸೋ ಅವಕಾಶ ನಂಗೆ ಸಿಗುತ್ತೆ. ಆಮೇಲೆ ಅವ್ರ ಜೊತೆ ಡಿಸಿ ಕೋರ್ಟ್ ಆಗಿರ್ಬೋದು, ಎಸಿ ಕೋರ್ಟ್, ಎಲ್ಲಾ ಕೋರ್ಟ್ಗಳನ್ನ ನಾನು ಅಟೆಂಡ್ ಮಾಡ್ತೀನಿ ಸರ್. ಅದು ನನ್ನ ಲೈಫ್ ಅಲ್ಲಿ ತುಂಬಾ ಮೆಮೊರಿಯಬಲ್ ಮತ್ತೆ ಮರೆಯೋಕಾಗದೆ ಇರುವಂತಹ ಕ್ಷಣ ನನಗೆ. ಯಾಕಂದ್ರೆ ಅದನ್ನ ನಂಗೆ ತುಂಬಾ ಗೌರವ ಆಗಿರ್ಬೋದು, ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು ಸರ್. ಒಂದು ಸಾಮಾನ್ಯ ಸ್ಟೂಡೆಂಟ್ ಆಗಿ ಅವ್ರ ಜೊತೆಗೆ ಅವ್ರದೆಲ್ಲ ಆಕ್ಟಿವಿಟೀಸ್ ಪಾರ್ಟಿಸಿಪೇಟ್ ಮಾಡ್ತೇವಲ್ಲ ಅನ್ನೋ ಸಂತೋಷ ತುಂಬಾನೇ ಇತ್ತು ಸರ್ ನಂಗೆ. ಅದು ನಂಗೆ ತುಂಬಾ ಎಲ್ಲ ಬಂದಿದ್ದ ಎಲ್ಲಾ ಅವಾರ್ಡ್ಗಳಿಗಿಂತ ಅದು ತುಂಬಾ ದೊಡ್ಡ ಅವಾರ್ಡ್ ಅಂತಾನೆ ಹೇಳ್ಬೋದು.
3: ಅಂದ್ರೆ ಈಗ ನಾವು ಶಿಕ್ಷಣದ ಜೊತೆಗೆ ಸ್ಕಿಲ್ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಸ್ಕಿಲ್ ಇತ್ತು ಅಂತಂದ್ರೆ ಇವತ್ತು ವ್ಯಕ್ತಿ ಎಲ್ಲಿ ಬೇಕಾದ್ರೂ ತನ್ನ ಸಾಧನೆಯನ್ನ ಅಪರಿಮಿತವಾಗಿ ಮಾಡ್ತಾ ಹೋಗ್ತಾನೆ. ನೀವು ಆ ಲೇಖನದಲ್ಲಿ ಯಾವ ತರ ಬಳಕೆ ಏನು ಸ್ಕಿಲ್ ಅನ್ನು ಕುರಿತು ವಿಶ್ಲೇಷಣೆ ನಡೆಸಿದ್ರಿ? ಅದಕ್ಕೆ ಯಾಕೆಂದ್ರೆ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಆ ಸ್ಕಿಲ್ ಅಲ್ಲಿ ಯಾವ ವಿಶೇಷತೆ ಏನ್ ಹೇಳಿದ್ರಿ, ಯಾವ ತರ ಸ್ಕಿಲ್? ಯಾಕೆಂದ್ರೆ ಪ್ರತಿಯೊಂದು ವೃತ್ತಿ ಕ್ಷೇತ್ರಕ್ಕೂ ಸ್ಕಿಲ್ಗಳು ಬೇರೆ ಇರುತ್ತೆ. ಒಂದು ಮಾಧ್ಯಮ ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಅಥವಾ ವೈದ್ಯಕೀಯ ಇರ್ಬೋದು ಮತ್ತೆ ಇತ್ಯಾದಿ ಇತ್ಯಾದಿ. ಈಗ ಕೃಷಿ ಕ್ಷೇತ್ರ ಅದಕ್ಕೂ ಸ್ಕಿಲ್ ಇರಬೇಕು. ಈಗ ಎಲ್ಲರೂ ರೈತರು ಅಂತ ನಾವು ಹೋಗ್ತೀವಿ, ರೈತರಾಗಬೇಕು ಅಂದ್ರೆ ಅದಕ್ಕೆ ಕೃಷಿ ಮಾಡೋದಕ್ಕೂ ಕೆಲವು ಸ್ಕಿಲ್ ಇಟ್ಕೊಂಡಿರ್ಬೇಕು. ನಾವು ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ ನೀವು ಬರೆದಂತ ಸ್ಕಿಲ್ ಲೇಖನದ ವಿಷಯತೆ ಏನಾಗಿತ್ತು?
4: ಅಂದ್ರೆ ಅದ್ರಲ್ಲಿ ಇದ್ದು ಮೇನ್ ಟಾಪಿಕ್ ಯಾವ್ದು ವೇಸ್ಗಳು, ಈಗ ಸಾಮಾನ್ಯ ಗೃಹಿಣಿಯರಾಗಿರ್ಬೋದು ಮನೇಲಿ ಇರುವಂತಹರಾಗಿರ್ಬೋದು ಯಾವ ತರ ದಾರಿಗಳಿದೆ ಅವರಿಗೆ ಜೀವನದಲ್ಲಿ ಮುಂದೆ ಬರಕ್ಕೆ, ಅವರಲ್ಲಿ ಸ್ಕಿಲ್ ಗಳನ್ನ ಉಪಯೋಗಿಸಿ ಅವ್ರು ಹೇಗೆ ಅರ್ನ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು, ಅವ್ರು ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಹೇಳಿ ಅನ್ನೋದು ಅದ್ರದ್ದು ಟಾಪಿಕ್ ಇದ್ದಿದ್ದು ಸರ್. ಅದ್ರಲ್ಲಿ ನಾನು ಸ್ಕಿಲ್ ಎಲ್ರಿಗೂ ಒಂದಲ್ಲ ಒಂದು ಇದರಲ್ಲಿ ಬಿಲ್ಡ್ ಆಗೇ ಇರುತ್ತೆ ನಮ್ಗೆ ಹುಟ್ಟಿದಾಗಿಂದಲೂ. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ನಮ್ಗೆ ಅವಕಾಶಗಳು ಹೇಗೆ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳಿ ಅನ್ನೋದ್ರ ಮೇಲೆ ನಮ್ಮಲ್ಲಿರುವಂತ ಪ್ರತಿಭೆ ಆಗಿರ್ಬೋದು ಸ್ಕಿಲ್ ಹೊರಗ್ ಬರುತ್ತೆ ಅನ್ನೋ ಟಾಪಿಕ್ ಬಗ್ಗೆ ನಾನು ಎಸ್ಸೆ ಬರ್ದಿದ್ದೆ ಸರ್. ಅದರಲ್ಲಿ ಪ್ರತಿಯೊಬ್ಬರು ನಮ್ಮಲ್ಲಿರುವಂತಹ ಕೌಶಲ್ಯಗಳು ಏನಿದೆ ಅದನ್ನ ಉಪಯೋಗ ಮಾಡಿಕೊಂಡು ಅದರಿಂದ ನಾವು ಲೈಫಲ್ಲಿ ಮುಂದೆ ಬರಬೇಕು. ಈಗ ವಿದ್ಯಾಭ್ಯಾಸ ಇಲ್ಲ ಓದಕ್ಕಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಈ ತರ ಕಲೆಗಳು ತುಂಬಾ ಜನ ಮಹಿಳೆಯರಿಗೆ ಹೂ ಕಟ್ಟೋದಾಗಿರ್ಬೋದು, ಮ್ಯಾಟ್ ಎಳೆಯೋದು, ಡೆಕೋರೇಷನ್ ಐಟಮ್ಸ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಪ್ರತಿಭೆಗಳಿರುತ್ತೆ. ಅದನ್ನ ಹೊರಹಾಕಿ ಅದರಿಂದನು ಕೂಡ ಅವರು ಚೆನ್ನಾಗಿ ಲೈಫ್ ನಲ್ಲಿ ಲೀಡ್ ಮಾಡಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆ ರೈಟಿಂಗ್ ಬರೆದಿದ್ದು ಸರ್. ಅದು
3: ಅಂದ್ರೆ ಮಹಿಳೆಯರು ತಮ್ಮ ಬಿಡುವಿನ ವೇಳೆ ತಮ್ಮಲ್ಲಿರುವಂತಹ ಕೌಶಲ್ಯತೆಗಳನ್ನು, ಪ್ರತಿಯೊಬ್ಬ ಮಹಿಳೆಯು ಒಂದು ಅಡಿಗೆ ಮಾಡೋದೇ ಒಂದು ಕೌಶಲ್ಯತೆ, ಅಥವಾ ಯಾವುದೋ ಒಂದು ಕ್ರೋಶ ಕಡ್ಡಿಯಲ್ಲಿ ಹೆಣಿಗೆಯನ್ನು ಹೆಣಿಯೋದೇ ಒಂದು ರೀತಿಯಲ್ಲಿ ಕೌಶಲ್ಯತೆ. ಆ ಕೌಶಲ್ಯತೆಗಳೆಲ್ಲ ತಮ್ಮಲ್ಲಿರುವ ಕೌಶಲ್ಯತೆಗಳನ್ನ ರೂಢಿಸ್ಕೊಂಡು ಅವರಲ್ಲೂ ಸಬಲೀಕರಣದ ನಾವು ಏನಂದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡೋ ಒಂದು ಇಷ್ಟತೆ ಅಂತ ಹೇಳ್ತೀವಿ. ಮಹಿಳೆ ತನ್ನಲ್ಲಿರುವ ಪ್ರತಿಭೆಯನ್ನು ರೂಢಿಸ್ಕೊಂಡು ಆಕೆ ತನ್ನನ್ನ ತಾನು ಸಬಲೀಕರಣದತ್ತ ಕೊಂಡೊಯ್ಯೋದಕ್ಕೆ ಆಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವು ಅದರಲ್ಲಿ ನಿರೂಪಿಸಿದ್ರಿ. ನಿಮ್ಗೆ ಏನನ್ನಿಸ್ತು ಇದು ಸಬಲೀಕರಣ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ ಹೊರಟಾಗ ಮಹಿಳೆಯ ಸಬಲೀಕರಣ ಇವತ್ತು ಬಹಳ ಮುಖ್ಯ ಅನ್ಸುತ್ತಲ್ವಾ? ಯಾಕೆ ಅಂತಂದ್ರೆ ಪರಾಧೀನವಾಗ್ದಲೆ ಅವಳ ಕಾಲ ಮೇಲೆ ನಿಂತುಕೊಂಡು ಕೆಲವು ಸಂದರ್ಭಗಳಲ್ಲಿ ಕೆಲವು ಅನೇಕ ಸನ್ನಿವೇಶಗಳು ಬರುತ್ತವೆ. ಆ ಎಲ್ಲ ಕುಟುಂಬದ ನಿರ್ವಹಣೆ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲೂ ಆಕೆಯ ಒಂದು ಪಾಲುತು ಹೆಚ್ಚಿರ್ತದೆ. ಆಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಇದೊಂದು ಕೌಶಲ್ಯತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಅನ್ನೋದು. ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಕ್ರೀಡೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ರಿ, ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವು ರೂಢಿಸಿಕೊಂಡಿದ್ರಿ ಮತ್ತೆ ಎಲ್ಲೆಲ್ಲಿ ತಮ್ಮ ಕ್ರೀಡಾ ಪ್ರದರ್ಶನ ನಡೆಸಿದ್ರಿ?
4: ನನ್ನ ಸ್ಪೋರ್ಟ್ಸ್ ಅಂದ್ರೆ ಮೇನ್ಲಿ ನಾನು ಗೌರ್ಮೆಂಟ್ ಸ್ಕೂಲ್ ಓದಿದ್ರಿಂದ ನಾನು ಕಬಡ್ಡಿ ಮತ್ತೆ ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸರ್. ನಾವ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಹೋಗ್ತಾ ಇದ್ವಿ, ಪ್ರತಿ ಸಲನು ಇಯರ್ಲಿ ಒಂದ್ಸಲ ಸ್ಪೋರ್ಟ್ಸ್ ಅಂತ ನಡೆಯುತ್ತೆ ಸರ್. ಆಗ ಕಬಡ್ಡಿ ಮತ್ತೆ ಖೋಖೋ ಅಲ್ಲಿ ನಾವು ಜಿಲ್ಲಾ ಮಟ್ಟದವರೆಗೂ ಹೋಗಿ ಪ್ರಶಸ್ತಿಗಳನ್ನ ತಗೊಂಡ್ ಬಂದಿದ್ದೀನಿ ಸರ್.
3: ಈ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ನಮ್ಮಲ್ಲಿ ಸಾಹಸದ ಮತ್ತು ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗ್ತದೆ. ಸ್ಪೋರ್ಟ್ಸ್ ಹೋಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಆ ಸಂದರ್ಭ?
4: ಸಂದರ್ಭ ಅಂದ್ರೆ ಅವಾಗಿಂದನೂ ನಾವು ಎಲ್ಲದನ್ನು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಂದ್ರೇನೆ ಹುಚ್ಚು ಸರ್. ಅಲ್ಲಿ ಪಠ್ಯೇತರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇರುತ್ತೆ ಸರ್. ಎಲ್ಲಾ ಅವಕಾಶಗಳನ್ನ ನಾನು ಉಪಯೋಗ ಮಾಡ್ಕೊಳ್ತಿದ್ದೆ. ನಂದು ಮನೋಭಾವನೆ ಅದೇ ತರ ಇತ್ತು, ಎಲ್ಲದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಹೋಗ್ಬೇಕು ಅನ್ನೋ ಶಕ್ತಿ ಜಾಸ್ತಿನೇ ಇತ್ತು ಸರ್. ಹಂಗಾಗಿ ನಾನು ಎಲ್ಲದಕ್ಕೂ ಹಾಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋದೆ.
3: ಅಂದ್ರೆ ಅವಕಾಶ ಸಿಕ್ತಾಗ ಶಾಲೆಯಲ್ಲಿ ಈಗ ಯಾಕೆಂದ್ರೆ ಕ್ರೀಡಾ ಆಯ್ಕೆ ಇರುತ್ತೆ ಶಾಲೆಯಲ್ಲಿ, ಆ ಆಯ್ಕೆ ಸಂದರ್ಭದಲ್ಲಿ ತಮಗೆ ನಾನೊಂದು ನನ್ನಿರುವಂತದ್ದು ಕ್ರೀಡಾ ಆಸಕ್ತಿಯನ್ನು ಯಾಕೆ ತೊಡಗಿಸ್ಕೊಳ್ಬಾರ್ದು ಅನ್ನುವ ರೀತಿಯಲ್ಲಿ ನೀವು ಅದ್ ಪ್ರಯತ್ನ ಮಾಡಿದ್ರಿ. ಈ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ, ಆ ಜಿಲ್ಲಾ ಮಟ್ಟದ ಆಡಬೇಕಾದ್ರೆ ಏನ್ ಅನಿಸ್ತು? ಯಾಕೆಂದ್ರೆ ಎಲ್ಲಾ ಶಾಲೆಗಳು ಬಂದಿರ್ತವೆ ಅಥವಾ ಕಾಲೇಜುಗಳು ಬಂದಿರ್ತದೆ, ಏನ್ ಅನಿಸ್ತವಾಗ ನೀವು?
4: ತುಂಬಾ ಖುಷಿ ಆಗ್ತಾ ಇತ್ತು, ಮತ್ತೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು ಸರ್. ನಾವು ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ನಮ್ಮ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಆಗ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬಂದಿತ್ತು. ಆಗ ತುಂಬಾ ಜವಾಬ್ದಾರಿಯುತವಾಗಿ ತುಂಬಾ ಫೋಕಸ್ಡ್ ಆಗಿ ಆಡ್ತಾ ಇದ್ವಿ. ಬಟ್ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಕ್ ಆಗಿಲ್ಲ, ಆದ್ರೂ ಆಗಿಂದ ಸಿಚುವೇಶನ್ ಅಲ್ಲಿ ತುಂಬಾನೇ ಸಂತೋಷ ಆಗ್ತಿತ್ತು ಸರ್. ಅದು ಇಡೀ ತಾಲೂಕನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ ಅನ್ನೋ ಹೆಮ್ಮೆ ಇರ್ತಿತ್ತು ನಮ್ಗೆ.
3: ಅಂದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ನಾವು ಈ ತಾಲೂಕಿನಲ್ಲಿ ನಮಗೊಂದು ಖುಷಿ ಆಗ್ತದೆ, ಏನು ಆಟ ಆಡೋದ್ರ ಮುಖಾಂತರ ನಮ್ಮ ಜೊತೆಗೆ ಶಾಲೆಯ ಪರವಾಗಿ ಇರ್ತೀವಿ, ಆ ಶಾಲೆಯ ಪ್ರತಿನಿಧಿಯಾಗಿರ್ತೀರಿ ನೀವು. ಒಂದ್ ರೀತಿ ನನ್ನ ಶಾಲೆಯ ಹೆಸರನ್ನ ನಾನು ತರಬೇಕು, ಜೊತೆಗೆ ನಿಮ್ಮ ಹೆಸರನ್ನ ನೀವು ಅಲ್ಲಿ ಗುರುತಿಸ್ಕೊಳ್ಬೇಕು ಎನ್ನುವ ಒಂದು ಕಾತುರ ಇರುತ್ತೆ, ಹೌದಾ? ಹಾಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಈ ಪೋಸ್ಟರ್ ಮೇಕಿಂಗ್ ಅಂತ ಹೇಳಿದ್ರಿ, ಯಾವ ತರ ಅದು ಪೋಸ್ಟರ್ ಮೇಕಿಂಗ್ ಅಂದ್ರೆ?
4: ಅದು ಸೆಮಿನಾರ್ ಗಳು ನಡೆಯುತ್ತೆ ಸರ್. ನಾನು ಅದು ಪದವಿಗೆ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೋಸ್ಟರ್ ಮತ್ತೆ ಪೇಪರ್ ಪ್ರೆಸೆಂಟಿಂಗ್ ಅಂತ ಒಂದ್ ಟಾಪಿಕ್ ಕೊಡ್ತಾರೆ ಸರ್. ಈಗ ಗೃಹಿಣಿ ಅಂತ ನಮ್ದೊಂದು ಟಾಪಿಕ್ ಬರುತ್ತೆ ಆಯುರ್ವೇದದಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ. ಅದ್ರ ಪ್ರಕಾರನೇ ಒಂದು ಟಾಪಿಕ್ ಬಗ್ಗೆ ನಾವು ಫುಲ್ ಎಕ್ಸ್ಪ್ಲೇನ್ ಬೇಕು, ಒಂದ್ 10 ಸ್ಲೈಡ್ಸ್ ಇರುತ್ತೆ. ಆ ಸ್ಲೈಡ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ ಸರ್, ಜನರಿಗೆ ಹೇಗೆ ಕನ್ವೆ ಮಾಡ್ತೀವಿ ಅಂತ. ಅದ್ರಲ್ಲಿ ನಂಗೆ ಒಂದು ಸಿಕ್ಕಂತ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅಂದ್ರೆ 2022 ಅಲ್ಲಿ ಬಿದ್ರೆ ಆಳ್ವಾಸ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರ್ ನಡೆಯುತ್ತೆ ಸರ್. ಅಲ್ಲಿ ಎಲ್ಲಾ ಸ್ಟೇಟ್ ಇಂದನು ಸ್ಟೂಡೆಂಟ್ಸ್ ಬಂದಿರ್ತಾರೆ ಸರ್. ಅಷ್ಟು ಜನದ ಮುಂದೆನೂ ನಾವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ, ನಮ್ದು ಏನಿದೆ, ವೇ ಇದೆ, ನಮ್ ಥಿಂಕಿಂಗ್ ಏನಿದೆ ಆ ಟಾಪಿಕ್ ಬಗ್ಗೆ. ಅದರಲ್ಲಿ ಬೆಸ್ಟ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವರಿಗೆ ಬೆಸ್ಟ್ ನ್ಯಾಷನಲ್ ಲೆವೆಲ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಬರುತ್ತೆ ಸರ್. ಆ ಸಂದರ್ಭದಲ್ಲಿ ನಾನು ನಮ್ಮ ಕಾಲೇಜ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ ಒಂದ್ 4-5 ಜನ. ಅದರಲ್ಲಿ ನನ್ಗೆ ಅಷ್ಟನ ಮಧ್ಯನ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವಾರ್ಡ್ ಆಳ್ವಾಸ್ 2022 ಅಂತ ಅವಾರ್ಡ್ ಬರುತ್ತೆ ಸರ್. ಅದು ನಂಗೆ ಬೆಸ್ಟ್ ಅವಾರ್ಡ್. ಆ ಸಂದರ್ಭದಲ್ಲಿ ಮಾಡಿದಂತ ಎಲ್ಲಾ ಪೇಪರ್ ಪ್ರೆಸೆಂಟೇಷನ್ ಅಲ್ಲೂ ಅದು ನಂಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದ್ದು ಸರ್.
3: ಹಾಗೇನೆ ನೀವು ಹೇಳ್ತಾ ಇದ್ರಿ ಬೆಸ್ಟ್ ಪೇಪರ್ ಅವಾರ್ಡ್ ಅಂತ ಹೇಳಿ, ಆ ಲೇಖನದಲ್ಲಿ ಏನು ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಅದರ ಅದೇನು ವಿಚಾರ ನಮ್ಮ ಕೇಳುಗರು ಒಂಚೂರು ತಿಳ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಸಂಶೋಧನೆ ಅದು ನಮ್ಮ ಕೇಳುಗರಿಗೆ ಒಂದಷ್ಟು ತಿಳಿಯೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನೀವು ವೈದ್ಯಕೀಯ ಕ್ಷೇತ್ರದಲ್ಲೂ ಆಯುರ್ವೇದ, ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದ ಏನು ವೈದ್ಯ ಪದ್ಧತಿ ನೀವು ಅರಿತಿರುವವರು. ಆ ಗೃಹಿಣಿ ಅನ್ನೋ ಲೇಖನದಲ್ಲಿ ಏನಿತ್ತು, ಆ ಪೋಸ್ಟರ್ ಅಲ್ಲಿ ಯಾವ ವಿಚಾರವನ್ನ ನೀವು ಮಂಡಿಸಿದ್ರಿ?
4: ಸರ್, ಆ ವಿಚಾರದಲ್ಲಿ ನಾವು ನಮ್ಮ ಡೈಜೆಸ್ಟಿವ್ ಪವರ್ ಹೇಗಿರ್ಬೇಕು, ನಮ್ಮ ಡೈಜೆಷನ್ ಹೆಂಗಾಗುತ್ತೆ, ಆ ಗೃಹಿಣಿ ಅನ್ನೋದೇ ಒಂದು ಡೈಜೆಸ್ಟ್ ಮಾಡುವಂತಹ ಒಂದು ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಅದನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಅಂದ್ರೆ ಹೆಲ್ದಿ ಫುಡ್ ತಿನ್ನೋದ್ರಿಂದ ಅದನ್ನ ಹೆಲ್ತ್ ನ ಲೈಫ್ ಸ್ಪ್ಯಾನ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ತರ ನಮ್ದು ಲೈಫ್ ಲಾಂಗ್ ಹೋಗುತ್ತೆ ಸರ್. ಈಗ ಮನೆಯಲ್ಲಿ ಗೃಹಿಣಿ ಒಂದು ಕಿಚನ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ನಮ್ ಇಡೀ ದೇಹ ಭಾಗದಲ್ಲೂ ಕೂಡ ಗೃಹಿಣಿ ಅನ್ನೋ ಜಾಗನ ನಾವು ಅಡ್ಗೆ ಮನೆಗೆ ಹೋಲಿಸ್ತೀವಿ ಸರ್. ಎಷ್ಟು ನೀಟಾಗಿ ಎಷ್ಟು ಹೆಲ್ದಿಯಾಗಿ ಅದನ್ನ ಮೇಂಟೈನ್ ಮಾಡ್ತೀವೋ ಅಂದ್ರೆ ಜಂಕ್ ಫುಡ್ ತಿನ್ನೋದ್ರ ಬದಲು ಹೆಲ್ದಿ ಫುಡ್ ತಿನ್ನೋದ್ರ ಮೂಲಕ ಮತ್ತೆ ವೆಜಿಟೇಬಲ್ಸ್ ಇಂದ ಒಳ್ಳೆ ಫುಡ್ ನ ತಿನ್ನೋದ್ರ ಮೂಲಕ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀವಿ ಅದೇ ತರ ನಮ್ ಲೈಫ್ ನ ಮುಂದೆ ಹೋಗುತ್ತೆ. ಆ ತರ ಅದನ್ನ ಅದಕ್ಕೆ ಹೋಲ್ಸಿರ್ತಾರೆ ಸರ್. ನಾವು ಆ ತರ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು, ಇಲ್ಲಾಂತಂದ್ರೆ ಯಾವ್ದು ಡಿಸೀಸ್ ಬರುತ್ತೆ, ಆಮೇಲೆ ಹೇಗೆ ನಾವು ಅದನ್ನ ಕಂಡಿಡ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ, ಆ ತರ ಎಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ.
3: ಅಂದ್ರೆ ಈಗ ನೀವು ಅಡಿಗೆಯ ತಯಾರಿ ಮತ್ತು ಜೀರ್ಣಾಂಗವನ್ನ ನೀವು ಗೃಹಿಣಿ ಅಂತಲೇ ಕರೆದು ಬಿಟ್ರಿ. ಯಾಕೆ ಅಂತಂದ್ರೆ ಅಥವಾ ಮನೆಯಲ್ಲಿ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹೆಣ್ಣು ನಮ್ಗೆಲ್ಲ ಇವತ್ತು ಉಣಬಡಿಸುವ ಅನ್ನಪೂರ್ಣೆ. ಆಕೆ ನಮ್ಗೆ ಆ ಪದಾರ್ಥ ಏನ್ ಕೊಡ್ತಾಳಲ್ಲ ಅದು ನಮ್ಮ ದೇಹದ ಶಕ್ತಿಯನ್ನ ವೃದ್ಧಿಸುವಂತದ್ದು. ನೀವು ಹೇಳಿದ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಜೀರ್ಣ ಅವಸ್ಥೆ, ಆದ್ರೂ ಅದಕ್ಕೆ ಜೀರ್ಣಕ್ಕೆ ಸಿದ್ಧ ಮಾಡುವಂತ ಆಹಾರ ಮಾಡುವ ಗೃಹಿಣಿಯ ಮೂಲ ಕಾರಣ ಆಗಿರ್ತಾಳೆ ಎಂಬುದನ್ನ ನೀವು ಅಲ್ಲಿ ಪ್ರತಿಬಿಂಬಿಸಿದ್ದೀರಾ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಅದು ಗೃಹಿಣಿ ಮತ್ತೆ ಗ್ರಹಿಸಿ. ಇನ್ನೊಂದು ಅರ್ಥ ಅಂದ್ರೆ ಗ್ರಹಿಕೆ ಅಂತಂದ್ರೆ ನೀವು ಜೀರ್ಣಿಸಿಕೊಳ್ಳೋದು. ಈಗ ಮೇಷ್ಟು ಪಾಠ ಬೇಕಾದ್ರೆ ವಿದ್ಯಾರ್ಥಿಗಳು ಅದನ್ನ ವಿಚಾರವನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ಎಲ್ಲಿಗೆ ತಮ್ಮ ಬುದ್ಧಿಶಕ್ತಿಗೆ ಜೀರ್ಣಿಸ್ಕೊಳ್ಳೋದು. ಇದು ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸೋದು, ಜೀರ್ಣಿಸುವ ಶಕ್ತಿ ಆ ತಾಯಿಗಿರುತ್ತೆ, ಅದಕ್ಕೆ ಗೃಹಿಣಿ ಅನ್ನೋದನ್ನ ಒಂದು ಲೇಖನವನ್ನು ಕೊಟ್ರಿ. ನೀವು ಈಗ ಆಯುರ್ವೇದ ವೈದ್ಯಕೀಯದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದು ಅಧ್ಯಯನ ಮಾಡೋದಕ್ಕೂ ಸ್ವಲ್ಪ ಬಹಳಷ್ಟು ತಾಳ್ಮೆ ಇರಬೇಕು. ಯಾಕೆ ನಮಗೆ ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಅನೇಕ ಪದ ಯೋಗದ ಬಗ್ಗೆನೂ ಅಲ್ಲಿ ಬರುತ್ತೆ, ಪತಂಜಲಿಯ ಯೋಗವನ್ನು ನಾವು ಅದನ್ನ ಯೋಚನೆ ಮಾಡ್ತೀವಿ. ಬಹಳ ತಾಳ್ಮೆಯಿಂದ ನಮ್ಗೆಲ್ಲ ಹೇಳಿಕೊಟ್ಟಿರುವ ವಿದ್ಯೆ ಅದು ಭಾರತೀಯ ಪಾರಂಪರಿಕ ವೈದ್ಯಕೀಯ ವಿದ್ಯೆ. ಅದ್ರ ಬಗ್ಗೆ ನೀವು ಯಾಕೆ ಆಯುರ್ವೇದ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು? ಬಿ ಎಂ ಎಸ್ ಅಂತ ಅದಕ್ಕೆ ಕರಿತೀವಿ ಅದಕ್ಕೆ ಬಹುಶಃ ಅಲ್ವಾ, ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ?
4: ನಂಗೆ ತುಂಬಾನೇ ಆಸಕ್ತಿ ಇತ್ತು ಸರ್. ನನ್ಗೆ ಈ ಟೀಚಿಂಗ್ ಅಲ್ಲಿ ಸ್ಪೀಚ್ ಅಲ್ಲಿ ಹೇಗೆ ಅಂತ ಅಂದ್ರೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮುಟ್ಬೇಕು ಜನರಿಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಿಂದ ಇದ್ದಿದ್ದು ಸರ್, ನಾನು ಸ್ಕೂಲ್ ಡೇಸ್ ಇಂದಾನು. ಅದೇ ತರ ಈ ಆಯುರ್ವೇದ ಏನ್ ಬರುತ್ತೆ ಅಂದ್ರೆ ನಾವು ರೋಗನ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಒಂದು ಸ್ಲೋಗನೇ ಬರುತ್ತೆ ನಮ್ದ್ರಲ್ಲಿ. ಅಂದ್ರೆ ನಾವು ಹೆಲ್ದಿಯಾಗಿದ್ದರೂ ಕೂಡ ಹೇಗೆ ನಮ್ಮ ಬಾಡಿನ ಹೆಲ್ತ್ ನ ಅದೇ ರೀತಿ ಟೆನ್ ಮಾಡ್ಬೋದು, ಅಥವಾ ರೋಗ ಬಂದ್ಮೇಲೆ ಹೇಗೆ ಟ್ರೀಟ್ಮೆಂಟ್ ಬರೋದು, ಎರಡರ ಬಗ್ಗೆನೂ ಹೇಳ್ತಾರೆ. ಹಂಗಾಗಿ ನಾನು ಜನರಿಗೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆನೆ ರೋಗ ಬರ್ದೇ ಇರೋ ತರ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನಾಲೆಜ್ ಬೇಕು. ನಾನು ಬರೋ ರೋಗಗಳನ್ನ ನಿಲ್ಸ್ಬೇಕು ಅನ್ನೋ ಉದ್ದೇಶ ನನಗೆ ತುಂಬಾನೇ ಇತ್ತು ಸರ್. ಆಮೇಲೆ ಆಯುರ್ವೇದ ಸೇರ್ಕೊಳ್ಬೇಕು ಅಂದಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನನ್ಗನ್ಸ್ತು ಇದು ನಮ್ಮ ಪರಂಪರೆ, ಇದನ್ನ ಓದ್ಬೇಕು. ಮನೇಲಿರುವಂತಹ ಎಷ್ಟೊಂದು ಮದ್ದುಗಳಿಂದಾನೆ ನಾವು ಮೆಡಿಸನ್ ಮಾಡ್ಬೋದು, ಅದರಿಂದ ಜನರಿಗೆ ಉಪಯೋಗ ಆಗತ್ತೆ, ಅದನ್ನ ನಾನು ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೆಡಿಸನ್ ಕೊಡೋದು ಸೆಕೆಂಡ್ರಿ ಸರ್, ಬರೋಕ್ಕಿಂತ ಮುಂಚೆನೆ ಯಾರನ್ನ ಕಾಪಾಡ್ಕೊಳ್ಬೇಕು ಅನ್ನೋ ವಿಷಯ ಫಸ್ಟ್ ನಾನ್ ತಿಳ್ಕೊಂಡು ಅದನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಮುಖ್ಯ ಉದ್ದೇಶ ಆಗಿತ್ತು ನನ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆಯುರ್ವೇದ ಓದೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಇಷ್ಟು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ನಮ್ ಅಕ್ಕಪಕ್ಕ ಇರುವಂತಹ ಗಿಡಗಳಿಂದನೂ ಎಷ್ಟು ಔಷಧಿ ಮೂಲಗಳಿದಾವೆ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಉಪಯೋಗಿಸಿರ್ತೀವಿ ಚಿಕ್ಕೋರಿಂದನು, ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲ್ಲ. ನಾನು ಅಲ್ಲಿ ಹೋಗಿ ಓದಿ ಅದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾದ್ಮೇಲೆ ಇಷ್ಟು ನಮ್ದು ನೇಚರ್ ನಮ್ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದೆ, ಅಲ್ಲಿಂದ ಇಷ್ಟು ಸೃಷ್ಟಿ ಮಾಡಿದ್ದಾರೆ ದೇವರು, ಅದನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಇಷ್ಟು ಅನ್ನೋದು ಗೊತ್ತಿಲ್ಲದೇನ ಕೆಲವರು ಮಾಡಿರೋದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ ನಾವು. ನಮ್ದು ಹಿರಿಯರು ಮಾಡಿರೋದಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿದ್ದಾರೆ, ಅದನ್ನ ನಾವು ಒಂದು ಸಿಸ್ಟಮ್ ಅಲ್ಲಿ ಇಲ್ಲಿ ಓದ್ಕೊಂಡ್ ಬಂದಿದ್ದೀನಿ ಸರ್. ಅದ್ರ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಆಯುರ್ವೇದ ಮಾಡಿದ್ದು.
3: ಆಯುರ್ವೇದ ಚಿಕಿತ್ಸೆಗೂ ಮತ್ತು ಅಲೋಪತಿಗೂ ಒಂದ್ ರೀತಿಯಲ್ಲಿ ಏನಾದ್ರು ಸಂಬಂಧ ಇದೆಯಾ? ಯಾಕೆಂದ್ರೆ ಅಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಮತ್ತು ಇಂಗ್ಲಿಷ್ ವೈದ್ಯಕೀಯ MBBS ಅಂತ ಕರಿವೆ, ಇವೆರಡಕ್ಕೂ ಏನಾದ್ರೂ ಹೋಲಿಕೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯದಲ್ಲಿ?
4: ಹೋಲಿಕೆ ಅಂತ ಅಂತಲ್ಲ, ಅದೇ ಬೇರೆ ಮೆಡಿಸನ್, ಇದೇ ಬೇರೆ ಮೆಡಿಸನ್. ಇದು ನಮ್ಮಲ್ಲೇ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ ನಾವು ಆಯುರ್ವೇದ ಮೆಡಿಸನ್ ಇಂದ. ಅಂದ್ರೆ ಈ ಟ್ರೀಟ್ಮೆಂಟ್ ಆಗಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ತಕ್ಕಂಗ್ ಕೊಡಲ್ಲ. ಈಗ ಅಲೋಪತಿಕ್ ಬಂತಂದ್ರೆ ಜ್ವರ ಅಂದ್ರೆ ಜ್ವರಕ್ ತಕ್ಕಂಗೆ ಮಾತ್ರೆ, ಶೀತ ಅಂದ್ರೆ ಶೀತಕ್ ತಕ್ಕಂಗೆ ಮಾತ್ರೆ ಕೊಡ್ತಾರೆ. ಅದ್ರೆ ನಾವು ಆಯುರ್ವೇದಿಗೆ ಅಂತಂದ್ರೆ ನಮ್ ಬಾಡಿಯಿಂದನೇ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು, ಅದೇ ಡಿಸೀಸ್ ಜೊತೆ ವರ್ಕ್ ಮಾಡ್ಬೇಕು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಸರ್ ಆಯುರ್ವೇದ ಮೆಡಿಸನ್ ವರ್ಕ್ ಆಗು ತುಂಬಾ ಲೇಟ್ ಆಗುತ್ತೆ, ಅದಕ್ಕೆ ಟೈಮ್ ತಗೊಳ್ಳೋದಷ್ಟು ಕಾಯೋಕಾಗಲ್ಲ ಅಂತ. ಯಾಕಂದ್ರೆ ಅದು ಬಾಡಿ ಒಳಗಿಂದನೇ ಇನ್ಬಿಲ್ಟ್ ಮಾಡ್ತಾ ಹೋಗುತ್ತೆ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ರೋಗ ನಿರೋಧ ಶಕ್ತಿನ. ಹಂಗಾಗಿ ಅದು ಕ್ಯೂರ್ ಆಗೋ ನಿಧಾನ ಆಗುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ನಿಧಾನಕ್ಕಾದ್ರೂ ಇನ್ನೂ 2 ವರ್ಷಕ್ಕೆ ಆಗುವಷ್ಟು ರೋಗ ನಿರೋಧಕ ಶಕ್ತಿನ ಅದು ರೂಢಿಸ್ಕೊಂಡಿರುತ್ತೆ. ಆ ವೇಯಲ್ಲಿ ಆಯುರ್ವೇದಕ್ಕೂ ಮಾಡರ್ನ್ಗೂ ನಾನು ಡಿಫರ್ ಅಂತ ಹೇಳ್ಬೋದು ಸರ್. ಇದು ಹೇಗೆ ಅಂದ್ರೆ ನಾವು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ತಗೊಳ್ತಾನ್ ಬರೋದು, ಹಂಗೆ ಇದಾಯ್ತಂದ್ರೆ ನಾವು ಇಮ್ಯುನಿಟಿನ ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ ಆಯುರ್ವೇದ ಮೆಡಿಸಿನ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ.
3: ಅಂದ್ರೆ ನೀವು ಏನ್ ಹೇಳ್ತೀರಿ ಅಂದ್ರೆ ಆಯುರ್ವೇದ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಲೇ ಮುಂದೆ ರೋಗ ಬಾರದ ಹಾಗೆ ಅದು ಕಾರ್ಯನಿರ್ವಹಿಸುತ್ತದೆ ಅನ್ನೋದು ನಿಮ್ಮ ಅಭಿಲಾಷೆ. ಬಹುಶಃ ನೀವು BMS ಅಲ್ಲಿ ಮಾಡೋದಾದ್ರೆ ಈ ಎರಡನ್ನೂ ಸ್ವಲ್ಪ ತಿಳಿಯೋ ಅವಕಾಶ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
4: ಯಾಕೆಂದ್ರೆ
3: ಆ ಎರಡನ್ನು ತಿಳ್ಕೊಂಡ್ರೆ ನಿಮಗೆ ಯಾಕಂದ್ರೆ ನಿಮ್ಗೊಂದು ಸಬ್ಜೆಕ್ಟ್ ಆಗು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಎರಡು ತಿಳ್ಕೊಂಡಾಗ್ಲೇ ಒಂದೊಂದಷ್ಟು ಈಗಿನ ಕಾಲಕ್ಕೆ ನಾವು ಒಂದಷ್ಟು ಔಷಧಿ ಉಪಚಾರಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
4: ಹೌದು ಸರ್, ಔಷಧಿ ಉಪಚಾರಗಳು ಅನ್ನೋದಕ್ಕಿಂತನು ಈ ಮಾಡರ್ನ್ ಅಲ್ಲಿ ನಾವು ಜಾಸ್ತಿ ಫಾರ್ಮಕೋಲಜಿ ಕಲಿತೀವಿ. ಅನಾಟಮಿ ಮತ್ತೆ ಫಿಸಿಯೋಲಜಿ ನಮಗೆ ಬೇಕೇ ಬೇಕು ಸರ್. ಆಯುರ್ವೇದ ಪ್ರಾಕ್ಟೀಸ್ ಮಾಡೋದಾಯ್ತು ಅಂದ್ರೆ ಕೂಡ ಅನಾಟಮಿ ಬೇಕು ನಮ್ಗೆ. ಎಲ್ಲೆಲ್ಲಿ ಬಾಡಿ ಸ್ಟ್ರಕ್ಚರ್ ಹೇಗೆ, ಎಷ್ಟು ಮಸಲ್ಸ್ ಇದೆ, ಎಷ್ಟು ವೇನ್ಸ್ ಇದೆ, ನಾಡಿ ಪರೀಕ್ಷೆ ಅಂತಾನು ಬರುತ್ತೆ ಸರ್ ನಮ್ಮ ಆಯುರ್ವೇದದಲ್ಲಿ. ಆಗ ನಾವೆಲ್ಲ ಚೆಕ್ ಮಾಡೋದಿರುತ್ತೆ. ಅನಾಟಮಿ ಫಿಸಿಯೋಲಜಿ ತುಂಬಾನೇ ಇಂಪಾರ್ಟೆಂಟ್ ಸರ್ ನಮ್ಗೆ. ಆ ಟಾಪಿಕ್ ನ ನಾವು ಜಾಸ್ತಿ ಓದ್ತೀವಿ, ಅದು ಫಸ್ಟ್ ಇಯರ್ ಅಲ್ಲೇ ಓದ್ತೀವಿ. ಮತ್ತೆ ಫಾರ್ಮಕಾಲಜಿ ಇದೆ ಸರ್ ನಮ್ಗೆ, ಯಾವ ಮೆಡಿಸಿನ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಓದ್ತೀವಿ. ಸರ್ಜರಿ ಎಲ್ಲದನ್ನೂ ಅದ್ರ ಜೊತೆ ಜೊತೆಗೆನೆ ಓದ್ತೀವಿ. ಟ್ರೀಟ್ಮೆಂಟ್ ಅಷ್ಟು ಕಲಿಯಲ್ಲ, ಬಟ್ ಮೆಕಾನಿಸಮ್ ಹೇಗಿದೆ ಅಂತ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ. ಎರಡು ಕೂಡ, ಮಾಡರ್ನ್ ಅನ್ನು ಕೂಡ ಆಯುರ್ವೇದನು ಕೂಡ.
3: ಅಂದ್ರೆ ಎರಡನ್ನು ಉಭಯವನ್ನು ಅರಿತಾಗ್ಲೇನೆ ಯಾವ ತರ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅನ್ನುವ ರೋಗಿಗೆ ಅಂತ ನಿಮಗೆ ಅಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
4: ಹೌದು ಸರ್, ಇನ್ನು ನನ್ಗನ್ಸೋ ಪ್ರಕಾರ ನಾನು MBBS ಓದಿದ್ರು ಕೂಡ ನನಗೆ ಎರಡು ಕಲಿಯೋ ಅವಕಾಶ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆಯುರ್ವೇದ ಓದಿದ್ರಿಂದನೇ ನನಗೆ ಎರಡು ಕೂಡ ತಿಳ್ಕೊಳಕ್ ಅವಕಾಶ ಜಾಸ್ತಿನೇ ಸಿಕ್ತು, ಮತ್ತೆ ಜಾಸ್ತಿ ಪೇಷಂಟ್ ಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಸಹಾಯ ಆಗಿದೆ ಸರ್ ಎರಡನ್ನು ಓದಿದ್ರಿಂದ ನಂಗೆ.
3: ಅಂದ್ರೆ ಎರಡನ್ನು ಸಹ ನಾವು ಅದರಲ್ಲಿ ಅಭ್ಯಾಸ ಮಾಡಬಹುದು ಅನ್ನೋದು ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ನಮ್ಮ ವಿದ್ಯಾರ್ಥಿಗಳಿರಬಹುದು ಅಥವಾ ಇವತ್ತಿನ ಯುವ ಜನತೆ ಇರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು ಅಥವಾ ಇನ್ಯಾವುದೋ ಇದ್ರ ಒಂದು ವ್ಯಸನವಾಗೋಗ್ಬಿಟ್ಟಿದೆ. ಈ ವ್ಯಸನವನ್ನ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಿಕಿತ್ಸಾ ಕ್ರಮದಲ್ಲಿ ಏನಾದ್ರೂ ಉಂಟಾ ಈ ಒಂದು ಆಯುರ್ವೇದ ಚಿಕಿತ್ಸಾ ಕ್ರಮದಲ್ಲಿ? ಅಂದ್ರೆ ಇದು ಕೇವಲ ನಾನು ಹೇಳ್ತಾ ಇರೋದು ಮಾನಸಿಕವೂ ಒಂದು, ಯಾಕೆಂದ್ರೆ ರೋಗಿಗೆ ನಾವು ಔಷಧಿ ಕೊಟ್ರೆ ಅವನು ಮನಸ್ಪೂರ್ವಕವಾಗಿ ಔಷಧಿಯನ್ನು ತಗೋಬೇಕು. ಅವನು ಮನಸ್ಸಿನಲ್ಲಿ ಪಾಸಿಟಿವ್, ಈ ಔಷಧಿ ತೆಗೆದುಕೊಂಡ್ರೆ ನನಗೆ ಕಾಯಿಲೆ ವಾಸಿ ಆಗ್ತದೆ, ಇದಿಟ್ಕೋಬೇಕಾಗ್ತದೆ. ಈ ರೀತಿಯಾಗಿ ಆಯುರ್ವೇದದಲ್ಲೂ ಸಹ ಮಾನಸಿಕ ರೋಗಗಳನ್ನ ಗುಣಪಡಿಸುವಂತ ಒಂದು ಚಿಕಿತ್ಸಕ ಒಂದು ಗುಣ ಇದೆಯಾ ಅಂತ?
4: ಹೌದು ಸರ್ ಇದೆ. ಬರೀ ಮಾನಸಿಕ ಅಂತಾನೆ ಅಲ್ಲ, ಪ್ರತಿಯೊಂದು ಮೆಡಿಸನ್ ಆದ್ರೂ ಅಷ್ಟೇ ಸರ್. ಈಗ ಒಂದು ಶೀತ ಜ್ವರಕ್ಕೆ ನಾವು ಹೋದ್ರು ಕೂಡ ಮನಸ್ಪೂರ್ವಕವಾಗಿ ಆ ರೋಗಿ ನಮ್ಮನ್ನ ನಂಬಬೇಕು ಸರ್. ರೋಗಿ ನಮ್ಮ ವೈದ್ಯರನ್ನ ನಂಬಬೇಕಾಗತ್ತೆ. ಇವ್ರ ಹತ್ರ ಬಂದ್ರೆ ನನಗೆ ಗುಣ ಆಗತ್ತೆ, ನನ್ನ ಎಲ್ಲಾ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋ ಮನೋಭಾವದಿಂದ ಬಂದು ಅದೇ ಮನೋಭಾವದಲ್ಲಿ ಔಷಧಿಗಳನ್ನ ಸೇವನೆ ಮಾಡಿದ್ರೆ ಮಾತ್ರ ಅವರಿಗೆ ಆ ಕಾಯಿಲೆಗಳು ಗುಣ ಆಗತ್ತೆ. ಇದ್ರ ಬಗ್ಗೆ ಸುಮಾರು ಆರ್ಟಿಕಲ್ಸ್ ನ ಕೂಡ ನಾನು ಓದಿದ್ದೀನಿ. ರೋಗ ರೋಗಿ ವೈದ್ಯ ಎಷ್ಟು ಮ್ಯಾಟರ್ ಆಗ್ತಾರೆ ಒಂದು ಚಿಕಿತ್ಸಾ ಕ್ರಮದಲ್ಲಿ ಅಂತ ಅಂದ್ರೆ, ಅದನ್ನ ಚಿಕಿತ್ಸಾ ಚತುಷ್ಪಾದ ಅಂತಾನೆ ಹೇಳ್ತೀವಿ ಸರ್ ನಾವು. ರೋಗ ರೋಗಿ ಆತುರ ಮತ್ತೆ ಬಿಷಜ ಅಂತ ಮೆಡಿಸನ್, ಆ ಮೂರು ಕೂಡ ಅದ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಅವ್ರು ಯಾವಾಗ ಮನಸ್ಪೂರ್ವಕವಾಗಿ ನಮ್ಮ ನಂಬಿ ಬಂದು ಟ್ರೀಟ್ ತಗೊಳ್ತಾರೋ ಆಗ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಅವರಿಗೆ ಬೇಗನೆ ವರ್ಕ್ ಆಗುತ್ತೆ, ಬೇಗನೆ ಹೀಲ್ ಆಗುತ್ತೆ ಸರ್.
3: ಅಂದ್ರೆ ಅವ್ರು ನಂಬಿ ಬಂದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನುವ
4: ಅವರು ಕಾಯವಾಚ ಎಲ್ಲದೂ ಕೂಡ ಡಾಕ್ಟರ್ ಮೇಲೆ ನಂಬಿರ್ಬೇಕು ಸರ್. ಅವ್ರು ಇವರಿಂದ ನನಗೆ ಗುಣ ಆಗುತ್ತೆ, ಈ ಮೆಡಿಸನ್ ನನಗೆ ವರ್ಕ್ ಆಗುತ್ತೆ ಅನ್ನೋ ಮನೋಭಾವದಿಂದ ಪ್ರತಿಯೊಂದು ಮೆಡಿಸನ್ ತಗೊಳ್ಬೇಕು. ಅಂದ್ರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಅದ್ರಲ್ಲಿ ಪ್ರಾರ್ಥನೆ ಮಾಡೇನೆ ಕೊಡ್ತೀವಿ. ಅದೇ ರೀತಿ ಅವರು ಈ ವೈದ್ಯರಿಂದ ನಾನು ಈ ಕಾಯಿಲೆ ಗುಣ ಆಗುತ್ತೆ ದೇವ್ರೆ ಅಂತ ಮನಸ್ಸಲ್ಲಿ ಒಂದು ಮಾತೆ ಸಾಕು ಸರ್ ಅವ್ರದ್ದು ಟ್ರೀಟ್ಮೆಂಟ್ ನ ಫುಲ್ ಗುಣ ಮಾಡೋಕೆ. ಆತರ ಮನಸ್ಪೂರ್ವಕವಾಗಿ ರೀಸೆಂಟ್ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟೋ ಕಾಯಿಲೆಗಳೇ ಗುಣ ಆಗುತ್ತೆ. ಟ್ರೀಟ್ಮೆಂಟೇ ತಗೊಳ್ಬೇಕು ಅಂತೇನಿಲ್ಲ ಆಯುರ್ವೇದದಲ್ಲಿ. ನಾವು ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಮತ್ತೆ ಹಿರಿಯರು ಏನ್ ಮಾಡುತ್ತೆ ಅಂತ ಪ್ರಾಪರ್ ಫುಡ್ ತಗೊಳ್ಳೋದಾಗಿರ್ಬೋದು, ಇಂಥದ್ರಲ್ಲಿನೇ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಹೆಲ್ತ್ ನ. ಅದ್ರ ಬಗ್ಗೆ ಫುಲ್ ಅವ್ರಿಗೆ ಹೇಳ್ಬಿಟ್ಟನೆ ಕೊಡೋದು. ಈಗ ಮಾಡ್ರನ್ ಆಯ್ತು ಅಂದ್ರೆ ಬರೀ ಮೆಡಿಸನ್ ಕೊಟ್ಟು ಕಳಿಸ್ತಾರೆ ಸರ್. ನಾವು ಮೆಡಿಸನ್ ಕೊಡೋದ್ರ ಜೊತೆಗೆ ಅವರಿಗೆ ಪಥ್ಯ ಅಪಥ್ಯಗಳನ್ನ ಹೇಳ್ತೀವಿ. ಪಥ್ಯ ಅಪಥ್ಯಗಳು ಅಂತಂದ್ರೆ ಡೂಸ್ ಅಂಡ್ ಡೋನ್ಸ್ ಅಂತ. ನಾವು ಎಷ್ಟು ಮೆಡಿಸನ್ ಕೊಟ್ರು ಕೂಡ, ಈಗ ಜ್ವರಕ್ಕೆ ಅಂತ ನಾವು ಮೆಡಿಸನ್ ಕೊಟ್ವಿ, ಹೋಗಿ ಚಿಕನ್ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ, ಶೀತದ ಕೋಲ್ಡ್ ಐಟಮ್ಸ್ ತಿನ್ನಿ ಅಂತಂದ್ರೆ ಅದು ಗುಣ ಆಗಲ್ಲ. ಯಾಕಂದ್ರೆ ಜ್ವರ ಬಂದಾಗ ನಮ್ಗೆ ಬಾಡಿ ರೆಸಿಸ್ಟೆನ್ಸ್ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಪಥ್ಯ ತಿನ್ನಿ, ತಿಳಿಸಾರ್ ತಿನ್ನಿ, ಇಡ್ಲಿ ತಿನ್ನಿ ಅನ್ನೋ ಪಥ್ಯನ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಆಗ ನಾವು ಕೊಟ್ಟಂತಹ ಮೆಡಿಸನ್ ಜಾಸ್ತಿ ಡೈಜೆಸ್ಟಿವ್ ಪವರ್ ಮೇಲೆ ವರ್ಕ್ ಮಾಡುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ. ಆ ಮೆಡಿಸನ್ ಡೈಜೆಸ್ಟ್ ಮಾಡೋದ್ರ ಮೂಲಕ ನಮ್ಗೆ ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿ ಇಮ್ಯುನಿಟಿ ಬಂದು ಆ ರೋಗ ಕ್ಯೂರ್ ಆಗುತ್ತೆ. ಅದ್ರ ಪ್ರಕಾರ ಹೇಳೋದಾದ್ರೆ ಪಥ್ಯ ಅಪಥ್ಯ ನಾವು ಹೇಳೋದ್ರಿಂದ ಸ್ವಲ್ಪ ಬೇಗನೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಮಾಡಬಹುದು ಕಾಯನ ಅಂತ ನನ್ಗನ್ಸುತ್ತೆ ಸರ್, ನನ್ನ ಅಭಿಪ್ರಾಯ.
3: ಅಂದ್ರೆ ಅವರಿಗೆ ಬೇಗ ನೀವು ಕಾಯಾವಾಚ ಮನಸ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ, ಆ ತ್ರಿಕರಣ ಶುದ್ಧಿಯ ಮೂಲಕ ಔಷಧಿಯನ್ನು ತೆಗೆದುಕೊಂಡ್ರು ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೂಡಿದಾಗ ಮಾತ್ರ ಈ ಎಲ್ಲ ಒಂದು ರೋಗಗಳು ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಆರಂಭದಲ್ಲಿ ಒಂದು ಪದವನ್ನು ಬಳಸುತ್ತೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಯಾಕೆಂದ್ರೆ ನಾರಾಯಣನ ನಾವು ಹರಿಯನ್ನ ಕಾಯುವವನು ಅಂತ ಹೇಳ್ತೇವೆ, ವೈದ್ಯರ ಕಾಯುವವರಿಗೆ ಹೋಲಿಸಿದೀವಿ. ಈ ಎಲ್ಲ ಹಿನ್ನೆಲೆ ಒಳಗೆ ರೋಗಿಯಾದಂತವನು ವೈದ್ಯರನ್ನ ನಂಬಿ ಬಂದಾಗ ಮಾತ್ರ ರೋಗ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈಗ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀರಿ, ವೈದ್ಯ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಮತ್ತೆ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ನೀವು ಮಹಿಳಾ ವೈದ್ಯ ಆಗಿದ್ದೀರಿ. ಈ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಅನೇಕ ಇವತ್ತು ಯುವಜನತೆಗೆ ನೀವು ಬಹಳಷ್ಟು ವಿಶ್ವವಿದ್ಯಾಲಯ ಅಂತಂದ್ರೆ ಯುವಜನತೆಯೇ ಹೆಚ್ಚು ಬರ್ತಾರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡೋದಿಕ್ಕೆ. ಆಗ ಬಂದಾಗ ಅವರಲ್ಲಿ ನಾವು ಏನನ್ನ ನೋಡಕ್ ಇವತ್ತು ಹೆಚ್ಚು ಹೋಗ್ತಾ ಇರುವಂತದ್ದು ಈ ಮಾನಸಿಕ ಕೆಲವೊಂದು ವ್ಯಾಧಿ ಅಂತಂದ್ರೆ ಇವತ್ತು ಹೆಚ್ಚಾಗಿ ನಾವು ನೋಡ್ತಾ ಇರುವಂತ ಮೊಬೈಲ್ಗಳ ಮುಖಾಂತರ. ಈ ಮೊಬೈಲ್ಗಳ ಬಳಕೆಯನ್ನ ವಿದ್ಯಾರ್ಥಿಗಳು ದೂರ ಇಟ್ಟಾಗ ಅವರಿಗೆ ಅದು ಸೂಕ್ತ ಹೋಗ್ತದೆ ಅಥವಾ ಅದರಲ್ಲೇ ಲೀನವಾದ್ರೆ ಏನಾಗಬಹುದು ಅಂತ?
4: ಹೌದ್ ಸರ್, ಅವ್ರು ಎಷ್ಟು ಮೊಬೈಲ್ ನ ದೂರ ಇರ್ತಾರೋ ಅಷ್ಟು ಅವ್ರಿಗೆ ಇನ್ನು ಒಳ್ಳೇದೇ ಸರ್. ಆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಓದುವಂತಹ ಅನೇಕ ಸಮಯಗಳನ್ನ ಬರೀ ಮೊಬೈಲ್ ನೋಡೋದ್ರಲ್ಲೇನೆ ಕಲಿತಾರೆ ಅವರು. ಅದ್ರ ಬದಲು ಅವರು ಬೇರೆ ಚಟುವಟಿಕೆಗಳನ್ನ ಭಾಗವಹಿಸೋದ್ರಿಂದ ಅಥವಾ ಬೇರೆ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕೋದ್ರಿಂದ ಅವ್ರ ಜೀವನಕ್ಕೂ ಒಳ್ಳೇದಾಗತ್ತೆ, ಮತ್ತೆ ಹೆಲ್ತ್ ಮೇಲೆ ಕೂಡ ತುಂಬಾನೇ ಪರಿಣಾಮ ಬೀಳ್ತಾ ಇದೆ ಸರ್. ಈಗ ಮುಂಚೆ ಕಾಲೇಜ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಮ್ಮಿ ಇರುತ್ತೆ, ಈಗ ಡಿಗ್ರಿ ಅಂತ ಈ ಪ್ರೊಫೆಷನ್ ಗೆ ಬಂದ ತಕ್ಷಣನೇ ಅವರಿಗೆ ಹೊಸ ಮೊಬೈಲ್ ಬರುತ್ತೆ. ಆ ಮೊಬೈಲ್ ಅಲ್ಲೇ ಹೆಚ್ಚು ಕಾಲಗಳನ್ನ ಕಳೀತಾ ಇರ್ತಾರೆ, ಅದರಿಂದ ಅವರಿಗೆ ಗೊತ್ತಿಲ್ಲದೆ ಅವ್ರ ಬಾಡಿಲಿ ತುಂಬಾನೇ ಚೇಂಜಸ್ ಆಗ್ತಾ ಹೋಗುತ್ತೆ. ಅದರಿಂದ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ, ಅವರಲ್ಲಿ ಇದ್ದಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಕಂಪ ಬರಿದ್ದು ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೆಚ್ಚಿನ ಕಾಲ ಮೊಬೈಲ್ ನ ಯೂಸ್ ಮಾಡೋದ್ರಿಂದ. ನಾನ್ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಎಷ್ಟೊಂದ್ ಜನಕ್ಕೆ ಅದೇ ಪ್ಲಾನ್ ಹಾಕಿ ಕೊಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ, ಓದಿ. ಕೊನೆಗೆ ಎಷ್ಟೋ ಜನ ಮೊಬೈಲ್ ಬಿಡಕ್ ಆಗಲ್ಲ ಅಂತ ಹೇಳ್ತಾರೆ, ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ನಾನ್ ಸಜೆಸ್ಟ್ ಮಾಡೋದು ಒಂದೇ ಅಂದ್ರೆ ಮೆಡಿಟೇಷನ್ ಸರ್. ಮೆಡಿಟೇಷನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್, ನಾನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ದಿನದಲ್ಲಿ ಒಂದು 10 ನಿಮಿಷ ಸಾಕು, 10 ನಿಮಿಷ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ. ನಾವ್ ಏನ ಬಿಡ್ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಅವ್ರು ಬಿಡ್ತಾರೆ ಸರ್. ನಾನು ಎಲ್ರಿಗೂ ಅದನ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಮೊಬೈಲ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ತುಂಬಾ ಸಾತ್ವಿಕ ಆಗ್ತೀವಿ. ಸಾತ್ವಿಕ ಆದಾಗ ನಮ್ಗೆ ಏನು ಸಾತ್ವಿಕ ಅನ್ಸುತ್ತೆ ನಮ್ ಸುತ್ತಮುತ್ತ, ನಾವು ಅದನ್ನೇ ರೂಢಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಅದು ಒಂದು ಮೇನ್ ಸಜೆಷನ್ ನಾನು ಕೊಡೋದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ತೀನಿ ಸರ್ ಅವರಿಗೆ.
3: ಖಂಡಿತ ತಿನ್ನ ಯುವ ಜೊತೆಗೆ ಬೇಕಾದಂತದ್ದು ಏನು, ಖಂಡಿತ ಇವತ್ತು ಮತ್ತೆ ಬಹಳಷ್ಟು ಜನ ಇವತ್ತು ಲೇಟ್ ಆಗಿ ಹೇಳೋದಿರ್ಬೋದು, ಮತ್ತೆ ರಾತ್ರಿ ಬಹಳ ಹೊತ್ತು ಎದ್ದಿರೋದಿರ್ಬೋದು, 12 ಗಂಟೆ 1 ಗಂಟೆ 2 ಗಂಟೆ ಮಲಗೋದು, ಇವೆಲ್ಲವೂ ಸಹ ವ್ಯಸನಕ್ಕೆ ಕಾರಣ ಇರ್ಬೋದಲ್ವಾ?
4: ಹೌದು, ಏನಾಗತ್ತೆ ಅಂದ್ರೆ ಅವ್ರಿಗೆ ಅವರೇ ಗೊತ್ತಿರಲ್ಲ ಸರ್, ಈಗ ಓದ್ತಾ ಇರ್ತಾರೆ, ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕು ಅಂತ ಮೊಬೈಲ್ ನೋಡ್ತಾರೆ, ಯಾವ್ದೋ ಒಂದು ರೀ ಬರುತ್ತೆ, ಅದನ್ನೇ ನೋಡ್ತಾ ನೋಡ್ತಾ ನೋಡ್ತಾ ಹೆಚ್ಚಿನ ಕಾಲ ಅದರಲ್ಲೇ ಮುಳುಗ್ತಾರೆ ಸರ್. ಮಲಗೋದೇ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಅಂತ ಮಾಡ್ಕೊಂಡು ಬೆಳಗ್ಗೆ 7:00 to 8:00 to 9:00 ಆಗ್ಬಿಡುತ್ತೆ. ಅವ್ರು ಓದೋದನ್ನ ಬಿಟ್ಟು ಬರೀ ಇದನ್ನೇ ಜಾಸ್ತಿ ಅವರು ತೊಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅಂತಾನೆ ಹೇಳ್ಬೋದು ಸರ್.
3: ನೀವು ನಿಮ್ಮ ದಾರಿಯಲ್ಲಿ ಬಹುಮುಖ ಪ್ರತಿಭೆಯನ್ನು ಬೆಳೆಸ್ಕೊಂಡು ಕ್ರೀಡೆ ಇರ್ಬೋದು ಅಥವಾ ಇನ್ನೇ ಬರವಣಿಗೆ ಇರ್ಬೋದು ಮತ್ತು ವೈದ್ಯಕೀಯ ಕ್ಷೇತ್ರ, ಹೀಗೆ ಬಹುಮುಖ ಪ್ರತಿಭೆಯಾಗಿ ಬೆಳೆಯೋದಿಕ್ಕೆ ಸಾಧ್ಯವಾದಾಗಲೇ ನಾವು ಇವೆಲ್ಲ ವ್ಯಸನದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ವಸ್ತುವನ್ನೇ ಅವಲಂಬಿತವಾಗ ನಾವು ಇವತ್ತು ಕೊನೆಗೆ ಏನ್ ಹೇಳ್ತೀವಿ, ಅದರಲ್ಲೇ ಲೀನವಾಗೋಗ್ಬಿಡ್ತೀವಿ, ಮತ್ತೆ ಅದ್ರ ಬಗ್ಗೆ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದು ಎಲ್ಲೋ ಒಂದ್ ಕಡೆಗೆ ಕೈ ಕೊಟ್ಟಾಗ ತುಂಬಾ ಏನು ವ್ಯಸನಕ್ಕೆ ಒಳಗಾಗ್ಬಿಡ್ತೀವಿ ಅಥವಾ ತಾಷೆಗೊಳಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ ನೆನಪಿದೆ, ಮೊಬೈಲ್ ಅಮ್ಮ ಬೇಡ ಅಂದಿದ್ದಕ್ಕೇನೆ ಮಗು ಹೋಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಪತ್ರಿಕೆಯಲ್ಲಿ ವರದಿಯಾಗಿರುತ್ತೆ. ಈ ತರದ ಒಂದು ದುರಂತಕ್ಕೆ ಕಾರಣ, ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನ ನಾವು ಹೆಚ್ಚಾಗಿ ಅಥವಾ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮಲ್ಲಿರುವ ಪ್ರತಿಭೆಯ ಕೌಶಲ್ಯತೆಗಳ ಅನಾವರಣ ಮಾಡೋದ್ರ ಮೂಲಕ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು. ಹೌದಾ? ಕೊನೆಯದಾಗಿ ನಿಮ್ಮ ಮಾತಿದೆ.
4: ಹೌದು, ಯಾಕಂದ್ರೆ ಈಗಿನ ಜನರೇಷನ್ ಹಂಗೆ ಇದೆ ಸರ್, ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂದ್ರೆ ಮಕ್ಳು ಬೆಳೀತಾ ಬೆಳಿತಾನೆ ನಾವು ಹೊರಗಡೆ ಬಿಡ್ತಾ ಇದ್ರು, ನಾವು ಹೊರಗಡೆ ಏನೇನ ಆಟ ಆಡ್ಬೋದು ಮಕ್ಳ ಜೊತೆಗಾಗಿರ್ಬೋದು, ಮಕ್ಳ ಜೊತೆ ಮಿಂಗಲ್ ಆಗೋದು, ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರದೆಲ್ಲ ಚಟುವಟಿಕೆಗಳು ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಇನ್ಬಿಲ್ಟ್ ಆಗ್ತಾ ಬರುತ್ತೆ. ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಪೇರೆಂಟ್ಸ್ ಮನೇಲಿ ಇರುವಂತಹ ಮಕ್ಳ ಜೊತೆ ಆ ಕಡೆ ಏರಿಯಾದಲ್ಲಿರೋ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ದ್ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗಿನ ಜನರೇಷನ್ ಹೇಗೆ ಅಂತ ಮಕ್ಳನ್ನ ಹೊರಗಡೆನೆ ಬಿಡಲ್ಲ, ಮನೆಯೊಳಗನೆ ಕೂರ್ಸ್ಕೊಳ್ಳೋದು, ವಿಡಿಯೋ ಗೇಮ್ಸ್ ಆಗಿರ್ಬೋದು, ಮಕ್ಳು ಆಟ ಮಾಡಿದ್ರು ಊಟ ಮಾಡಲ್ಲ ಅಂತ ಅಷ್ಟೇ ಮೊಬೈಲ್ ಕೊಡೋದು, ಚೆನ್ನಾಗಿ ಮಕ್ಳನ್ನ ಬೇರೆ ಜೊತೆ ಬೆರೆಯೋಕೆ ಬಿಡ್ತಾ ಇಲ್ಲ ಸರ್. ಈಗ ಏನಿತ್ತಂದ್ರು ಅವ್ರ ಮನೆ ಮತ್ತೆ ಮೊಬೈಲ್ ಫೋನ್ ಇಂಥದನ್ನೇ ಜಾಸ್ತಿ ಮಕ್ಳನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಜಾಸ್ತಿ ಅವರಿಗೆ ಆಪರ್ಚುನಿಟಿಗಳನ್ನ ಸಿಗ್ತಾ ಇಲ್ಲ, ಅವ್ರ ಪ್ರತಿಭೆಗಳನ್ನ ಹೊರಗಕ್ಕೂ ಅವಕಾಶನೇ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್.
3: ಖಂಡಿತ ನಿಜವಾಗ್ಲೂ ಡಾಕ್ಟರ್ ಭೂಮಿಕಾ ವೈಡಿ ಅವರೇ, ಇದುವರೆಗೂ ತಮ್ಮ ಬಾಲ್ಯದ ಜರ್ನಿ ಇರ್ಬೋದು ಅಥವಾ ಪದವಿ ಹಂತದ ಜರ್ನಿ ಇರ್ಬೋದು ಮತ್ತು ನಿಮ್ಮ ವೃತ್ತಿ ಹಂತದ ಜರ್ನಿಯನ್ನ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈ ನಮ್ಮ ಎಲ್ಲ ಕೆಳಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ಏನು ಈ ನಿಮ್ಮ ಈ ಬಹುಮುಖ ಪ್ರತಿಭೆಯಿಂದ ಇನ್ನೊಂದಷ್ಟು ಒಂದು ಸಾಮಾಜಿಕ ಸೇವೆ, ಯಾಕೆಂದ್ರೆ ವೈದ್ಯ ಸೇವೆ ಅನ್ನೋದು ಬಹಳ ದೊಡ್ಡದು, ಇವತ್ತು ಡಾಕ್ಟರ್ ಅನ್ನೋದು ಇವತ್ತು ಈ ಸಾಮಾಜಿಕ ಸ್ವಾಸ್ಥ್ಯ ಜೊತೆಗೆ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡುವಂತ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ. ಮತ್ತೊಮ್ಮೆ ನಾನು ಪದವನ್ನ ಉಚ್ಚಾರಣೆ ಅಡೆ ಮಾಡ್ತೀನಿ, ವೈದ್ಯೋ ನಾರಾಯಣ ಹರಿ ಅನ್ನೋ ಹಾಗೆ. ಆದ್ರಿಂದ ನೀವು ಕಾಯೋರಾದ್ರಿಂದ ಸಾಮಾಜಿಕವಾಗಿ ಇನ್ನಷ್ಟು ನಿಮ್ಮ ಭವಿಷ್ಯದಲ್ಲಿ ಮತ್ತಷ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಸಿಗಲಿ ಅಂತ ಹೇಳಿ ಇದುವರೆಗೂ ತಾವು ತಮ್ಮ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ ನಿಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ.
4: ನಿಮಗೂ ಧನ್ಯವಾದಗಳು ಸರ್. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಶಿಕ್ಷಕರಿಂದ ತುಂಬಾನೇ ಸಪೋರ್ಟ್ ಮಾಡಿದೆ. ಅವರು ನನ್ನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯ್ತು. ಮತ್ತೆ ಇಂತರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೂ ಕೂಡ ನನ್ಗೆ ಅವರೇ ಕಾರಣ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸರ್. ನನ್ನ ಎಲ್ಲಾ ಶಿಕ್ಷಕರಿಗೂ, ನನ್ನ ತಂದೆ ತಾಯಿಗಳಿಗೂ ಈ ಮೂಲಕ ನಾನು ತುಂಬಾ ಕೃತಜ್ಞಳಾಗಿರ್ತೀನಿ. ಹಾಗೆ ನಿಮ್ಗೂ ಕೂಡ, ಮತ್ತೆ ನನ್ಗೆ ರೆಫರ್ ಮಾಡಿದ ಪ್ರಕಾಶ್ ಸರ್ ಹಾಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್, ನನ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
3: ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
4: ಥ್ಯಾಂಕ್ ಯು.
2: ಇದುವರೆಗೂ ಯುವ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಭೂಮಿಕಾ ವೈಡಿ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ.
1: ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಟಿಎನ್ ಬಸವರಾಜ್.
0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ആകാശവാണി
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಜೀವದ
7: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ.

0: ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟೆ ಅಕ್ಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಅರ್ಮನ್ ಮಲ್ಲಿಕ್ ಹಾಗೂ ಅಶ್ವಿನಿ ಜೋಶಿಯವರ ಧ್ವನಿಯಲ್ಲಿ ಪ್ರಾರಂಭ ಚಿತ್ರದ ಗೀತೆಯನ್ನು ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ಪ್ರಜ್ವಲ್ ಪೈ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೆ ಕಲ್ಲಣ್ಣವರ ಸಾಹಿತ್ಯದಲ್ಲಿ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಕನಸುಗಾರ ಚಿತ್ರದ ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ.

ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ಕೇಳಿ ರಣವಿಕ್ರಮ ಚಿತ್ರದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಸಂತೋಷಾನಂದರಾಮವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ರಾಜಕುಮಾರ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು, ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ನಿಹಾಲ್ ತೌರು ಅವರ ಧ್ವನಿಯಲ್ಲಿ ಗಾಳಿಪಟ ಭಾಗ ಎರಡರಿಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಮೃತ್ ಭೂಷಣ್. Union Education Minister Dharmendra Pradhan has resigned today and tendered his resignation to Prime Minister Narendra Modi. In a social media post, Mr. Pradhan said that he was pained by the prevailing situation following students' protest during the past 10 days, saying that it is not a matter of prestige for him. He said he had taken into account the situation at Jantar Mantar in New Delhi, as well as the situation across the country. Mr. Pradhan also expressed his gratitude to the Prime Minister for his guidance, trust and constant support. He said that service to the nation is the highest priority of his life and he will remain forever dedicated to it. Mr. Pradhan said from day one he took full responsibility and never turned away from the situation. He said the NEET UG results declared on July 16 were satisfactory, with many meritorious students from underprivileged backgrounds achieving success. He said, however, even during this time, individuals holding responsible positions attempted to create obstacles and misled students, calling it an act that caused him deep anguish. Union Minister Prahlad Joshi will be the new Education Minister following the resignation of Dharmendra Pradhan. Mr. Joshi has been assigned the charge of the Ministry of Education in addition to his existing portfolio. Mr. Joshi is currently serving as the Minister of Consumer Affairs, Food and Public Distribution and New and Renewable Energy. President Draupadi Murmu has accepted the resignation of Dharmendra Pradhan from the Union Council of Ministers with immediate effect. The CJP has withdrawn its protest after the government agreed to its demands. Union Ministers JP Nadda and Dr. Jitendra Singh today held the third round of discussion with the CJP delegation, focusing on its demands for reforms in the examination system and measures to prevent paper leaks. Later, in a joint press conference with the CJP delegation in New Delhi, Mr. Nadda said that during the meeting, the government agreed to the demands of CJP that no action should be taken against the protesters and no FIRs should be filed against them.
2: तो वो FIR की कॉपी भी इसको हम देंगे और उसको विड्रॉ करने की बात कोई भी एक्शन नहीं होगा जो प्रोटेस्टर्स के साथ प्रोटेस्ट के दौरान हुआ है. जो ऑर्गेनाइजर्स हैं और प्रोटेस्टर्स हैं उनका इस केस इस एक्टिविटी के लिए कोई भी उन पर आगे केस नहीं होगा. इस बात को हम लोगों ने माना है. कंपनसेशन अकॉर्डिंग टू द रूल्स एंड रेगुलेशंस व्हाटएवर मैक्सिमम विल बी पॉसिबल दैट विल बी गिवन टू देम.
1: On the five-point charter given by the CJP for reforms in examinations, Mr. Nadda said that the government will deeply think about the charter and will do whatever is possible after holding deliberations with the CJP. CJP's chief spokesperson, Saurav Das, announced to withdraw the agitation in good faith, expressing hope that the agreed-upon terms will be executed within the agreed-upon timelines. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani tomorrow at 11 a.m. It will be the 136th episode of the monthly radio program. The program will be broadcast across the entire Akashvani and Doordarshan network, the AIR News website and the News on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashvani will broadcast the program in regional languages immediately after the Hindi broadcast. President Draupadi Murmu has concluded her state visit to Romania and departed for New Delhi this afternoon. Romania was the final leg of the president's three-nation state visit, which also included Moldova and North Macedonia. On the final leg of her visit to Romania, the president held wide-ranging discussions with her Romanian counterpart, President Nicușor Dan, aimed at strengthening bilateral cooperation across trade, investment, defense, digital technology, education, renewable energy and culture. She noted that cooperation between India and Romania has expanded across a wide range of sectors. President Murmu also met Romania's Prime Minister and parliamentary leaders, addressed the India-Romania Business Forum and interacted with members of the Indian community. In men's cricket, India defeated host Zimbabwe by 90 runs in the second T20 international of the three-match series in Harare. With this win, the Men in Blue have registered an unassailable 2-0 lead in the series. This also marks the first series win under the captaincy of new T20 skipper Shreyas Iyer. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಪ್ರಸಾರವಾಗಲಿದೆ, 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ರೈತರಿಗೆ ಸಲಹೆ, 6:45 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:30 ನವೋದಯದ ನಡೆ, ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಾಗಾರ ಮತ್ತು ಔಷಧಾಲಯಗಳ ಮಹತ್ವ. ಈ ಕುರಿತು ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ನರಸಿಂಹಾಚಾರ ಜೋಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ 9:05 ಭಾವಗೀತೆಗಳು, 9:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಂತರ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ, 6:15 ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಹಿರಿಯ ಹಾಸ್ಯ ಕವಿಗಳಾದ ವೆಂಕಟೇಶ್ ಪಿ ಬಾಗಲವಾಡ. 6:51 ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರೊಂದಿಗೆ ಮಾಹಿತಿಯನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೇರಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ಕನ್ನಡ ಭಾಷಣ, 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ಕಾರ್ಗಿಲ್ ಕಲಿಗಳಿಗೆ ನಮನ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. 10:00 ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:46. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮತೆಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.